ಇದು ಆಕಾಶವಾಣಿ ವಿವಿಧ ಭಾರತಿ 102.9 FM. ಇಂದು 1948 ಶಕವರ್ಷ ಶ್ರಾವಣ ಮಾಸದ 22ನೇ ದಿನ, ಅಂದರೆ 2026 ಇಸ್ವಿ ಆಗಸ್ಟ್ ತಿಂಗಳ 13ನೇ ತಾರೀಕು ಗುರುವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಈಗ ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:58:29. ಆತ್ಮೀಯ ಕೇಳುಗರಿಗೆಲ್ಲ ಲತಾ ಕೇಟಿ ಮಾಡುವ ನಮಸ್ಕಾರಗಳು. ಈ ದಿನದ ಕಾರ್ಯಕ್ರಮಗಳಿಗೆ ಪ್ರೀತಿಯ ಸ್ವಾಗತ.

0: ಸಮಯ ಆಗ್ತದೆ 6:01. ಈಗ ಕೇಳಿ ಸುದ್ದಿ ಮುಖ್ಯಾಂಶಗಳು.
1: ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯ ವಿಧಾನಮಂಡಲದ ಅಧಿವೇಶನ ಇಂದಿನಿಂದ 10 ದಿನಗಳ ಕಾಲ ನಡೆಯಲಿದೆ. ಹಿರಿಯ ಶಾಸಕ ಟಿವಿ ಜಯಚಂದ್ರ ವಿಧಾನಸಭಾ ಹಂಗಾಮಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಅಧಿವೇಶನದ ಮೊದಲ ದಿನವಾದ ಇಂದು ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಲು ನಿರ್ಧರಿಸಲಾಗಿದೆ. ನಾಳೆಯಿಂದ ನಿಗದಿತ ವೇಳಾಪಟ್ಟಿಯಂತೆ ಕಲಾಪ ನಡೆಯಲಿದೆ. ಕರ್ನಾಟಕದಿಂದ 26 TMC ಕಾವೇರಿ ನೀರು ಬಿಡುಗಡೆ ಮಾಡಲು ನಿರ್ದೇಶನ ನೀಡುವಂತೆ ತಮಿಳುನಾಡು ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆಯನ್ನು ಸುಪ್ರೀಂಕೋರ್ಟ್ ಇದೇ 17ಕ್ಕೆ ಮುಂದೂಡಿದೆ. ರಾಷ್ಟ್ರೀಯ ಸಹಕಾರ ಅಭಿವೃದ್ಧಿ ನಿಗಮ ತಿದ್ದುಪಡಿ ಮಸೂದೆ 2026 ಸಂಸತ್ತು ಅಂಗೀಕರಿಸಿದೆ. ರಾಜ್ಯಸಭೆಯು ನಿನ್ನೆ ಮಸೂದೆಗೆ ಅನುಮೋದನೆ ನೀಡಿದ್ದು ಲೋಕಸಭೆ ಈಗಾಗಲೇ ಮಸೂದೆಯನ್ನು ಅಂಗೀಕರಿಸಿದೆ. ಕೇಂದ್ರ ಸಹಕಾರ ಖಾತೆ ರಾಜ್ಯ ಸಚಿವ ಮುರಳೀಧರ್ ಮೊಹೊಲ್ ಮಸೂದೆ ಮಂಡಿಸಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರದಲ್ಲಿ ನಡೆದ ಪ್ರತಿಭಟನೆ ವೇಳೆ ಸಂಭವಿಸಿದ ಹಲವು ಘಟನೆಗಳ ಕುರಿತು ಸಮಗ್ರ ಚರ್ಚೆಗೆ ಕೇಂದ್ರ ಸಚಿವ ಅಮಿತ್ ಶಾ ಸಿದ್ಧರಿದ್ದಾರೆ ಎಂದು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರಿಗೆ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಮತ್ತೊಮ್ಮೆ ಪತ್ರ ಬರೆದಿದ್ದಾರೆ. ಪಶ್ಚಿಮ ರೈಲ್ವೆಯ ಗೆರೆಟ್ಪುರ ಅಹಮದಾಬಾದ್ ವಿಭಾಗದಲ್ಲಿ 4 ಪಥದ ರಸ್ತೆ ಮೇಲ್ಸೇತುವೆ ನಿರ್ಮಾಣಕ್ಕೆ ಭಾರತೀಯ ರೈಲ್ವೆ 153 ಕೋಟಿ ರೂಪಾಯಿ ಮಂಜೂರು ಮಾಡಿದೆ. ರೈಲ್ವೆ ಮೇಲ್ಸೇತುವೆ, ಕೆಳಸೇತುವೆ, ಪಾದಚಾರಿ ಮೇಲ್ಸೇತುವೆ ಹಾಗೂ ಒಳಚರಂಡಿ ಸುಧಾರಣಾ ಸೇರಿದಂತೆ ವಿವಿಧ ಕಾಮಗಾರಿಗಳನ್ನು ಯೋಜನೆಯಡಿ ಕೈಗೆತ್ತಿಕೊಳ್ಳಲಾಗುತ್ತದೆ. ಭಾರತೀಯ ರಿಸರ್ವ್ ಬ್ಯಾಂಕ್ RBI ಪರಿಚಯಿಸಿರುವ ವಿಶೇಷ FCNR ವಿಂಡೋ ಮೂಲಕ ಸಾರ್ವಜನಿಕ ವಲಯದ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ 250 ದಶಲಕ್ಷ ಅಮೆರಿಕನ್ ಡಾಲರ್ ಸಂಗ್ರಹಿಸಿದೆ ಎಂದು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದ ವ್ಯವಸ್ಥಾಪಕ ನಿರ್ದೇಶಕ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕಲ್ಯಾಣ್ ಕುಮಾರ್ ತಿಳಿಸಿದ್ದಾರೆ. ಟೇಬಲ್ ಟೆನಿಸ್ ಫೆಡರೇಷನ್ ಆಫ್ ಇಂಡಿಯಾ TTFIಗೆ ನೀಡಿದ್ದ ಮಾನ್ಯತೆಯನ್ನು ಕ್ರೀಡಾ ಸಚಿವಾಲಯ ಅಮಾನತುಗೊಳಿಸಿದೆ. ಆಡಳಿತಾತ್ಮಕ ಲೋಪಗಳು ಮತ್ತು ನಿಗದಿತ ಅವಧಿಯಲ್ಲಿ ಚುನಾವಣೆ ನಡೆಸುವಲ್ಲಿ ವಿಫಲವಾಗಿರುವುದನ್ನು ಸಚಿವಾಲಯ ಪ್ರಮುಖ ಕಾರಣಗಳಾಗಿ ಉಲ್ಲೇಖಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಬೆಳಗ್ಗೆ 7:00.

ನಮಸ್ತೆ, ಶುಭೋದಯ ಎಲ್ಲ ಆತ್ಮೀಯರಿಗೆ. ಇಂದಿನ ಪ್ರಸಾರಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಇದೀಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಡುವಂತಹ ಸಮಯ. 6:05 ನಾದೋಪಾಸನೆಯಲ್ಲಿ ಭಕ್ತಿಗೀತೆಗಳನ್ನ ಕೇಳಬಹುದು. ಅದಾದ ನಂತರ 7:15 ಶುಭೋದಯ ಕರ್ನಾಟಕದಲ್ಲಿ ಎಂದಿನಂತೆ ಕನ್ನಡ ರತ್ನ ಭಂಡಾರ, ನಂತರ ಭಾವಗೀತೆಗಳು, ಅದಾದ ನಂತರ ಚಲನಚಿತ್ರ ಗೀತೆಗಳನ್ನ ಕೇಳಬಹುದು. 9:00 ಇಂದಿನ ವಿಶೇಷ, 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಗೀತೆಗಳನ್ನ ಕೇಳಬಹುದು. 11:00

30 ನಿಮಿಷಕ್ಕೆ ಕಲಾಭಾರತಿ, 12 ಗಂಟೆಗೆ ಪ್ರದೇಶ ಸಮಾಚಾರವನ್ನ ಕೇಳಬಹುದು. 12:05ಕ್ಕೆ ಕರಿಗೊಂದು ಹಾಡು, 1:20ಕ್ಕೆ ನಮ್ಮ ಹಾಡು, 2:15ಕ್ಕೆ ಸ್ಪಂದನ ಇಮೇಲ್ ಆಧಾರಿತ ಕಾರ್ಯಕ್ರಮ ಇದಾಗಿದೆ. 2:30ಕ್ಕೆ ಪ್ರದೇಶ ಸಮಾಚಾರವನ್ನ ಕೇಳಬಹುದು. 2:40ಕ್ಕೆ ಚಿತ್ರತಾಣ ಒಂದೇ ಚಲನಚಿತ್ರದ ಗೀತೆಗಳನ್ನ ಕೇಳುವಂತಹ ಕಾರ್ಯಕ್ರಮ. 4:00ಗೆ ಪರಿಮಳ, 5:02ಕ್ಕೆ ಕಾರ್ಯಕ್ರಮದ ಪರಿಚಯವನ್ನ ಮತ್ತೊಮ್ಮೆ ಕೇಳಬಹುದು. 5:05ಕ್ಕೆ ಸೇಫ್ ಡ್ರೈವ್ನಲ್ಲಿ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಸುಮಧುರ ಗೀತೆಗಳನ್ನ ಕೇಳಬಹುದು. 5:40ಕ್ಕೆ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ನಂತರ 6:02ಕ್ಕೆ ಸೇಫ್ ಡ್ರೈವ್ನಲ್ಲಿ ಗಾನ ಬಚಾನ, 6:40ಕ್ಕೆ ಪ್ರದೇಶ ಸಮಾಚಾರವನ್ನ ಕೇಳಬಹುದು. 6:55ಕ್ಕೆ ಕನ್ನಡ ರತ್ನ ಭಂಡಾರದ ಮರುಪ್ರಸಾರ, 7:22ಕ್ಕೆ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್, 8:02ಕ್ಕೆ ನಮ್ಮ ಆಯ್ಕೆ ಆರ್ಜೆಸ್ ಚಾಯ್ಸ್ ಕಾರ್ಯಕ್ರಮ ಇದಾಗಿದೆ. 9:15ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಇರುತ್ತದೆ. ಪ್ರಾಯೋಜಕರು ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಮಿನಿಸ್ಟ್ರಿ ಆಫ್ ಲಾ ಅಂಡ್ ಜಸ್ಟಿಸ್. 9:30ಕ್ಕೆ ಹಿಂದಿ ಮೆಲೋಡಿಸ್ ಹಿಂದಿಯ ಮಧುರ ಗೀತೆಗಳನ್ನ ಕೇಳುವಂತಹ ಕಾರ್ಯಕ್ರಮ. 10:02ಕ್ಕೆ ಪ್ರೇಮ ನಿನಾದ. ಇದಾಗಿತ್ತು ನಮ್ಮ ಈ ದಿನದ ಕಾರ್ಯಕ್ರಮಗಳ ಪರಿಚಯ. ನಮಸ್ತೆ, ಶುಭೋದಯ ಎಲ್ಲ ಆತ್ಮೀಯ ಕೇಳುಗರಿಗೆ. ನಾದೋಪಾಸನೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈಗ ಕೇಳಿ ರೂಪಾರಾವ್ ಮತ್ತು ದೀಪಾರಾವ್ ಅವರು ಧ್ವನಿಯಾಗಿರುವಂಥ ಗಣೇಶ ಪಂಚತಂತ್ರಂ. ಸಾಹಿತ್ಯವನ್ನು ಬರೆದಿದ್ದಾರೆ ಆದಿ ಶಂಕರಾಚಾರ್ಯ, ಸಂಗೀತ ಸಂಯೋಜನೆ HK ನಾರಾಯಣ.

ಸುಂದರತೆ ಎನ್ನುವುದೇ ಜನಕ್ಕೆ ಮೈಮರಿ ಇಪ ನಂದದುಳ ಮರುಮವೇ. ವಿಶ್ವಚೇತನದ ಸ್ಪಂದನವೇ ಸೌಂದರ್ಯ ಮದುವೆ. ಜೀವನ ಮೂಲ ಬಂಧುರತೆ ಬೊಮ್ಮನದು ಮಂಕುತಿಮ್ಮ. ಸೌಂದರ್ಯವಂದ್ರೆ ಏನು? ಜನರನ್ನ ಆನಂದದಿಂದ ಮೈಮರಿಸುವಂತಹ ಮರ್ಮವೇನು? ವಿಶ್ವಚೇತನದ ಮಿಡಿತವೇ ಸೌಂದರ್ಯ. ಅದೇ ಬದುಕಿನ ಬುನಾದಿ. ಅಲೆಯಾಕರದ ಸುಂದರತೆಯು ಬ್ರಹ್ಮನದೇ ಆಗಿದೆಯಂತೆ. ಸೌಂದರ್ಯವೆಂಬುದು ಹೊರಗಣ್ಣಿಗೆ ಕಾಣುವುದಿಲ್ಲ, ಅಂತಶ್ಚಕ್ಷುವಿಗೆ ತೋರುವುದೇ ನಿಜವಾದ ಸೌಂದರ್ಯ ಅಂತೆ. ಅಂತಹ ಸೌಂದರ್ಯ ನಮ್ಮೆಲ್ಲರ ಬದುಕಿನಲ್ಲಿ ಸಿಗಲಿ ಅಂತ ಹೇಳ್ತಾ ಈಗ ಕೇಳಿ ಶಂಕರ್ ಶಾನ್ಭಾಗ್ ಅವರ ಧ್ವನಿಯಲ್ಲಿ ಅಲ್ಲಮ್ಮ ಪ್ರಭು ಅವರ ರಚನೆ ಇರುವಂತಹ ಗೀತೆ. ಎಚ್ ಕೆ ನಾರಾಯಣ ಅವರ ಸಂಗೀತ ಸಂಯೋಜನೆ ಇದೆ.

ಹೃದಯಕ್ಕೆ ಶಾಂತಿ ಸಿಗುವಂತಹ ಮಾರ್ಗವನ್ನು ಡಿವಿಜಿಯವರು ತಮ್ಮ ಕಗ್ಗದಲ್ಲಿ ಈ ರೀತಿ ತೋರಿಸಿದ್ದಾರೆ. ಹೃದಯದ ಬರವೇನು ಹೊಟ್ಟೆಯು ಬರದಂತೆ ಅದರಿಳಿತ ಕೊರಳ ನಾದದ ಸದ್ದಿನಿಂದ ಅದೇ ನಗುವು ದುಗುಡಗಳು ಅದೆಹೊಗಳು ತೆಗಳುಗಳು ಅದನ್ನಿಳಿಸಿ ಶಾಂತಿಯಲು ಮಂಕುತಿಮ್ಮ. ಅಂದರೆ ಹೊಟ್ಟೆಯು ಬರದಂತೆ ಹೃದಯದ ಉಬ್ಬರ ಇದೆಯಾ? ಅದರ ಇಳಿತವು ಕೊರಳಿನ ನಾಳದ ಶಬ್ದದಿಂದ ಬರ್ತಿದೆ. ಅದೇ ನಗು, ಅದೇ ದುಃಖ, ಅದೇ ಹೊಗಳಿಕೆ, ಅವೇ ತೆಗಳಿಕೆಗಳು. ಅವನ್ನ ಸ್ವಲ್ಪ ಏನಾದರೂ ತಗ್ಗಿಸಿದ್ರೆ ಹೃದಯಕ್ಕೆ ಶಾಂತಿ ಸಿಗತ್ತಂತೆ. ಅಂತಹ ಶಾಂತಿ ನಮ್ಮೆಲ್ಲರಿಗೂ ಕೂಡ ಸಿಗ್ಲಿ ಅಂತ ಹೇಳ್ತಾ ಈಗ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಅವರು ಧ್ವನಿಯಾದಂತಹ ಗೀತೆಗೆ, ಆರ್ ಎನ್ ಜೈ ಗೋಪಾಲ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಭಕ್ತಿಗೀತೆ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾದಂತಹ ಗೀತೆಗೆ ಎಚ್ ಹನುಮಂತಾಚಾರ್ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆ ಇದಾಗಿತ್ತು. ಈಗ ಕೇಳಿ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಬಂದಿರುವಂತಹ ಒಂದು ಭಕ್ತಿಗೀತೆ. ಈ ಒಂದು ಗೀತೆಗೆ ವತ್ಸಲ ಅತ್ರಿ ಮತ್ತು ರಮೇಶ್ ರಾವ್ ಅವರ ಸಾಹಿತ್ಯ, ಜಿ ವಿ ಅತ್ರಿಯವರ ಸಂಗೀತ ಸಂಯೋಜನೆ ಇದೆ.

ಬಸವಣ್ಣನವರ ವಚನ ಹೀಗಿದೆ, ಎಳ್ಳೆಲ್ಲದ ಗಾಣವನಾಡಿದ ಎತ್ತಿನಂತಾಯಿತೆನ್ನ ಭಕ್ತಿ, ಉಪ್ಪ ಅಪ್ಪುವಿನಲ್ಲಿ ಅದ್ದಿ ಮೆಲ್ಲಿದಂತಾಯಿತೆನ್ನ ಭಕ್ತಿ, ಕೂಡಲ ಸಂಗಮ ದೇವ ಅನು ಮಾಡಿದೆನೆಂಬಿ ಕಿಚ್ಚು ಸಾಲದೆ ಅಂತ ಕೇಳಿದ್ದಾರೆ. ಈಗ ಕೇಳಿ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ತಳಕೇರಿ ಬಸವರಾಜ್ ಗವಾಯಿ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಸತ್ಯನಾರಾಯಣ ಪೂಜಾಪಲ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾದಂಥ ಗೀತೆಗೆ, ಪುರಂದರದಾಸರ ರಚನೆ, ಜಿ ಕೆ ವೆಂಕಟೇಶ್ವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆ ಇದಾಗಿತ್ತು.

ದಯೆಯೇ ದೊಡ್ಡ ಧರ್ಮವಂತೆ. ಶಾಂತಿ ತುಲ್ಯಂ ತಪೋ ನಾಸ್ತಿ ಸಂತೋಷಾನ ಸುಖಂಪರಂ ನಾಸ್ತಿ ತೃಷ್ಣಾ ಸಮೋ ವ್ಯಾಧಿರ್ನ ಚ ಧರ್ಮೋ ದಯಾಪರಂ. ತಾಳ್ಮೆಗೆ ಸಮವಾದಂತಹ ಒಂದು ತಪಸ್ಸು ಬೇರೆ ಇಲ್ಲವಂತೆ. ತೃಪ್ತಿಗಿಂತ ಹೆಚ್ಚಿನ ಸುಖ ಎಲ್ಲೂ ಸಿಗದಿಲ್ಲವಂತೆ. ಹಾಗೆ ಆಸೆಗೆ ಸಮಾನವಾದಂತಹ ರೋಗವಿಲ್ಲ. ದಯೆಗಿಂತ ದೊಡ್ಡ ಧರ್ಮವಿಲ್ಲಂತೆ. ಅಂತಹ ಧರ್ಮ ನಮ್ಮೆಲ್ಲರದು ಆಗಲಿ ಅಂತ ಹೇಳ್ತಾ ಬಿಡಲಾರೆ ಚಿತ್ರದಿಂದ ಚಿತ್ರ ಅವರು ಧ್ವನಿಯಾದಂಥ ಗೀತೆ, ಇಂದ್ರ ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಹ ಗೀತೆ.

ರಾಜೇಶ್ ಕೃಷ್ಣನ್ ಮತ್ತು ಚಂದ್ರಿಕಾ ಅವರ ಧ್ವನಿಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿದ್ದಂತಹ ಗೀತೆ ಇದಾಗಿತ್ತು, ಭಗವಾನ್ ಶ್ರೀ ಸಾಯಿಬಾಬಾ ಚಿತ್ರದಿಂದ. ಈಗ ಕೇಳಿ ಮತ್ತೊಂದು ಗೀತೆ. ಚಿತ್ರ ಅವರು ಧ್ವನಿಯಾದಂತಹ ಈ ಒಂದು ಗೀತೆ ತನನಂ ತನನಂ ಚಿತ್ರದಿಂದ. ಈ ಒಂದು ಗೀತೆಗೆ ಕೆ ಕಲ್ಯಾಣ್ ಅವರ ಸಂಗೀತ ಮತ್ತು ಸಾಹಿತ್ಯವಿದೆ.

ನಾನಿ ಚಿತ್ರದಿಂದ ಈ ಒಂದು ಗೀತೆನ ಕೇಳಿದ್ರಿ. ಅನನ್ಯ ಭಾಗತವರ ಧ್ವನಿ, ರಾಘವೇಂದ್ರ ಕೆ ಗೊಲ್ಲಹಳ್ಳಿ ಅವರ ಸಾಹಿತ್ಯ, ತ್ಯಾಗರಾಜ್ ಎಂಎಸ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿತ್ತು. ಮೊದಲು ನಮ್ಮ ಆತ್ಮವನ್ನು ನಾವು ಅರಿಬೇಕಂತೆ. ಆಧಿತ್ಯ ಚತುರೋ ವೇದಾನ್ ವ್ಯಾಕೃತ್ಯ ಅಷ್ಟಾದಶ ಸ್ಮೃತಿ ಅಹೋ ಶ್ರಮಸ್ಯ ವೈಫಲ್ಯ ಮಾತ್ಮಾಪಿ ಕಲಿತೋ ನಚೇತ್. ನಾಲ್ಕು ವೇದಗಳನ್ನು ಓದಿ 18 ಪುರಾಣಗಳಿಗೆ ವ್ಯಾಖ್ಯಾನವನ್ನು ಮಾಡಿದ್ರೂ ಕೂಡ ಆತ್ಮವನ್ನು ಅರಿಯದವನ ಏನಾದರೂ ಇದ್ದರೆ ಅವನ ಅಧ್ಯಯನ ಎಲ್ಲವೂ ಕೂಡ ವ್ಯರ್ಥ ಆಗತ್ತಂತೆ. ಸೊ ನಮ್ಮ ಎಲ್ಲ ಅರಿವು, ತಿಳುವಳಿಕೆ, ಜ್ಞಾನ ಎಲ್ಲವೂ ಕೂಡ ಉಪಯೋಗಕ್ಕೆ ಬರಲಿ, ಯಾವುದು ಕೂಡ ವ್ಯರ್ಥ ಆಗದೇ ಇರಲಿ ಅಂತ ಹೇಳ್ತಾ, ಇನ್ನೇನು ಸಮಯ ಆಗಿದೆ 6:53. ನಮ್ಮ ಈ ದಿನದ ನಾದೋಪಾಸನೆ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಗ್ತಾ ಬಂತು. ಈ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಇದೀಗ ರಾಜೇಶ್ ಕೃಷ್ಣನವರು ಧ್ವನಿಯಾದಂತಹ ಗೀತೆ ಭಕ್ತ ಅಯ್ಯಪ್ಪ ಚಿತ್ರದಿಂದ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಗಂಧರ್ವ ಅವರ ಸಂಗೀತ ಸಂಯೋಜನೆ ಇದೆ.

0: ಸಮಯ ಆಗ್ತಿದೆ 7 ಗಂಟೆ. ಈಗ ಕೇಳಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅವಧಿಯನ್ನು ಇದೇ 17ರವರೆಗೆ ವಿಸ್ತರಿಸಲಾಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತ ಅನ್ಬುಕುಮಾರ್ ತಿಳಿಸಿದ್ದಾರೆ. ರಾಜ್ಯದ 5,54,00,000 ಮತದಾರರ ಪೈಕಿ ಈವರೆಗೆ ರಾಜ್ಯದಲ್ಲಿ 1,80,00,000 ಮತದಾರರನ್ನು ASDDO ಪಟ್ಟಿಯಡಿ ವರ್ಗೀಕರಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ರಾಜ್ಯ ಸರ್ಕಾರ ತಂಬಾಕು ಮತ್ತು ನಿಕೋಟಿನ್ ಹೊಂದಿರುವ ಗುಟ್ಕಾ ಹಾಗೂ ಪಾನ್ ಮಸಾಲೆಗಳ ಉತ್ಪಾದನೆ, ಶೇಖರಣೆ, ವಿತರಣೆ ಮತ್ತು ಮಾರಾಟವನ್ನು 1 ವರ್ಷದವರೆಗೆ ನಿಷೇಧಿಸಿ ಆದೇಶ ಹೊರಡಿಸಿದೆ. ಸಾರ್ವಜನಿಕ ಆರೋಗ್ಯ ಮತ್ತು ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಈ ಆದೇಶ ಹೊರಡಿಸಲಾಗಿದೆ ಎಂದು ರಾಜ್ಯ ಆಹಾರ ಸುರಕ್ಷತೆ ಆಯುಕ್ತರು ಅಧಿಸೂಚನೆಯಲ್ಲಿ ತಿಳಿಸಿದ್ದಾರೆ. ಲೋಕಸಭೆಯು ವಿದೇಶಿ ದೇಣಿಗೆ ನಿಯಂತ್ರಣ ಮತ್ತು ತಿದ್ದುಪಡಿ ಮಸೂದೆ 2026ನ್ನು ಹೆಚ್ಚಿನ ಪರಿಶೀಲನೆಗಾಗಿ ಜಂಟಿ ಸಂಸದೀಯ ಸಮಿತಿಗೆ ವಹಿಸಿದೆ. ಈ ಮಸೂದೆಯು ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆ 2010ಕ್ಕೆ ಮತ್ತಷ್ಟು ತಿದ್ದುಪಡಿ ತರುವ ಗುರಿ ಹೊಂದಿದೆ. ದೇಶದಲ್ಲಿ ಹೆಚ್ಚುತ್ತಿರುವ ಇಂಧನ ಬೇಡಿಕೆ ಈಡೇರಿಸಲು ಹಾಗೂ ಹಸಿರು ಇಂಧನ ಪರಿವರ್ತನೆಗೆ ವೇಗ ನೀಡಲು ಪರಮಾಣು ವಿದ್ಯುತ್ ಸಾಮರ್ಥ್ಯವನ್ನು ಹಂತ ಹಂತವಾಗಿ ವಿಸ್ತರಿಸಲಾಗುತ್ತಿದೆ. 2047ರ ವೇಳೆಗೆ 100 GW ಉತ್ಪಾದನೆಯ ದೀರ್ಘಾವಧಿ ಗುರಿ ಹೊಂದಲಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಇದೇ 15ರಂದು ನಡೆಯಲಿರುವ ಸ್ವಾತಂತ್ರ್ಯ ದಿನಾಚರಣೆಯಂದು ಬೆಂಗಳೂರಿನ ಹೈಕೋರ್ಟ್ನಲ್ಲಿ ಮುಖ್ಯ ನ್ಯಾಯಮೂರ್ತಿ ವಿಬು ಬಕ್ರು ಧ್ವಜಾರೋಹಣ ನೆರವೇರಿಸಲಿದ್ದಾರೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಲೋಪ ಕುರಿತಂತೆ ಅಧಿಕಾರಿಗಳ ಅಮಾನತಿಗೆ ಆದೇಶ ನೀಡಲಾಗಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ನೈಜೀರಿಯಾದ ಲಾಗೋಸ್ನಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ನ 3ನೇ ದಿನವಾದ ನಿನ್ನೆ ಭಾರತ 3 ಚಿನ್ನ 1 ಬೆಳ್ಳಿ ಹಾಗೂ 1 ಕಂಚಿನ ಪದಕ ಸೇರಿದಂತೆ ಒಟ್ಟು 5 ಪದಕಗಳನ್ನು ಗೆದ್ದಿದೆ. ಇದರೊಂದಿಗೆ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಒಟ್ಟು ಪದಕಗಳ ಸಂಖ್ಯೆ 29ಕ್ಕೆ ಏರಿಕೆಯಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

0: ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳವಂತ, ಈಗ ಹೊಸ ಜುಮ್ಕಿ? ಇಲ್ಲ, ಈಗ ಉಳಿತಾಯ ಮಾತ್ರ. ಮೊದಲು ಜುಮ್ಕಿ. ಇಲ್ಲಿ ಕೇಳು, ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ. ಆದ್ರೆ ಆ ಜುಮ್ಕಿ ಹೋಗ್ತೀಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ?
1: ಆರ್.ಬಿ.ಐ. ಹೇಳುತ್ತೆ,
0: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
3: ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾನು ಆಡ್ದಿರೋ ಆಟ ಇಲ್ಲ.
4: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ, ಇಲ್ಲೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
5: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
4: 7 ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
6: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
4: ಹೌದಾ?
5: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
7: ಎಚ್ಚರ, ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಇಂದಿನಿಂದ 10 ದಿನಗಳವರೆಗೆ ರಾಜ್ಯ ವಿಧಾನಮಂಡಲದ ಮಳೆಗಾಲದ ಅಧಿವೇಶನ. ಹರ್ ಘರ್ ತಿರಂಗಾ ಅಭಿಯಾನ, ನಾಡಿನ ವಿವಿಧೆಡೆ 80th ಸ್ವಾತಂತ್ರ್ಯೋತ್ಸವ ಸಂಭ್ರಮಾಚರಣೆ, ಜಾಥಾ. ಜಲ್ ಸಂಚಯ್ ಜನಭಾಗಿದಾರಿ, ಚಿತ್ರದುರ್ಗದಲ್ಲಿ ಇಂದು ಕ್ಯಾಚ್ ದಿ ರೈನ್ ಅಭಿಯಾನ. ಇಂದು ವಿಶ್ವ ಅಂಗಾಂಗದಾನ ಜನಜಾಗೃತಿ ದಿನಾಚರಣೆ. ಈಗ ವಾರ್ತೆಗಳ ವಿವರ. ರಾಜ್ಯ ವಿಧಾನಮಂಡಲದ ಮಳೆಗಾಲದ ಅಧಿವೇಶನ ಇಂದಿನಿಂದ 10 ದಿನಗಳ ಕಾಲ ನಡೆಯಲಿದೆ. ಹಿರಿಯ ಶಾಸಕ ಟಿಬಿ ಜಯಚಂದ್ರ ಹಂಗಾಮಿ ವಿಧಾನಸಭಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಅಧಿವೇಶನದ ಮೊದಲ ದಿನವಾದ ಇಂದು ಅಗಲಿದ ಗಣ್ಯರಿಗೆ ಸಂತಾಪ ಸೂಚಕ ಸಭೆ ನಡೆಯಲಿದೆ. ನಾಳೆ ಶುಕ್ರವಾರ ನಿಗದಿತ ವೇಳಾಪಟ್ಟಿಯಂತೆ ಕಲಾಪಗಳು ನಡೆಯಲಿವೆ. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅಧಿಕಾರ ವಹಿಸಿಕೊಂಡ ಬಳಿಕ ನಡೆಯಲಿರುವ ಮೊದಲ ಅಧಿವೇಶನ ಇದಾಗಿದೆ. ರಾಜ್ಯ ವಿಧಾನ ಪರಿಷತ್ತಿನ 159th ಅಧಿವೇಶನದ ಹಂಗಾಮಿ ಸಭಾಪತಿಯಾಗಿ ಪುಟ್ಟಣ್ಣ ನೇಮಕಗೊಂಡಿದ್ದಾರೆ. ವಿಧಾನ ಪರಿಷತ್ತಿನ ಸಭಾಂಗಣದಲ್ಲಿ ಮಾತನಾಡಿದ ಅವರು, ಪ್ರಸಕ್ತ ಅಧಿವೇಶನದಲ್ಲಿ ಈವರೆಗೆ ಒಟ್ಟು 481 ಪ್ರಶ್ನೆಗಳನ್ನು ಸ್ವೀಕರಿಸಲಾಗಿದೆ. ಆ ಪೈಕಿ 286 ಚುಕ್ಕೆ ಗುರುತಿನ ಹಾಗೂ 195 ಚುಕ್ಕೆ ರಹಿತ ಪ್ರಶ್ನೆಗಳಾಗಿವೆ. ನಿಯಮ 72ರ ಅಡಿಯಲ್ಲಿ 31 ಸೂಚನೆಗಳು ಹಾಗೂ ನಿಯಮ 330ರ ಅಡಿಯಲ್ಲಿ 23 ಸೂಚನೆಗಳನ್ನು ಚರ್ಚೆಗೆ ಅನುಮೋದಿಸಲಾಗಿದೆ ಎಂದರು. ಕಾರ್ಯಕಲಾಪಗಳ ಸಲಹಾ ಸಮಿತಿಯ ತೀರ್ಮಾನದಂತೆ ಪ್ರಮುಖ ಸಾರ್ವಜನಿಕ ವಿಷಯಗಳ ಮೇಲೆ ಚರ್ಚೆಗಳು ನಡೆಯಲಿವೆ ಎಂದು ಪುಟ್ಟಣ್ಣ ತಿಳಿಸಿದರು. ಹರ್ ಘರ್ ತಿರಂಗಾ ಅಭಿಯಾನ 17ನೇ ತಾರೀಖಿನವರೆಗೆ ದೇಶಾದ್ಯಂತ ನಡೆಯಲಿದೆ. ರಾಷ್ಟ್ರಋಷಿ ಬಂಕಿಮಚಂದ್ರ ಚಟರ್ಜಿ ವಿರಚಿತ ರಾಷ್ಟೀಯ ಗೀತೆ ವಂದೇ ಮಾತರಂ 150 ವರ್ಷಗಳನ್ನು ಪೂರ್ಣಗೊಳಿಸಿದ ಹಿನ್ನೆಲೆ ಪ್ರಸಕ್ತ 80ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮಾಚರಣೆ ಹಾಗೂ ಹರ್ ಘರ್ ತಿರಂಗಾ ಅಭಿಯಾನ ಸಮರ್ಪಿತವಾಗಿವೆ. ದೇಶಭಕ್ತಿ ಹಾಗೂ ರಾಷ್ಟೀಯ ಐಕ್ಯತೆಯ ಭಾವವನ್ನು ಸಂಭ್ರಮಿಸುವ ವಿವಿಧ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಲು ಹಾಗೂ ರಾಷ್ಟ್ರಧ್ವಜವನ್ನು ಮನೆ ಅಂಗಳದಲ್ಲಿ ಹೆಮ್ಮೆಯಿಂದ ಹಾರಿಸಲು ನಾಗರಿಕರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ.
1: 15 ಅಗಸ್ಟ್ ಕೋ ಆನ್ ಬಾನ್ ಶಾನ್ ಸೆ ಮನಾಯೆ, ಸ್ವಾತಂತ್ರ್ಯ ಸೇನಾನಿಯೋ ಕೋ ಶ್ರದ್ಧಾಂಜಲಿ ದೇ, ವಿಕಸಿತ ಭಾರತ ಕಾ ಸಂಕಲ್ಪ ಲೇ, ಹರ್ ಘರ್ ತಿರಂಗ, ಘರ್ ಘರ್ ತಿರಂಗ, ಹರ್ ಮನ್ ತಿರಂಗ, ಆಯೆ ಹರ್ ಘರ್ ಪರ್ ತಿರಂಗಾ ಲಹರಾಯಿ.
0: ಹರ್ ಘರ್ ತಿರಂಗಾ ಅಭಿಯಾನದಲ್ಲಿ ಕ್ಷೇತ್ರೀಯ ಖಾದಿ ಗ್ರಾಮೋದ್ಯೋಗ ಕೇಂದ್ರಗಳು ತಯಾರಿಸಿದ ಖಾದಿ ರಾಷ್ಟ್ರಧ್ವಜಗಳನ್ನೇ ಬಳಸುವಂತೆ ಧಾರವಾಡದ ಗಾಂಧಿ ಶಾಂತಿ ಪ್ರತಿಷ್ಠಾನ ಕೇಂದ್ರದ ಅಧ್ಯಕ್ಷ ಡಾ ಸಂಜೀವ್ ಕುಲಕರ್ಣಿ ಮನವಿ ಮಾಡಿದ್ದಾರೆ.
2: ನಾವು ಮತ್ತೊಮ್ಮೆ ಬಹಳ ಸಂತೋಷದಿಂದ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುವವರಿದ್ದೇವೆ. ಸಹಜವಾಗಿಯೇ ಈ ಸಂದರ್ಭದಲ್ಲಿ ನಾವು ಭಾರತೀಯರೆಲ್ಲರೂ ನಮ್ಮ ನಮ್ಮ ಮನೆಗಳಲ್ಲಿ, ಕಚೇರಿಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ ಧ್ವಜಾರೋಹಣವನ್ನು ಅತ್ಯಂತ ಶ್ರದ್ಧೆಯಿಂದ ಮತ್ತು ಪಾವಿತ್ರ್ಯದಿಂದ ಮಾಡುತ್ತೇವೆ. ಆದರೆ ಕಳೆದ ಕೆಲವು ವರ್ಷಗಳಿಂದ ಅನೇಕರು ಈ ಸಂದರ್ಭದಲ್ಲಿ ಪ್ಲಾಸ್ಟಿಕ್ನಿಂದ ಮಾಡಿದಂತಹ ರಾಷ್ಟ್ರಧ್ವಜವನ್ನು ಹಾರಿಸುತ್ತಿರುವುದು ಮತ್ತು ವಾಹನಗಳಲ್ಲಿ ತೆಗೆದುಕೊಂಡು ಹೋಗುತ್ತಿರುವುದನ್ನು ನಾವು ನೋಡುತ್ತೇವೆ. ದಯಮಾಡಿ ಈ ಸಲ ಪ್ಲಾಸ್ಟಿಕ್ ಧ್ವಜಗಳಿಗೆ ನಾವು ಅವಕಾಶ ಕೊಡುವುದು ಬೇಡ. ಪ್ಲಾಸ್ಟಿಕ್ ಎಂಬುದು ಪರಿಸರ ಸ್ನೇಹಿ ವಸ್ತುವಲ್ಲ. ನಾವೆಲ್ಲರೂ ಬಹಳ ಕಾಳಜಿಯಿಂದ ಖಾದಿಯಿಂದ ಮಾಡಿದಂತಹ ಧ್ವಜಗಳನ್ನೇ ಬಳಸೋಣ. ಖಾದಿ ಎಂಬುದು ಪರಿಸರ ಸ್ನೇಹಿ ಬಟ್ಟೆ, ಅದು ಗ್ರಾಮೀಣ ಪ್ರದೇಶದ ಲಕ್ಷಾಂತರ ಜನರಿಗೆ ಉದ್ಯೋಗ ಕೊಡುವಂಥದ್ದು. ಖಾದಿ ಎಂಬುದು ನಮ್ಮ ಸ್ವಾತಂತ್ರ್ಯ ಹೋರಾಟದ ಲಾಂಛನವೂ ಆಗಿತ್ತು.
0: ಆಗಸ್ಟ್ 15 80ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮಾಚರಣೆ ಪೂರ್ವಭಾವಿಯಾಗಿ ಬೆಳಗಾವಿಯ ಮರಾಠ ಲಘು ಪದಾತಿ ದಳದ ಸೈನಿಕರು ಸೈಕಲ್ ಜಾಥಾ ಕೈಗೊಂಡರು. ಮರಾಠ ಲೈಟ್ ಇನ್ಫೆಂಟ್ರಿ ಕಮಾಂಡರ್ ಬ್ರಿಗೇಡಿಯರ್ ಗಿರೀಶ್ ಉಪಾಧ್ಯಾಯ ಸೈಕಲ್ ಜಾಥಾಕ್ಕೆ ಚಾಲನೆ ನೀಡಿ ತಾವು ಪಾಲ್ಗೊಂಡರು. ಬೆಳಗಾವಿ ನಗರದ ಪ್ರಮುಖ ರಸ್ತೆ ಮೂಲಕ 20 ಕಿಲೋಮೀಟರ್ ದೂರದ ಐತಿಹಾಸಿಕ ಯಳ್ಳೂರು ಕೋಟೆಯಲ್ಲಿ ರಾಷ್ಟ್ರಧ್ವಜದ ಮೆರವಣಿಗೆಯೊಂದಿಗೆ ಜಾಥಾ

0: ಸಮಾರೋಪಗೊಂಡಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಬ್ರಿಗೇಡಿಯರ್ ಗಿರೀಶ್ ಉಪಾಧ್ಯಾಯ, ಸಶಸ್ತ್ರ ಪಡೆಗಳು ಮತ್ತು ಯುವ ಪೀಳಿಗೆ ನಡುವಿನ ಬಾಂಧವ್ಯವನ್ನು ಬಲಪಡಿಸಲು ಸೈಕಲ್ ಜಾಥಾ ಆಯೋಜಿಸಲಾಗಿತ್ತು ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯ ಸರ್ಕಾರ ತಂಬಾಕು ಮತ್ತು ನಿಕೋಟಿನ್ ಯುಕ್ತ ಗುಟಿಕಾ ಹಾಗೂ ಪಾನ್ ಮಸಾಲಾ ಉತ್ಪಾದನೆ, ಶೇಖರಣೆ, ವಿತರಣೆ ಮತ್ತು ಮಾರಾಟವನ್ನು 1 ವರ್ಷ ನಿಷೇಧಿಸಿ ಆದೇಶಿಸಿದೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ವಿಜ್ಞಾನಗಳ ಆಸ್ಪತ್ರೆ ಹಾಗೂ ಸಂಶೋಧನಾ ಸಂಸ್ಥೆ ರೇಡಿಯೋಥೆರಪಿ ಚಿಕಿತ್ಸಾ ವಿಭಾಗದ ಮುಖ್ಯಸ್ಥರಾದ ಡಾ ಎಂಜಿ ಗಿರಿಯಪ್ಪಗೌಡರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿ, ಸರ್ಕಾರದ ಈ ನಿರ್ಧಾರ ಯುವಜನರನ್ನು ಕ್ಯಾನ್ಸರ್ ಸೇರಿದಂತೆ ಇತರೆ ಗಂಭೀರ ಕಾಯಿಲೆಗಳಿಂದ ದೂರ ಮಾಡಿ ಕಾಲಕ್ರಮದಲ್ಲಿ ಮಾನವ ಸಂಪನ್ಮೂಲವಾಗಿ ರೂಪಿಸಲಿದೆ ಎಂದಿದ್ದಾರೆ.
4: ಕರ್ನಾಟಕ ಸರ್ಕಾರದ ಆಹಾರ ಸಂರಕ್ಷಣಾ ಕಮಿಷನರ್ ಒಳ್ಳೆ ಮಹತ್ವದ ನಿರ್ಧಾರವನ್ನ ಮಾಡಿದ್ದಾರೆ. ಮುಂದಿನ 1 ವರ್ಷದವರೆಗೆ ಕರ್ನಾಟಕದಲ್ಲಿ ಟೊಬ್ಯಾಕೋ ಪ್ರೊಡಕ್ಟ್ಸ್ ಅನ್ನ ಬ್ಯಾನ್ ಮಾಡಿದ್ದಾರೆ. ಇದು ಬಹಳ ಪ್ರಾಮುಖ್ಯವಾದಂತಹ ಒಂದು ಒಳ್ಳೆ ನಿರ್ಧಾರ ಅಂತ ನಾನು ಕರ್ನಾಟಕದ ಜನತೆ ಪರವಾಗಿ ತಮಗೆ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಸಾಕಷ್ಟು ಯುವಕರನ್ನ ನಾವು ತಂಬಾಕುನ ಸೇವನೆಯಿಂದ ಆಗುವಂತಹ ಕ್ಯಾನ್ಸರ್ ಗಳನ್ನ ನೋಡ್ತಾ ಇದ್ವಿ. ತಂಬಾಕಿನಿಂದ ಆಗುವಂತಹ ಕ್ಯಾನ್ಸರ್ ಗಳನ್ನ ಡೆಫಿನೆಟ್ ಆಗಿ ತಡೆಗಟ್ಟಬಹುದು ಅಂತ ನನ್ನ ಒಂದು ಆಸೆ. ತಂಬಾಕಿನಿಂದ ಬರೀ ಕ್ಯಾನ್ಸರ್ ಅಂತ ಅಷ್ಟೇ ಅಲ್ಲ, ಸ್ಟ್ರೋಕ್ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಬಿಪಿ ಆಗಿರ್ಬೋದು, ಇದೆಲ್ಲ ಕಾಯಿಲೆಗಳಿಗೂ ಕೂಡ ಒಳ್ಳೆ ನಿರ್ಧಾರ. ಟೊಬ್ಯಾಕೋವನ್ನ ಯಾವಾಗಲೂ ಬ್ಯಾನ್ ಮಾಡಬೇಕಾಗಿತ್ತು, ಅಟ್ ಲೀಸ್ಟ್ ಸರ್ಕಾರ ಬ್ಯಾನ್ ಮಾಡಿ ಒಂದು ಒಳ್ಳೆ ನಿರ್ಧಾರ ತೆಗೆದುಕೊಂಡಿದೆ. ಅದಕ್ಕೆ ನಾನು ಜನತೆ ಪರವಾಗಿ ಧನ್ಯವಾದಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ.
0: ಕೇಂದ್ರ ಜಲಶಕ್ತಿ ಸಚಿವಾಲಯ ಸಂಚಾಲಿತ ಜಲ್ ಸಂಚಯ್ ಜನಭಾಗಿದಾರಿ ಉಪಕ್ರಮದಡಿ ಕ್ಯಾಚ್ ದಿ ರೈನ್ ಅಭಿಯಾನ ಇಂದು ಬೆಳಗ್ಗೆ 10 ಗಂಟೆಗೆ ಚಿತ್ರದುರ್ಗ ನಗರದ ಹಳೆ ಮಾಧ್ಯಮಿಕ ಶಾಲೆ ಆವರಣದಲ್ಲಿ ನಡೆಯಲಿದೆ. 19 ತಾರೀಕು ಬೆಳಗ್ಗೆ 11 ಗಂಟೆಗೆ ನಗರಸಭೆ ಸಭಾಂಗಣದಲ್ಲಿ ಹಿರಿಯ ಭೂವಿಜ್ಞಾನಿಗಳೊಂದಿಗೆ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರ ಸಂವಾದ ಜರುಗಲಿದೆ. ನಗರ ಪ್ರದೇಶದಲ್ಲಿ ನೀರಿನ ಹಿತಮಿತ ಬಳಕೆ, ಮಳೆ ನೀರು ಕೊಯ್ಲು, ಅಂತರ್ಜಲ ಮರುಪೂರಣ ಹಾಗೂ ಜಲಮೂಲಗಳ ಸಂರಕ್ಷಣೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಕ್ಯಾಚ್ ದಿ ರೈನ್ ಅಭಿಯಾನ ಆಯೋಜಿಸಲಾಗಿದೆ ಎಂದು ನಗರಸಭೆ ಪೌರಾಯುಕ್ತರು ತಿಳಿಸಿದ್ದಾರೆ. ಇಂದು ವಿಶ್ವ ಅಂಗಾಂಗ ದಾನ ದಿನಾಚರಣೆ. ಅಂಗಾಂಗ ಮತ್ತು ಅಂಗಾಂಶ ದಾನದ ನಿರ್ಣಾಯಕ ಅಗತ್ಯದ ಬಗ್ಗೆ ಜನರಿಗೆ ಅರಿವು ಮೂಡಿಸಿ ಸಾಮಾನ್ಯ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವುದು ಮತ್ತು ಜೀವಗಳನ್ನು ಉಳಿಸಲು ತಮ್ಮ ಅಂಗಾಂಗಗಳನ್ನು ದಾನ ಮಾಡಲು ಪ್ರೋತ್ಸಾಹಿಸುತ್ತದೆ. ಮೃತಪಟ್ಟ ಒಬ್ಬ ವ್ಯಕ್ತಿ ಪ್ರಮುಖ ಅಂಗಾಂಗಗಳ ಹಂಚಿಕೆಯ ಮೂಲಕ 8 ಜೀವಗಳನ್ನು ಉಳಿಸಬಹುದು ಮತ್ತು ಅಂಗಾಂಶ ಹಾಗೂ ಕಣ್ಣುಗಳ ದಾನ ನೀಡಿ ಅನೇಕರಿಗೆ ಸಹಾಯ ಮಾಡಬಹುದು. ಬ್ಯಾಡ್ಮಿಂಟನ್ ಮೊದಲ ಶ್ರೇಯಾಂಕದ ಆಟಗಾರ ಸುಬೋಧ್ ಸೇತಿ, ಎರಡನೇ ಶ್ರೇಯಾಂಕದ ಆಟಗಾರ ಪಿವಿ ವಿಶಾಲ್ ಅವರು ಯೋನೆಕ್ಸ್ ಸನ್ರೈಸ್ ಕರ್ನಾಟಕ ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನ ಪುರುಷರ ಸಿಂಗಲ್ಸ್ ಮುಖ್ಯ ಸುತ್ತಿಗೆ ಅರ್ಹತೆ ಪಡೆದಿದ್ದಾರೆ. ಧಾರವಾಡದ ಆರ್ಎನ್ ಶೆಟ್ಟಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಬುಧವಾರ ನಡೆದ ಅರ್ಹತಾ ಪಂದ್ಯದ 5ನೇ ಸುತ್ತಿನಲ್ಲಿ ಅವರು ಜಯ ದಾಖಲಿಸಿದರು. ಸಂಕ್ಷಿಪ್ತ ಸುದ್ದಿಗಳು. ಚಿತ್ರದುರ್ಗ ತಾಲೂಕು ತುರುವನೂರು ಹೋಬಳಿ ಕೂನಬೇವು ಗ್ರಾಮದ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಎ ಭೀಮಪ್ಪ ಅವರನ್ನು ಜಿಲ್ಲಾಡಳಿತ ಗೌರವಿಸಿತು. ವಿಜಯನಗರ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ %100 ಗಣತಿ ನಮೂನೆಗಳನ್ನು ಗಣಕೀಕರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಕವಿತಾ ಮನ್ನಿಕೇರಿ ತಿಳಿಸಿದ್ದಾರೆ. ಧಾರವಾಡದ ಡಾ ಮಲ್ಲಿಕಾರ್ಜುನ್ ಮನ್ಸೂರ್ ಕಲಾಭವನವನ್ನು ಶೀಘ್ರ ಸಾರ್ವಜನಿಕ ಬಳಕೆಗೆ ಮುಕ್ತಗೊಳಿಸುವುದಾಗಿ ಶಾಸಕ ಅರವಿಂದ್ ಬೆಲ್ಲದ್ ತಿಳಿಸಿದ್ದಾರೆ. ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ ಉಡಾನ್ ಯೋಜನೆ ಅಡಿ ಹುಬ್ಬಳ್ಳಿ ವಿಮಾನ ನಿಲ್ದಾಣದಿಂದ ಪ್ರಾದೇಶಿಕ ವಿಮಾನಯಾನ ಸೇವೆಗಳನ್ನು ಪುನಾರಂಭಿಸುವಂತೆ ಕೇಂದ್ರಕ್ಕೆ ಮನವಿ ಸಲ್ಲಿಸಿದೆ. ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿ ಎಚ್ಐವಿ ಹಾಗೂ ಏಡ್ಸ್ ಜನಜಾಗೃತಿ ಅಭಿಯಾನಕ್ಕೆ ಜಿಲ್ಲಾ ಏಡ್ಸ್ ನಿಯಂತ್ರಣಾಧಿಕಾರಿ ಡಾ ಸನತ್ಕುಮಾರ್ ಚಾಲನೆ ನೀಡಿದರು. ಪರಿಸರ ಸ್ನೇಹಿ ಮಾದರಿಯಲ್ಲಿ ಗೌರಿ ಗಣೇಶ ಹಬ್ಬ ಆಚರಿಸುವಂತೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಧಾರವಾಡ ಜಿಲ್ಲೆಯ ಸಾರ್ವಜನಿಕರಲ್ಲಿ ಮನವಿ ಮಾಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದಿನಿಂದ 10 ದಿನಗಳವರೆಗೆ ರಾಜ್ಯ ವಿಧಾನಮಂಡಲದ ಮಳೆಗಾಲದ ಅಧಿವೇಶನ. ಹರ್ ಘರ್ ತಿರಂಗಾ ಅಭಿಯಾನ, ನಾಡಿನ ವಿವಿಧೆಡೆ 80ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮಾಚರಣೆ, ಜಾಥಾ. ಜಲ್ ಸಂಚಯ್ ಜನಭಾಗಿದಾರಿ, ಚಿತ್ರದುರ್ಗದಲ್ಲಿ ಇಂದು ಕ್ಯಾಚ್ ದಿ ರೈನ್ ಅಭಿಯಾನ. ಇಂದು ವಿಶ್ವ ಅಂಗಾಂಗದಾನ ಜನಜಾಗೃತಿ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ನಮಸ್ತೆ, ಶುಭ ಮುಂಜಾನೆ. ಆತ್ಮೀಯ ಕೇಳುಗರಿಗೆಲ್ಲ ಶುಭೋದಯ. ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೊದಲಿಗೆ ಶುಭೋದಯ ಕರ್ನಾಟಕದಲ್ಲಿ ಕೇಳಿ ಕನ್ನಡ ರತ್ನ ಭಂಡಾರ
1: ಆಕಾಶವಾಣಿ.
2: ಆಯಿಸು ಕನ್ನಡ ಡಿಂ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು.
4: ಐ ವೆಂಟ್ ಟು ಜಪಾನ್ ನಾಟ್ ವಿತ್ ಎ ವ್ಯೂ ಟು ಸ್ಕೆಚಿಂಗ್. ಜಪಾನಲ್ಲಿ ಹೋಗಿ ಇಳಿದೆ. ಟೋಕಿಯೋ, ಒಸಾಕ, ತಕಾಮ, ಮಯಜಿಮ, ನಾಗಸಾಕಿ, ಹಿರೋಶಿಮ, ಟ್ರಾವೆಲ್ಡ್ ಆಲ್ ಓವರ್. ಐ ಫೌಂಡ್ ಇಟ್ ಡಿಫಿಕಲ್ಟ್ ಟು ಫಿಲ್ ಮೈ ಸ್ಕೆಚ್ ಬುಕ್. ದಿ ಹೋಲ್ ಥಿಂಗ್ ಲುಕ್ಡ್ ಆಸ್ ಇಫ್ ಇಟ್ ಹ್ಯಾಸ್ ಬೀನ್ ಆರ್ಡರ್ಡ್ ಟು ಪ್ಲೀಸ್ ದಿ ಕಂಪೆಲಿಂಗ್ ಗುಡ್ ಟೇಸ್ಟ್, ಆರ್ಟಿಸ್ಟಿಕ್ ಟೇಸ್ಟ್ ಆಫ್ ದಿ ಜಾಪನೀಸ್. ಫ್ರಮ್ ಫ್ಯೂಜಿಯಾಮ ಮೌಂಟನ್ ಟು ದ ಲಿಟಲ್ ಚೆರಿ ಬ್ಲಾಸಮ್ ಟ್ರೀ, ಎವ್ರಿಥಿಂಗ್ ವಾಸ್ ಸೋ ವೆಲ್ ಅಪಾಯಿಂಟೆಡ್ ಆಸ್ ಇಫ್ ಇಟ್ಸ್ ಬೀನ್ ಮೇಡ್ ಆರ್ಡರ್ ಫಾರ್ ಸರ್ಟನ್ ವೆರಿ ಎಕ್ಸಾಕ್ಟಿಂಗ್ ಟೇಸ್ಟ್ ಆಫ್ ಎ ಪೀಪಲ್. ವಾಟ್ ಐ ಸಾ ಅಂಡ್ ಸ್ಕೆಚ್ ಇನ್ ಒಸಾಕ ವಾಸ್ ದಿ ಸೇಮ್ ಥಿಂಗ್ ಐ ಸಾ ಇನ್ ಟೋಕಿಯೋ, ಸೇಮ್ ಇನ್ everywhere. Same man was everywhere. Same castle was everywhere. Same monastery, same cherry blossom tree and yeah. same beauty. There was not the surprise I want round the corner. Whereas in Calcutta, he nadkondo a corner alli interesting ah another iruthe nodidre right in the middle one cow. A cow will be sitting. Or a garbage heap, or a broken down building. Yenilla. What you see here, you see there. So I mentioned this in my talk. Rather limited for the type of drawings I do.
5: I think ultimately every about 50 years, I suppose, the world will look alike. Every place will look like.
4: No, not Bombay, Calcutta.
5: Or Madras.
4: They will look alike, impossible. Avaru, they maintain it, we don't maintain it.
5: I know. ನಿಮ್ಮ ನಿಮಗೆ ರೆಸ್ಟ್ ಅನ್ನೋದೇನಿಲ್ಲ, ರಿಟೈರ್ಮೆಂಟ್ ಅನ್ನೋದು ಏನೂ ಇಲ್ಲ, ಬಿಕಾಸ್ ಯು ಕ್ರಿಯೇಟ್ ಯುವರ್ ಓನ್ ವರ್ಕ್.
4: ರಿಟೈರ್ಮೆಂಟ್ ಇರುತ್ತೆ ಸರ್.
5: ಯಾಕೆ
4: ಇರಬೇಕು?
5: ಯಾಕಿರ್ಬೇಕು ರಿಟೈರ್ಮೆಂಟು?
4: ಸೊ ದಟ್ ಐ ಕ್ಯಾನ್ ವರ್ಕ್ ಮೋರ್,
5: ವಿಚ್ ಮೀನ್ಸ್ ದಟ್ ದಿಸ್ ಈಸ್ ರಿಟೈರ್ಮೆಂಟ್ ಯುವರ್ ಹ್ಯಾವಿಂಗ್ ನೌ ಅಲ್ವೇ.
4: ಯು ವಿಲ್ ಸೀ ಇಫ್ ಐ ರಿಟೈರ್ ಹೌ ಮಚ್ ಮೋರ್ ಐ ಕ್ಯಾನ್ ಡೂ.
5: ಐ ನೋ.
4: ಐ ವಾಂಟ್ ಟು ರೈಟ್ ಅನದರ್ ನಾವೆಲ್ ವಿಚ್ ಐ ಆಮ್ ಡೂಯಿಂಗ್, ವಿಚ್ ಐ ಹ್ಯಾವ್ ನಾಟ್ ಬೀನ್ ಏಬಲ್ ಟು ಡೂ ಫಾರ್ ದಿ ಪಾಸ್ಟ್. ಬಟ್ ಇನ್ನೂ ಇದೆ ಸಬ್ಜೆಕ್ಟ್ಸ್ ಬೇಕಾದಷ್ಟಿದೆ. ಟ್ರಾವೆಲ್ ಆಗಿ ಐ ಹವ್ ಟ್ರಾವೆಲ್ಡ್ ಅಂಡ್ ರಿಟನ್ ಆನ್ ಆಸ್ಟ್ರೇಲಿಯಾ, ಮಾರಿಷಸ್, ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್. ಐ ಹವ್ ಟ್ರಾವೆಲ್ಡ್ ಆಲ್ ಓವರ್ ದಿ ಪ್ಲೇಸ್. ಮೋರ್ ಐ ಹ್ಯಾವ್, ಬಟ್ ಎಲ್ಲ ಲಿಮಿಟೆಡ್ ಬೈ ಮೈ ಪ್ರೊಫೆಷನ್. ಮುದುಕಿನ ಥರ ಮಾತಾಡಿಕೊಂಡು ಹ್ಯಾಬಿಟ್ಸು ಇದು ಎಲ್ಲ ಕಾಂಕ್ರೀಟ್ ಸೆಟ್ ಆಗೋಗ್ಬಿಡುತ್ತೆ 32-40 ಭಾಳ ಜನಕ್ಕೆ.
5: ಹೌದು,
4: ನಮ್ಮ ಫ್ರೆಂಡ್ ಕೆಲವರು ಇದ್ದಾರೆ, ಅವ್ರಿಗೆ ಹಾಗೆ ಆಗೋಗ್ಬಿಟ್ಟಿದೆ. ನೋ ಸಾರ್ಟ್ ಸ್ಟಿಮುಲೆಂಟೇ ಇಲ್ಲ ತಗೊಳ್ಳೋದು.
5: ಈಗ ನಿಮ್ಮ ಈ ಕಲೆ ನೋಡ್ಬಿಟ್ಟು ನಿಮ್ಮ ಹತ್ರ ಕಲಿಬೇಕು ಅಂತ ಯಾರು ತುಂಬ ಜನ ಬರ್ತಾರೇನು?
4: ಬರ್ತಾರೆ, ಅವ್ರನ್ನ ಕಳಿಸ್ಬಿಡ್ತೀನಿ ನಾನು.
5: ಯಾಕೆ?
4: ಅಯ್ಯೋ, ಕಲಿಸ್ಕೊಳ್ಳ. ಇವ್ರು ಹೇಳಿದ್ರು, ಕೆಲವ್ರು ಕೇಳ್ತಾರೆ, ಫ್ಯೂಚರ್ ಜನ್ರೇಷನ್ಗೆ ನೀವು ಏನು ಮಾಡಿದ್ದೀರಿ, ನೀವು ಮಾಡಿದ್ರಿ ಮುಂದಕ್ಕೆ ಏನು ಮಾಡ್ತೀರಿ ಅಂತಾರೆ. ಮುಂದಕ್ಕೆ ಮಾಡಿದ್ರೆ ಅದಕ್ಕೆ ಮುಂದೆ ಏನು ಮಾಡ್ತೀರಿ, ನೀವು ಹಿಂದೆ ಏನು ಮಾಡಿದ್ದೀರಿ ಅಂತ ಹಾಗೆ ಬಳಿದು ಬಡ್ದಾಕ್ಬಿಡ್ತಾರೆ. ಮುಂದಿನ ಜನ್ರೇಷನ್ಗೆ ನಾವು ಏನು ಮಾಡಿದ್ದೀವಿ ಅಂತ ಕೇಳಬಹುದು.
5: ಹಿಂದೆ ಬರೆದಿದ್ದೆಲ್ಲ ಓದಿನ್ಬೋದು.
4: ಏನು ಮಾಡಿಲ್ಲ ನಾನು, ಯಾಕೆಂದರೆ ನನ್ನ ಹಿಂದಿನ ಜನ್ರೇಷನ್

0: ಏನು ಮಾಡಲಿಲ್ಲ, ನನಗೆ ಏನು ಮಾಡಿದ್ರು, ನಮ್ಮ ಮನೆಯವ್ರಿಗೂ ಒಬ್ಬರು ಆರ್ಟಿಸ್ಟ್ ಇಲ್ಲ, ಪರ್ಹ್ಯಾಪ್ಸ್ ಸ್ಟೋರಿ ರೈಟರ್ ಲೈಕ್ ಆರ್ ಕೆ ನಾರಾಯಣ್ ಅಂಡ್ ಸಿಂಗರ್ಸ್ ಅಂಡ್ ಸೋ ಆನ್ ಅಂಡ್ ಸೋ ಫೋರ್ತ್. ಈ ಕಲೆನ ನಾನೇ ಹುಟ್ಟಿಸಿದ್ದು, ನಾನೇ ಪ್ರಾಕ್ಟೀಸ್
1: ಬೆಳೆಸಿದ್ದು,
0: ನಾನು ಯಾರ ಹತ್ರನೂ ಕಲೀಲಿಲ್ಲ, ಯಾವ ಬುಕ್ಕು ಓದಲಿಲ್ಲ, ಯಾವ ಇನ್ಸ್ಟಿಟ್ಯೂಷನ್ಗೂ ಹೋಗಲಿಲ್ಲ. ಆ ಥರ ಹುಡುಗರು ಯಾರಾದರೂ ತಾವೇ ಕಲ್ತುಗಳಿದ್ರೆ ಕಲ್ತ್ಕೊಳ್ಳಿ, ನನ್ನ ಹತ್ರ ಯಾಕೆ ಬರಬೇಕು?
1: ಅದು ಸರಿ,
0: ಹೇಳ್ಕೊಡೋಕ್ಕಾವಲ್ಲ
1: ಇದು, ಹೇಳ್ಕೊಡೋಕೆ
0: ಹಾರ್ಡ್ ಹಾರ್ಡ್ ಇಸಿ. ಇದರಲ್ಲಿ ಯು ಮಸ್ಟ್ ಹ್ಯಾವ್ ಜನರಲ್ ನಾಲೆಜ್, ಯು ಮಸ್ಟ್ ಬಿ ಏಬಲ್ ಟು ಡ್ರಾ, ಯು ಮಸ್ಟ್ ಆಲ್ಸೋ ಹ್ಯಾವ್ ಬ್ಲಡಿ ಸೆನ್ಸ್ ಆಫ್ ಹ್ಯೂಮರ್. ದೀಸ್ ಥಿಂಗ್ಸ್ ಕೆನಾಟ್ ಬಿ ಟಾಟ್.
2: ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
3: ಸರ್ವೋದಯವಾಗಲಿ ಸರ್ವರಲಿ.
4: ಸಮಯ 7:20 ಆಗಿದೆ. ಇದು ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ 102.9 FM. ಇದೀಗ ಭಾವಗೀತೆಗಳನ್ನ ಕೇಳುವಂತಹ ಈ ಸಮಯದಲ್ಲಿ ಮೊದಲಿಗೆ ಕೇಳಿ ಸಂಗೀತ ಕಟ್ಟಿಯವರು ಧ್ವನಿಯಾದಂತಹ ಗೀತೆ, ತುಳಸಿ ತನಯ್ಯ ಅವರ ಸಾಹಿತ್ಯ, ಉಪಾಸನಾ ಮೋಹನ್ ಅವರ ಸಂಗೀತ ಸಂಯೋಜನೆ ಇದೆ.

0: ಮುದ್ದುಮೋಹನ್ ಅವರ ಧ್ವನಿ, ಕುವೆಂಪು ಅವರ ರಚನೆ, ಮುದ್ದುಮೋಹನ್ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಭಾವಗೀತೆ ಇದಾಗಿತ್ತು.
1: ಆಕಾಶವಾಣಿ ಸ್ವಾತಂತ್ರ್ಯದ ಅಮೂಲ್ಯ ಸ್ಮರಣೆಗೆ ಹರ್ ಘರ್ ತಿರಂಗಾ ಅಭಿಯಾನ ಕುರಿತಂತೆ ವಿಶೇಷ ಸಂದರ್ಶನ ಮೂಡಿಬರಲಿದೆ.
0: ಸಮಯ ಆಗ್ತಿದೆ 7:33. ಇನ್ನೇನು ಕೆಲವು ಕ್ಷಣಗಳಲ್ಲಿ ಕೇಳಬಹುದು ಕನ್ನಡದಲ್ಲಿ ವಾರ್ತೆಗಳು.
2: ಬೆಟ್ಟ ಗುಡ್ಡ
3: ಕೆರೆ ಕುಂಟೆ
2: ಗಿಡ ಮರಗಳಿಲ್ಲದ ಊರು
3: ಮರುಭೂಮಿ ಇದ್ದಂತೆ.
2: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
3: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
2: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
3: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
2: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
3: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಗೆಳೆಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗ್ತದೆ 7:35. ಈಗ ಕೇಳಿ ಕನ್ನಡದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು: ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ 2026ಕ್ಕೆ ಸಂಸತ್ನ ಉಭಯ ಸದನಗಳು ಅನುಮೋದನೆ. ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗದಿಂದ ರಾಷ್ಟ್ರಪತಿ ಅವರಿಗೆ 2024-25 ಸಾಲಿನ ವಾರ್ಷಿಕ ವರದಿ ಸಲ್ಲಿಕೆ. ಕೇಂದ್ರ ಗೃಹ ಸಚಿವರಿಂದ ಗ್ರಾಮೀಣ ಜ್ಞಾನ ಸೇತು ಆಪ್ ಲೋಕಾರ್ಪಣೆ. ಹಾಗೂ ಮುಂದಿನ ತಿಂಗಳು ನವದೆಹಲಿಯಲ್ಲಿ ಭಾರತ ಆಫ್ಘಾನಿಸ್ತಾನ ಟಿ20 ಸರಣಿ. ಬಿಸಿಸಿಐ ಹಾಗೂ ಎಸಿಬಿ ಕ್ರಿಕೆಟ್ ಮಂಡಳಿಗಳ ಅಧಿಕೃತ ಘೋಷಣೆ. ವಾರ್ತೆಗಳ ವಿವರ: ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ 2026ನ್ನು ಹೆಚ್ಚಿನ ಪರಿಶೀಲನೆಗಾಗಿ ಜಂಟಿ ಸಂಸದೀಯ ಸಮಿತಿಗೆ ಉಲ್ಲೇಖಿಸಲು ಸಂಸತ್ತಿನ ಎರಡೂ ಸದನಗಳು ಅನುಮೋದನೆ ನೀಡಿವೆ. ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆ 2010ನ್ನು ಮತ್ತಷ್ಟು ತಿದ್ದುಪಡಿ ಮಾಡುವ ಗುರಿಯನ್ನು ಈ ಮಸೂದೆ ಹೊಂದಿದೆ. ವಿದೇಶಿ ಕೊಡುಗೆಗಳ ಬಳಕೆಯನ್ನು ಹೆಚ್ಚು ಪಾರದರ್ಶಕ ಮತ್ತು ಜವಾಬ್ದಾರಿಯುತವಾಗಿಸುವುದು ಈ ಮಸೂದೆಯ ಉದ್ದೇಶವಾಗಿದೆ. ವಿಶಾಲ ಸಮಾಲೋಚನೆಗಾಗಿ ಉಭಯ ಸದನಗಳ ಸದಸ್ಯರನ್ನು ಒಳಗೊಂಡ ಜೆಪಿಸಿಗೆ ಮಸೂದೆಯನ್ನು ಉಲ್ಲೇಖಿಸಲು ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಲೋಕಸಭೆಯಲ್ಲಿ ಪ್ರಸ್ತಾವನೆಯನ್ನು ಮಂಡಿಸಿದರು. ಸಮಿತಿಯು ಸ್ಪೀಕರ್ ನಾಮನಿರ್ದೇಶನ ಮಾಡಿದ ಲೋಕಸಭೆಯ 21 ಸದಸ್ಯರು ಮತ್ತು ಅಧ್ಯಕ್ಷರು ನಾಮನಿರ್ದೇಶನ ಮಾಡಿದ ರಾಜ್ಯಸಭೆಯ 10 ಸದಸ್ಯರನ್ನು ಒಳಗೊಂಡಿರುತ್ತದೆ. ಸಮಿತಿಯು ಚಳಿಗಾಲದ ಅಧಿವೇಶನದ ಮೊದಲ ವಾರದ ಕೊನೆಯ ದಿನದೊಳಗೆ ಈ ಸದನಕ್ಕೆ ತನ್ನ ವರದಿಯನ್ನು ಸಲ್ಲಿಸುತ್ತದೆ. FCRA ತಿದ್ದುಪಡಿ ಮಸೂದೆ 2026ರ ಪರಿಗಣನೆಗೆ ತನ್ನ ಕಡೆಯಿಂದ 10 ಸದಸ್ಯರನ್ನು ಜಂಟಿ ಸಮಿತಿಗೆ ನಾಮನಿರ್ದೇಶನ ಮಾಡುವ ಪ್ರಸ್ತಾವನೆಯನ್ನು ರಾಜ್ಯಸಭೆಯು ಸಹ ಅನುಮೋದಿಸಿದೆ. ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ NCSC 2024-25 ಸಾಲಿನ ತನ್ನ ವಾರ್ಷಿಕ ವರದಿಯನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ರಾಷ್ಟ್ರಪತಿ ಭವನದಲ್ಲಿ ಸಲ್ಲಿಸಿದೆ. ಈ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಸಾಂವಿಧಾನಿಕ ರಕ್ಷಣೆಗಳು ಮತ್ತು ಕಲ್ಯಾಣ ಕ್ರಮಗಳ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಅಸ್ತಿತ್ವದಲ್ಲಿರುವ ಕಾರ್ಯವಿಧಾನಗಳನ್ನು ಬಲಪಡಿಸುವ ಮತ್ತು ಸುವ್ಯವಸ್ಥಿತಗೊಳಿಸುವ ಗುರಿಯನ್ನು ಹೊಂದಿರುವ ಕ್ರಮಗಳನ್ನು ರೂಪಿಸಲು ರಾಷ್ಟ್ರಪತಿಗಳು ಆಯೋಗಕ್ಕೆ ನಿರ್ದೇಶನ ನೀಡಿದರು. ಈ ವರದಿಯು ಪರಿಶಿಷ್ಟ ಜಾತಿಗಳಿಗೆ ಸಾಂವಿಧಾನಿಕ ನಿಬಂಧನೆಗಳ ಕಾರ್ಯನಿರ್ವಹಣೆಯ ಸಮಗ್ರ ವಿಮರ್ಶೆಯನ್ನು ಪ್ರಸ್ತುತಪಡಿಸುತ್ತದೆ. ಪರಿಶಿಷ್ಟ ಜಾತಿಗೆ ಕಲ್ಯಾಣ ಯೋಜನೆಗಳು ಮತ್ತು ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೊಂದಿಗೆ ವ್ಯಾಪಕವಾದ ವಿಮರ್ಶೆಗಳು, ಸ್ಥಳ ಭೇಟಿಗಳು ಮತ್ತು ಸಮಾಲೋಚನೆಗಳಿಂದ ನಡೆದ ಪ್ರಮುಖ ಸಂಶೋಧನೆಗಳನ್ನು ವರದಿ ಒಳಗೊಂಡಿದೆ ಎಂದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ತಿಳಿಸಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ನವದೆಹಲಿಯಲ್ಲಿ ನಡೆಯಲಿರುವ ವಿಶೇಷ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2024-25 ಸಾಲಿನ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ಗಳು ಹಾಗೂ ಪ್ರಶಸ್ತಿಗಳನ್ನು 115ಕ್ಕೂ ಹೆಚ್ಚು ಕಲಾವಿದರಿಗೆ ಪ್ರದಾನ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಕೇಂದ್ರ ಸಂಸ್ಕೃತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಮತ್ತು ಸಂಸ್ಕೃತಿ ರಾಜ್ಯ ಸಚಿವ ರಾವ್ ಇಂದರ್ಜಿತ್ ಸಿಂಗ್ ಉಪಸ್ಥಿತರಿರಲಿದ್ದಾರೆ. ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ವಿಚಾರದ ಪ್ರತಿಭಟನೆಯ ಸಮಯದಲ್ಲಿ ನಡೆದ ಹಲವು ಘಟನೆಗಳ ಕುರಿತು ವಿವರವಾದ ಚರ್ಚೆಗೆ ತಾವು ಮುಕ್ತವಾಗಿದ್ದೇವೆ ಎಂದು ಗೃಹ ಸಚಿವ ಅಮಿತ್ ಶಾ ಅವರು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಮತ್ತೊಮ್ಮೆ ಪತ್ರ ಬರೆದಿದ್ದಾರೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ತಿಳಿಸಿದ್ದಾರೆ. ಸಂಸತ್ತಿನ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಸರ್ಕಾರವೇ ಚರ್ಚೆಗೆ ಸಿದ್ಧವಿದ್ದು ಉತ್ತರಗಳನ್ನು ನೀಡುತ್ತದೆ ಎಂದು ಹೇಳುತ್ತಿದ್ದರೂ ಪ್ರತಿಪಕ್ಷಗಳು ಉತ್ತರಗಳನ್ನು ಕೇಳಲು ಬಯಸದೆ ಚರ್ಚೆಯಿಂದ ಹಿಂದೆ ಸರಿಯುತ್ತಿವೆ ಎಂದು ಹೇಳಿದ್ದಾರೆ.
2: ಡಿಸ್ಕಷನ್ ಚಾಹತೆ ಪಾರ್ಲಿಮೆಂಟ್ ಮೇ ಔರ್ ಅಪೋಜಿಷನ್ ಭಾಗ ರೇ ಹೇ ಯೇ ಕಲ್ಪನಾ ಕರ್ನಾ ಮುಷ್ಕಿಲ್ ಹೈ ಕ್ಯೂಂಕಿ ಪಾರ್ಲಿಮೆಂಟ್ ಡೆಮೋಕ್ರೆಸಿ ಮೇ ಅಪೋಜಿಷನ್ ಪಾರ್ಟಿ ಡಿಸ್ಕಷನ್ ಕೇ ಲಿಯೇ ಡಿಮಾಂಡ್ ಕರ್ತೆ ಹೈ ಔರ್ ಸರ್ಕಾರ ಜವಾಬ್ ದೇತೆ ಹೈ ಯಹಾಂ ತೋ ಸರ್ಕಾರ ಖುದ್ ಹೀ ಕಹ ರಹೇ ಹೈ ಕಿ ಹಮ್ ಡಿಸ್ಕಷನ್ ಕರೆಂಗೆ ಜವಾಬ್ ದೇಂಗೆ ಔರ್ ಅಪೋಜಿಷನ್ ಜವಾಬ್ ಸುನ್ನಾ ನಹೀ ಚಾಹತೆ ಔರ್ ಭಾಗ ರಹೇ ಹೈ ಐಸಾ ಪರಿಸ್ಥಿತಿ ಆಪ್ ಕಲ್ಪನಾ ಕರ್ ಸಕ್ತೆ ಹೈ ಲೋಕತಂತ್ರ ಕೇ ಲಿಯೇ ಠೀಕ್ ನಹೀ ಹೈ.
1: ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ನಿನ್ನೆ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಗ್ರಾಮೀಣ ಜ್ಞಾನ ಸೇತು ಅಪ್ಲಿಕೇಶನ್ ಅನ್ನು ಲೋಕಾರ್ಪಣೆ ಮಾಡಿದರು. ಗುಜರಾತ್ನ ಗಾಂಧಿನಗರ ಲೋಕಸಭಾ ಕ್ಷೇತ್ರದಲ್ಲಿ ಗ್ರಂಥಾಲಯಗಳನ್ನು ಸಂಯೋಜಿಸಲು ಈ ಅಪ್ಲಿಕೇಶನ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ರಾಷ್ಟ್ರೀಯ ಗ್ರಂಥಾಲಯ ದಿನವಾಗಿ ಆಚರಿಸಲಾಗುವ ಪದ್ಮಶ್ರೀ ಎಸ್ಆರ್ ರಂಗನಾಥನ್ ಅವರ ಜನ್ಮದಿನಾಚರಣೆಯಂದು ಈ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಲಾಗಿದೆ. ಮಕ್ಕಳು ಓದಲು ಮತ್ತು ಕಲಿಯಲು ಪ್ರೋತ್ಸಾಹಿಸಲು ಪ್ರತಿ ಗ್ರಾಮದಲ್ಲಿ ಮುಖ್ಯವಾಗಿ ಶಾಲೆಗಳ ಬಳಿ ಗ್ರಂಥಾಲಯವನ್ನು ಸ್ಥಾಪಿಸುವುದು ಇದರ ಉದ್ದೇಶವಾಗಿದೆ ಎಂದು ಹೇಳಿದರು. ಸುಮಾರು 63 ಗ್ರಾಮ ಗ್ರಂಥಾಲಯಗಳನ್ನು ಈಗಾಗಲೇ ಸ್ಥಾಪಿಸಲಾಗಿದ್ದು 752 ಗ್ರಂಥಾಲಯಗಳನ್ನು ಈಗ ಅಪ್ಲಿಕೇಶನ್ ಮೂಲಕ ಸಂಪರ್ಕಿಸಲಾಗಿದೆ. ಸುಮಾರು 280,000 ಪುಸ್ತಕಗಳನ್ನು ಹೊಂದಿರುವ 4 ಗ್ರಂಥಾಲಯಗಳನ್ನು ಗ್ರಾಮೀಣ ಗ್ರಂಥಾಲಯಗಳೊಂದಿಗೆ ಸಂಪರ್ಕಿಸಲಾಗಿದೆ ಎಂದು ಸಚಿವರು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ಸಾಹಿತ್ಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಸಂಸತ್ತು ರಾಷ್ಟ್ರೀಯ ಸಹಕಾರ ಅಭಿವೃದ್ಧಿ ನಿಗಮ ತಿದ್ದುಪಡಿ ಮಸೂದೆ 2026 ಅಂಗೀಕರಿಸಿದೆ. ಈ ಮಸೂದೆಯು ನಿಗಮಕ್ಕೆ ಕೈಗಾರಿಕಾ ಸರಕುಗಳ ಕ್ಷೇತ್ರದಲ್ಲಿ ತನ್ನ ಚಟುವಟಿಕೆಗಳನ್ನು ಕೈಗೊಳ್ಳಲು ಅನುಮತಿಸುತ್ತದೆ. ಸಹಕಾರ ಅಭಿವೃದ್ಧಿಯಲ್ಲಿ ತೊಡಗಿರುವ ಯಾವುದೇ ಸಂಸ್ಥೆಗೆ ನಿಗಮದಿಂದ ಧನಸಹಾಯವನ್ನು ವಿಸ್ತರಿಸಲು ಈ ಶಾಸನವು ರಾಜ್ಯ ಸರ್ಕಾರಗಳಿಗೆ ಅನುಮತಿ ನೀಡುತ್ತದೆ. ಸಂಸತ್ತು ಕೇರಳ ಹೆಸರು ಬದಲಾವಣೆ ಮಸೂದೆ 2026 ಸಹ ಅಂಗೀಕರಿಸಿದೆ. ಸಂವಿಧಾನದ ಮೊದಲ ಪರಿಚ್ಛೇದದಲ್ಲಿ ಕೇರಳಂ ರಾಜ್ಯದ ಹೆಸರನ್ನು ಕೇರಳಂ ಎಂದು ಬದಲಾಯಿಸಲು ಈ ಮಸೂದೆಯು ಪ್ರಸ್ತಾಪಿಸುತ್ತದೆ. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸಚಿವಾಲಯದ ಹಿರಿಯ ಅಧಿಕಾರಿಗಳ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಯೋಜನೆಯನ್ನು 2026-27 2030-31 ಮುಂದುವರಿಸುವ ಪ್ರಸ್ತಾವನೆಯನ್ನು ಚರ್ಚಿಸಲು ಸಭೆಯನ್ನು ಕರೆಯಲಾಗಿತ್ತು ಎಂದು ಅವರು ತಿಳಿಸಿದ್ದಾರೆ. ಸಭೆಯಲ್ಲಿ ಯೋಜನೆಯ ಪ್ರಮುಖ ಅಂಶಗಳು ಮತ್ತು ದೇಶಾದ್ಯಂತ ವಿದ್ಯಾರ್ಥಿಗಳನ್ನು ಬೆಂಬಲಿಸಲು ಅದರ ನಿರಂತರ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಚರ್ಚೆಗಳು ನಡೆದವು. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ CBSE 12 ತರಗತಿಯ ಪೂರಕ ಪರೀಕ್ಷೆಯ 2026 ಫಲಿತಾಂಶಗಳನ್ನು ಪ್ರಕಟಿಸಿದೆ. ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶವನ್ನು ಡಿಜಿಲಾಕರ್ ಫಲಿತಾಂಶ ಪೋರ್ಟಲ್ ಮೂಲಕ results.digilocker.gov.in ಪರಿಶೀಲಿಸಬಹುದು. ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ BCCI ಮತ್ತು ಆಫ್ಘಾನಿಸ್ತಾನ ಕ್ರಿಕೆಟ್ ಮಂಡಳಿ ಮುಂದಿನ ತಿಂಗಳು 13-17 ದೆಹಲಿಯ ಅರುಣ್ ಜೇಟ್ಲಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ 3 ಪಂದ್ಯಗಳ T20 ಅಂತಾರಾಷ್ಟ್ರೀಯ ಸರಣಿಯನ್ನು ಆಯೋಜಿಸಲಿವೆ. ಈ ಸರಣಿಯು ಆಫ್ಘಾನಿಸ್ತಾನದ ಭವಿಷ್ಯದ ಪ್ರವಾಸದ ಕಾರ್ಯಕ್ರಮದ ಭಾಗವಾಗಿದೆ. ಆಫ್ಘಾನಿಸ್ತಾನದಲ್ಲಿ ಕ್ರಿಕೆಟ್ ಬೆಳವಣಿಗೆಯನ್ನು ಬೆಂಬಲಿಸಲು ಮತ್ತು ತನ್ನ ಆಟಗಾರರಿಗೆ ಉನ್ನತ ಮಟ್ಟದಲ್ಲಿ ಸ್ಪರ್ಧಿಸಲು ಅವಕಾಶಗಳನ್ನು ಒದಗಿಸಲು BCCI ಬದ್ಧವಾಗಿದೆ ಎಂದು BCCI ಅಧ್ಯಕ್ಷ ಮಿಥುನ್ ಮನ್ಹಾಸ್ ಹೇಳಿದ್ದಾರೆ. ಕೆನಡಿಯನ್ ಓಪನ್ ಟೆನಿಸ್ನಲ್ಲಿ ಪುರುಷರ ಮತ್ತು ಮಹಿಳೆಯರ ಸೆಮಿಫೈನಲ್ ಪಂದ್ಯಗಳ ಪಟ್ಟಿ ಅಧಿಕೃತವಾಗಿ ಅಂತಿಮಗೊಂಡಿದೆ. ಮಹಿಳೆಯರ ಸಿಂಗಲ್ಸ್ನಲ್ಲಿ ಫೈನಲ್ನಲ್ಲಿ ಸ್ಥಾನ ಪಡೆಯಲು ಟೊರೆಂಟೋದಲ್ಲಿ ನಡೆಯುವ ಪಂದ್ಯದಲ್ಲಿ ಪೋಲೆಂಡ್ನ 7 ಶ್ರೇಯಾಂಕದ ಇಗಾ ಶ್ವಿಯಾಂಟೆಕ್ ಉಕ್ರೇನ್ನ 9 ಶ್ರೇಯಾಂಕದ ಎಲಿನಾ ಸ್ವಿಟೋಲಿನಾ ಅವರನ್ನು ಎದುರಿಸಲಿದ್ದಾರೆ. ಕ್ವಾರ್ಟರ್ ಫೈನಲ್ನಲ್ಲಿ ಶ್ವಿಯಾಂಟೆಕ್ ಅವರು 15 ಶ್ರೇಯಾಂಕದ ಡಯಾನಾ ಸ್ನೈಡರ್ ಅವರನ್ನು 6-2, 6-1 ಸೆಟ್ಗಳಿಂದ ಸೋಲಿಸಿದರೆ ಸ್ವಿಟೋಲಿನಾ ಅವರು ರಷ್ಯಾದ ಎಕಟೆರಿನಾ ಅಲೆಕ್ಸಾಂಡ್ರೋವಾ ಅವರನ್ನು 3-6, 6-0, 6-3 ಸೆಟ್ಗಳಿಂದ ಪರಾಭವಗೊಳಿಸಿದರು. ಬಂಗಾಳಕೊಲ್ಲಿಯ ಉತ್ತರ ಭಾಗದಲ್ಲಿ ಕಡಿಮೆ ಒತ್ತಡದ ಪ್ರದೇಶ ನಿರ್ಮಾಣವಾಗಿದೆ. ಇದರ ಪರಿಣಾಮವಾಗಿ ಒಡಿಶಾ ಮತ್ತು ಪಶ್ಚಿಮ ಬಂಗಾಳದ ಗಂಗಾನದಿಯಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ IMD ತಿಳಿಸಿದೆ. ಕರ್ನಾಟಕ, ಪೂರ್ವ ಉತ್ತರ ಪ್ರದೇಶ, ಗುಜರಾತ್, ತಮಿಳುನಾಡು, ಕಾರೈಕಲ್, ಪುದುಚೇರಿ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಕೇರಳ, ಗೋವಾ ಮತ್ತು ರಾಜಸ್ಥಾನಗಳಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮಧ್ಯಪ್ರದೇಶ, ಛತ್ತೀಸ್ಗಢ, ಹಿಮಾಚಲ ಪ್ರದೇಶ, ಜಾರ್ಖಂಡ್, ಜಮ್ಮು ಮತ್ತು ಕಾಶ್ಮೀರ, ಲಡಾಖ್, ಮಧ್ಯ ಮಹಾರಾಷ್ಟ್ರ, ಉತ್ತರಾಖಂಡ ಮತ್ತು ಭಾರತದ ಈಶಾನ್ಯ ಭಾಗಗಳಲ್ಲಿ ಈ ತಿಂಗಳ 15 ಇದೇ ರೀತಿಯ ಹವಾಮಾನ ಪರಿಸ್ಥಿತಿ ಇರಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಪಂಜಾಬ್ನಲ್ಲಿ 454 ಫಾರ್ಮಸಿ ಅಧಿಕಾರಿಗಳ ನೇಮಕಾತಿ ಪ್ರಕ್ರಿಯೆಗೆ ಮುಂದಿನ ತಿಂಗಳ 17 ವಿಚಾರಣೆಗೆ ತಡೆ ನೀಡಿದೆ. ಕಳೆದ ತಿಂಗಳು 19 ಪಂಜಾಬ್ನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ 454 ಫಾರ್ಮಸಿ ಅಧಿಕಾರಿಗಳ ನೇಮಕಾತಿಗಾಗಿ ನಡೆಸಲಾದ ಲಿಖಿತ ಪರೀಕ್ಷೆಯನ್ನು ರದ್ದುಗೊಳಿಸುವಂತೆ ಕೋರಿ ಕೇಶವ್ ಕಾಂಬೋಜ್ ಮತ್ತು ಇತರರು ಸಲ್ಲಿಸಿದ್ದ ಅರ್ಜಿಯ ಮೇರೆಗೆ ನ್ಯಾಯಮೂರ್ತಿ ಸಂದೀಪ್ ಮೌದ್ಗಿಲ್ ಈ ತಡೆಯಾಜ್ಞೆ ನೀಡಿದ್ದಾರೆ. ಈ ಪರೀಕ್ಷೆಯು ಸುಸಂಘಟಿತ ವಂಚನೆ ಜಾಲದಿಂದ ಕಲುಷಿತಗೊಂಡಿದೆ ಎಂದು ಅರ್ಜಿಯಲ್ಲಿ ವಾದಿಸಲಾಗಿತ್ತು. ಕಳೆದ ತಿಂಗಳ 28 ಹೊರಡಿಸಿದ ಮಧ್ಯಂತರ ಆದೇಶದಲ್ಲಿ ಮುಂದಿನ ಆಯ್ಕೆ ಪ್ರಕ್ರಿಯೆಯು ಈ ಪ್ರಸ್ತುತ ಅರ್ಜಿಯ ಅಂತಿಮ ತೀರ್ಪಿಗೆ ಒಳಪಟ್ಟಿರುತ್ತದೆ ಎಂದು ನ್ಯಾಯಾಲಯ ಆದೇಶಿಸಿತ್ತು. ಈ ವಾರ್ತೆಗಳನ್ನು ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ 2026 ಸಂಸತ್ತಿನ ಉಭಯ ಸದನಗಳು ಅನುಮೋದನೆ. ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗದಿಂದ ರಾಷ್ಟ್ರಪತಿ ಅವರಿಗೆ 2024-25 ಸಾಲಿನ ವಾರ್ಷಿಕ ವರದಿ ಸಲ್ಲಿಕೆ. ಕೇಂದ್ರ ಗೃಹ ಸಚಿವರಿಂದ ಗ್ರಾಮೀಣ ಜ್ಞಾನ ಸೇತು ಆಪ್ ಲೋಕಾರ್ಪಣೆ ಹಾಗೂ ಮುಂದಿನ ತಿಂಗಳು ನವದೆಹಲಿಯಲ್ಲಿ ಭಾರತ ಆಫ್ಘಾನಿಸ್ತಾನ T20 ಸರಣಿ. BCCI ಹಾಗೂ ACB ಕ್ರಿಕೆಟ್ ಮಂಡಳಿಗಳ ಅಧಿಕೃತ ಘೋಷಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12
2: ಮನೆಗೆಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು, 1 ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈನ ಪ್ರತಿ ಕಣವು ಸಮಾನ.
3: ಹಾಗೆ ಹೇಳು ಮತ್ತೆ.
2: ನಿರ್ಮಾ ಶುದ್ಧ ಉಪ್ಪು.
4: ನಿರ್ಮಾ ಶುದ್ಧ ಉಪ್ಪು.

0: ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
1: ನಮಸ್ತೆ, ಶುಭೋದಯ. ಮತ್ತೊಮ್ಮೆ ಎಲ್ಲ ಆತ್ಮೀಯ ಕೇಳಿಗರಿಗೆ ಶುಭೋದಯ. ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಮಯ ಆಗಿದೆ 7:45. ಇನ್ನೇನು ತಿಂಡಿ ಅಥವಾ ಬೆಳಿಗ್ಗೆಯ ಒಂದು ಭೋಜನವನ್ನು ಸೇವಿಸುವಂತಹ ಸಮಯ. ಈ ಸಮಯದಲ್ಲಿ ಒಂದು ಭಾವಗೀತೆ ರೊಟ್ಟಿಯನ್ನು ಕುರಿತದ್ದು ಹೇಗಿದೆ ಕೇಳಿ.

ರೊಟ್ಟಿ ಯಾರ್ಯಾರು ತಿಂತಾ ಇದೀರಾ, ರೊಟ್ಟಿ ಬಗ್ಗೆ ಮಾತುಕತೆ ಇಲ್ಲ, ಒಂದು ಗೀತೆಯ ಮೂಲಕ ಯಾವ ರೀತಿ ಪ್ರಸ್ತುತ ಪಡಿಸಿದ್ರು, ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಒಂದು ಗೀತೆಗೆ ಬಿ ಕೆ ಸುಮಿತ್ರ ಮತ್ತು ಸೌಮ್ಯ ಸುನೀಲ್ ಅವರು ಧ್ವನಿಯಾಗಿದ್ರು. ಈಗ ಕೇಳಿ ಮತ್ತೊಂದು ಭಾವಗೀತೆ, ವೀರೇಶ್ ಕಿತ್ತೂರ್ ಅವರ ಧ್ವನಿಯಲ್ಲಿ ಇರುವಂತಹ ಈ ಒಂದು ಭಾವಗೀತೆ, ಶಿಶುನಾಳ್ ಶರೀಫ್ ಅವರ ರಚನೆ, ವೀರೇಶ್ ಕಿತ್ತೂರ್ ಅವರ ಸಂಗೀತ ಸಂಯೋಜನೆ ಇದೆ.

0: ಸಮಯ ಆಗಿದೆ 7:55 ನಮ್ಮ ಈ ದಿನದ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನ ಮುಗಿಸುವಂತಹ ಸಮಯ ಇದಾಗಿದೆ. ಹಾಗೆಯೇ ನಿಮ್ಮ ಸಂದೇಶಗಳು ಬಂದು ನಮ್ಮನ್ನ ತಲುಪಿದ ಇದೀಗ ಸಂದೇಶಗಳ ಕಡೆ ಕಣ್ಣಾಡಿಸುವಂತಹ ಸಮಯ. ಸಂದೇಶವನ್ನ ಕಳಿಸಿದ್ದಾರೆ ಗಂಗಾವತಿ ಈರಣ್ಣ ಮತ್ತು ವಿಜಯಶ್ರೀ ಅವರು. ಹಾಗೆಯೇ ಶ್ರುದತ್ ಮುಳೆ ನೇತಾಜಿ ರಸ್ತೆ ನ್ಯಾಮತಿ ಅವರು ಸಂದೇಶನ ಕಳಿಸಿದ್ದಾರೆ. ಕೌಸಲ್ಯ ಬನಶಂಕರಿಯಿಂದ ಸಂದೇಶವನ್ನ ಕಳಿಸಿದರೆ ಹೊನ್ನೂರು ಹಲಿ ಅವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯಿಂದ ಅಂಕುಶ್ ದೀಪ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಗೋಕಾಕ್ ತಾಲೂಕಿನಿಂದ ಬೈರನಹಟ್ಟಿ ಗ್ರಾಮದ ದೇವರಾಜ್ ಖಿಲಾರಿ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆಯೇ ಎಸ್ ಜಗದೀಶ್ವರಾಚಾರ್ ಮಹಾಲಕ್ಷ್ಮಿ ಲೇಔಟಿಂದ ಭಾಗ್ಯಲಕ್ಷ್ಮಿ ರಾಜಾಜಿನಗರಿಂದ ಸಂದೇಶನ ಕಳಿಸಿದರೆ ಹನುಮಂತಪ್ಪ ಹುಲಗಮ್ಮನ್ ಅವರು ಅಕ್ಷಯ್ ಪಾರ್ಕ್ ಗೋಕುಲ್ ರೋಡ್ ಹುಬ್ಳಿಯಿಂದ ಸಂದೇಶನ ಕಳಿಸಿದ್ದಾರೆ. ಚಂದುಲಾಲ್ ಎನ್ಆರ್ ಕೃಷ್ಣಮೂರ್ತಿ ಅರಸೀಕೆರೆ ಟಿಆರ್ ಮಿಲ್ ಚಾಮರಾಜಪೇಟ್ ಗಣೇಶನ್ ಹಾಗೂ ಸಂದೇಶನ ಕಳಿಸಿದ್ದಾರೆ. ಮೈತ್ರಿ ಅವರು ಅರುಣ ಭಾರತಿ ಇಂಡಿ ತಾಲೂಕು ಹಿಂಗಣಿಯಿಂದ ಚಿದಾನಂದ ಕಲ್ಯಾಣಿ ಪತ್ತಾರ ಅವರು ಸಂದೇಶನ ಕಳಿಸಿದ್ದಾರೆ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನಿ ಅವರು ಸಂದೇಶನ ಕಳಿಸಿದ್ದಾರೆ. ಹಾಗೆ ಸಂದೇಶನ ಕಳಿಸಿದ್ದಾರೆ ಚಂದ್ರಮತಿ ಪ್ರಕಾಶ್ ರಾಜಾಜಿನಗರಿಂದ ಮಧು ಜೆ ಸಂದೇಶನ ಕಳಿಸಿದ್ದಾರೆ. ಶಿಲ್ಪಾ ಅವರು ಹಾಗೆ ನಂಬರ್ ಎಂಡ್ ವಿತ್ 9868 ಅವರು ಕೂಡ ಸಂದೇಶನ ಕಳಿಸಿದ್ದಾರೆ. ಸುರೇಶ್ ಬಿ ಶ್ರೀನಿಧಿ ಮತ್ತು ಸರ್ವಮಂಗಳ ಬಿಟಿಎಂ ಲೇಔಟಿಂದ ಸಂದೇಶನ ಕಳಿಸಿದ್ದಾರೆ. ಮಂಜುಳಾ ಮುನಿಯಪ್ಪ ಪಂತರ್ಪಾಳೆಯಿಂದ ಸಂದೇಶನ ಕಳಿಸಿದರೆ ಬೀದರ್ ಇಂದ ಗಣೇಶ್ ಅವರು ಸಂದೇಶನ ಕಳಿಸಿದ್ದಾರೆ. ಮುದ್ದಾ ಮಹೇಶ್ ಗಣೇಶ್ ರಶ್ಮಿ ಶಾಂಭವಿ ಚಂದ್ರಶೇಖರ್ ಅವರು ಸಂದೇಶನ ಕಳಿಸಿದ್ದಾರೆ. ಸಂದೇಶನ ಕಳಿಸಿದ್ದಾರೆ ನಂಬರ್ ಎನ್ ವಿತ್ 7754 6 ಸಂಪತ್ ಲಕ್ಷ್ಮಿ. ಹಾಗೆ ನಳಿನಾ ಲಂಕೇಶ್ ವಿಜಯನಗರದಿಂದ ಸಂದೇಶನ ಕಳಿಸಿದ್ದಾರೆ. ಸಂಧ್ಯಾ ಮೋಹನ್ ಬಿ ಆರ್ ಎಂ ನಗರಿಂದ ಸಂದೇಶನ ಕಳಿಸಿದ್ದಾರೆ. ಹಾಗೆ ನಂಬರ್ ಎನ್ ವಿತ್ 7939 6 ಅವರು ಸಂದೇಶನ ಕಳಿಸಿದ್ದಾರೆ. ಮಮತಾ ಮೇಘ ಧ್ರುವ ಅಕ್ಷಯ್ ಬಡ್ನಿ ಕೇಶವಪುರ ಹುಬ್ಬಳ್ಳಿಯಿಂದ ಸಂದೇಶನ ಕಳಿಸಿದ್ದಾರೆ. ಆದೂರು ಪ್ರಕಾಶ್ ಆನಿಕಲ್ ಇಂದ ಸಂದೇಶನ ಕಳಿಸಿದ್ದಾರೆ. ಪ್ರೇರಣಾ ಒಸಿಕೇರ ಹಾಗೆ ಬಸಯ್ಯಸ್ವಾಮಿ ಬೀದರಿಂದ ಸಂದೇಶನ ಕಳಿಸಿದ್ದಾರೆ. ಸತ್ಯಭಾಮ ಮಾರುತಿ ಬಡಾವಣೆ ಮಲ್ಲೇಶ್ವರಂಯಿಂದ ಸಂದೇಶನ ಕಳಿಸಿದರೆ ಪುಷ್ಪ ಶಾನ್ಭೋಗರ ಗದಗ್ ಜಿಲ್ಲೆಯಿಂದ ಸಂದೇಶನ ಕಳಿಸಿದ್ದಾರೆ. ಸಂದೇಶನ ಕಳಿಸಿದ್ದಾರೆ ಎನ್ ರಾಘವನ್ ಹೇಮಾ ಶಶಿಕುಮಾರ್ ಕವಿತಾ ಶ್ರೀನಿವಾಸ್ ವೈಎಸ್ ಕಾಲೋನಿ ಧಾರವಾಡದಿಂದ. ಹಾಗೆ ಸಂದೇಶನ ಕಳಿಸಿದ್ದಾರೆ ನಂಬರ್ ಎಂಡಿಂಗ್ ವಿತ್ 3899 ವಿಜಯ್ ಕುಮಾರ್ ಆರಾಧ್ಯ ರಕ್ಷಿತ ಡಾಕ್ಟರ್ ಅನಂತ್ ಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕಿನಿಂದ. ನಿರ್ಮಲಾ ದಯಾನಂದ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಇಳಕಲ್ ತಾಲೂಕಿನಿಂದ ಸಂದೇಶನ ಕಳಿಸಿದ್ದಾರೆ ಕುಮಾರ್ ಅವರು. ಹಾಗೆ ಎಲ್ಲರ ಸಂದೇಶಗಳು ಬಂದು ನಮ್ಮನ್ನು ತಲುಪಿದೆ. ಈ ದಿನದ ಎಲ್ಲ ಸಂದೇಶಗಳು ಕನ್ನಡ ರತ್ನಭಂಡಾರ ನಾದೋಪಾಸನೆಯಲ್ಲಿ ಪ್ರಸಾರವಾದಂತಹ ಭಕ್ತಿಗೀತೆಗಳು ಮತ್ತು ಭಾವಗೀತೆಗಳು ಇಷ್ಟ ಆಯಿತು ಅಂತ ಹೇಳಿ ಸಂದೇಶನ ಕಳಿಸಿದಿರ. ಎಲ್ಲರ ಸಂದೇಶಗಳಿಗೆ ಧನ್ಯವಾದಗಳು.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
0: ಸಮಯ ಆಗ್ತಿದೆ ಇನ್ನೇನು 8 ಗಂಟೆ. ಈಗ ಕೇಳಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸಚಿವಾಲಯದ ಹಿರಿಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಯೋಜನೆಯನ್ನು 2026-27 ರಿಂದ 2030-31 ರವರೆಗೆ ಮುಂದುವರಿಸುವ

ಪ್ರಸ್ತಾವನೆಯನ್ನು ಚರ್ಚಿಸಲು ಸಭೆಯನ್ನು ಕರೆಯಲಾಗಿತ್ತು ಎಂದು ಅವರು ತಿಳಿಸಿದ್ದಾರೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ 12ನೇ ತರಗತಿಯ ಪೂರಕ ಪರೀಕ್ಷೆಯ 2026ರ ಫಲಿತಾಂಶಗಳನ್ನು ಪ್ರಕಟಿಸಿದೆ. ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶವನ್ನು ಡಿಜಿಲಾಕರ್ ಫಲಿತಾಂಶ ಪೋರ್ಟಲ್ ಮೂಲಕ ರಿಸಲ್ಟ್ಸ್ ಡಾಟ್ ಡಿಜಿಲಾಕರ್ ಡಾಟ್ ಜಿಒವಿ ಡಾಟ್ ಐಎನ್ನಲ್ಲಿ ಪರಿಶೀಲಿಸಬಹುದು. ಕಾವೇರಿ ನೀರು ಬಿಡುಗಡೆಗೊಳಿಸಲು ರಾಜ್ಯ ಸರ್ಕಾರಕ್ಕೆ ನಿರ್ದೇಶಿಸುವಂತೆ ಕೋರಿ ಸುಪ್ರೀಂಕೋರ್ಟ್ಗೆ ತಮಿಳುನಾಡು ಸಲ್ಲಿಸಿರುವ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಿರುವ ಕರ್ನಾಟಕ ತಮಿಳುನಾಡು ಅರ್ಜಿಯನ್ನು ತಿರಸ್ಕರಿಸುವಂತೆ ಮನವಿ ಮಾಡಿದೆ. 80ನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನೀಡಿರುವ ಕರೆಯ ಮೇರೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಭಾರತೀಯ ಜನತಾ ಪಕ್ಷ ಹರ್ ಘರ್ ತಿರಂಗ ಅಭಿಯಾನವನ್ನು ಇಂದು ಬೆಳಗ್ಗೆ ನಗರದ ಶಿಡ್ಲಘಟ್ಟ ವೃತ್ತದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಲ್ನಿಂದ ಬಿಜೆಪಿ ಕಚೇರಿಯವರೆಗೂ ಹಮ್ಮಿಕೊಂಡಿದೆ. ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಲೋಕಭವನವನ್ನು ವಿಶೇಷ ದೀಪಾಲಂಕಾರ ಮಾಡಲಾಗುತ್ತಿದ್ದು ವೀಕ್ಷಿಸಲು ಇದೇ 16ರಿಂದ 18ರವರೆಗೆ ಸಾರ್ವಜನಿಕರಿಗೆ ಅವಕಾಶ ನೀಡಲಾಗಿದೆ. ಮಳೆ ಕೊರತೆಯಿಂದ ಕೋಲಾರ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿರುವ ಹಿನ್ನೆಲೆಯಲ್ಲಿ ಯಾವುದೇ ಗ್ರಾಮದಲ್ಲಿ ಕುಡಿಯುವ ನೀರಿನ ದೂರುಗಳು ಬಂದರೆ ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಅಮಾನತುಗೊಳಿಸಲಾಗುವುದು ಎಂದು ಶಾಸಕ ಕೊತ್ತೂರು ಮಂಜುನಾಥ್ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ಮತ್ತು ಆಫ್ಘಾನಿಸ್ತಾನ ಕ್ರಿಕೆಟ್ ಮಂಡಳಿ ಮುಂದಿನ ತಿಂಗಳು 13ರಿಂದ 17ರವರೆಗೆ ದೆಹಲಿಯ ಅರುಣ್ ಜೇಟ್ಲಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ 3 ಪಂದ್ಯಗಳ ಟಿ20 ಅಂತಾರಾಷ್ಟ್ರೀಯ ಸರಣಿಯನ್ನು ಆಯೋಜಿಸಲಿವೆ. ಈ ಸರಣಿಯು ಆಫ್ಘಾನಿಸ್ತಾನದ ಭವಿಷ್ಯದ ಪ್ರವಾಸದ ಕಾರ್ಯಕ್ರಮದ ಭಾಗವಾಗಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

ನಮಸ್ತೆ, ಶುಭೋದಯ ಎಲ್ಲ ಆತ್ಮೀಯ ಕೇಳುಗರಿಗೆ. ಮತ್ತೊಮ್ಮೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇದೀಗ ಶುಭೋದಯ ಕರ್ನಾಟಕದಲ್ಲಿ ಚಲನಚಿತ್ರ ಗೀತೆಗಳನ್ನ ಕೇಳುವಂತಹ ಸಮಯ. ಮೊದಲಿಗೆ ಕೇಳಿ 7:00 ಚಿತ್ರದಿಂದ ಮನು ಮತ್ತು ಸ್ವರ್ಣಲತಾ ಅವರ ಧ್ವನಿಯಲ್ಲಿ ಕವಿರಾಜ್ ಅವರ ರಚನೆ, MS ಮಧುಕರ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಈಗ ಕೇಳಿ ಅಭಿ ಚಿತ್ರದಿಂದ ಉದಿತ್ ನಾರಾಯಣ್ ಮತ್ತು ಸೌಮ್ಯ ಅವರ ಧ್ವನಿಯಲ್ಲಿ, ಭಂಗಿರಂಗ ಅವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.
2: ಮುಂದೆ ಬನ್ನಿ, ಇನ್ನಾದರೂ ಜೀವನದಲ್ಲಿ ಮುಂದೆ ಬನ್ನಿ, ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ.
3: ನಮಸ್ತೆ, ಶುಭೋದಯ ಎಲ್ಲ ಆತ್ಮೀಯ ಕೇಳುಗರಿಗೆ. ಮತ್ತೊಮ್ಮೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇದೀಗ ಚಿತ್ರಗೀತೆಗಳನ್ನ ಕೇಳುವಂತಹ ಸಮಯ. ಕೇಳಿ ಅಮರನ್ ಚಿತ್ರದಿಂದ ಭರತ್ ಸಾಯಿಕುಮಾರ್ ಮತ್ತು ಶ್ರುತಿ ಅವರ ಧ್ವನಿಯಲ್ಲಿ, ವರದರಾಜ್ ಚಿಕ್ಕಬಳ್ಳಾಪುರ ಅವರ ಸಾಹಿತ್ಯ, ಪ್ರಕಾಶ್ ಕುಮಾರ್ ಜೀವಿಯವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಇನ್ನು ಈ ದಿನ ಆಗಸ್ಟ್ 13 ಕೆಲವೊಂದು ವಿಶೇಷತೆಗಳನ್ನ ಒಳಗೊಂಡಿದೆ. ಅದರಲ್ಲಿ ಅಂತಾರಾಷ್ಟ್ರೀಯ ಎಡಗೈ ಜನರ ದಿನ ಅಂತ ಕೂಡ ಆಚರಣೆ ಮಾಡಲಾಗುತ್ತೆ. ಬಹುತೇಕ ನಾವು 100 ಜನ ಅಂತ ತಗೊಂಡ್ರೆ ಅದರಲ್ಲಿ ಯಾರಾದರೂ ಒಬ್ಬರು ಎಡಗೈನ ಬಳಸಿ ಕೆಲವೊಂದಿಷ್ಟು ಕೆಲಸಗಳನ್ನ ಮಾತ್ರ ಮಾಡೋರು ಸಿಗ್ತಾರೆ. ಅಂಥವರ ಒಂದು ಅನನ್ಯ ಅನುಭವಗಳನ್ನ ಆಚರಿಸುವಂತಹ ದಿನ ಇದು ಅಂತಾನೆ ಹೇಳ್ಬೋದು. ಹಾಗೇನೆ ಅವರ ಜೀವನ ಹೇಗಿರುತ್ತೆ, ಹಾಗೇನೆ ಅದೊಂದು ರೀತಿಯ ಅನನ್ಯತೆ ಅಂತ ಹೇಳ್ಬೋದು. ಯಾಕಂದರೆ ಬೇರೆಯವ್ರಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರ್ತಾರೆ ಅಂತ ಹೇಳಿ. ನೀವು ಕೂಡ ಯಾರಾದರೂ ಎಡಗೈನಲ್ಲಿ ಬರಿತಾ ಇದ್ದಾಗ ಅಥವಾ ಎಡಗೈನಲ್ಲಿ ನೀವು ಬಲಗೈನಲ್ಲಿ ಮಾಡುವಂಥ ಕೆಲಸವನ್ನು ಎಡಗೈನಲ್ಲಿ ಅವ್ರು ಮಾಡ್ತಾ ಇದ್ದಾಗ ಗಮನಿಸಿ ಅವರ ಅನುಭವಗಳನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ, ಈ ಕೇಳಿ ಅಧ್ಯಕ್ಷ ಚಿತ್ರದಿಂದ ವಿಜಯ್ ಪ್ರಕಾಶ್ ಅವರ ಗಾಯನ, ಯೋಗರಾಜ್ ಭಟ್ ಅವರ ಸಾಹಿತ್ಯ, ಅರ್ಜುನ್ ಚನ್ನಿ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಆದಿ ಚಿತ್ರದಿಂದ ವಿಜಯ ಅವರ ಧ್ವನಿಯಲ್ಲಿ ಕವಿರಾಜ್ ಅವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆಯನ್ನು ಕೇಳಿದ್ವಿ. ಈಗ ಕೇಳಿ ಮತ್ತೊಂದು ಗೀತೆ. ರಾಜೇಶ್ ಕೃಷ್ಣ ಅವರು ಧ್ವನಿಯಾದಂತಹ ಈ ಗೀತೆಗೆ ನಂದಿತಾ ಅವರು ಕೂಡ ಧ್ವನಿಗೂಡಿಸಿದ್ದಾರೆ. ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ ಸಂಯೋಜನೆ ಇದೆ. ಅಣ್ಣವರು ಚಿತ್ರದಿಂದ ಈ ಗೀತೆ.

ಈಗ ಕೇಳಿ ಅಪ್ಪು ಚಿತ್ರದಿಂದ ಉದಿತ್ ನಾರಾಯಣ್ ಮತ್ತು ಚಿತ್ರ ಅವರ ಧ್ವನಿಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ. ಹಾಗೆ ಸಮಯ ಆಗಿದೆ 8:54:36. ನಮ್ಮ ಈ ದಿನದ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಗಿದೆ. ಈ ಕಾರ್ಯಕ್ರಮದ ಕೊನೆಯ ಗೀತೆ ಇದು.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ನಮಸ್ತೆ, ಶುಭೋದಯ ಎಲ್ಲ ಆತ್ಮೀಯ ಕೇಳುಗರಿಗೆ. ಇಂದಿನ ವಿಶೇಷ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಹೇಳ್ತಿರೋದು ನಿಮ್ಮ ಆರ್ಜೆ ಲತಾ. ಈ ದಿನದ ವಿಶೇಷತೆ ಅಂತ ಹೇಳಿದ್ರೆ ವಿಶ್ವ ಅಂಗಾಂಗ ದಾನ ದಿನ. ಪ್ರತಿಯೊಬ್ಬರು ಕೂಡ ತಮ್ಮ ಜೀವನದಲ್ಲಿ ಏನಾದರೂ ಒಂದು ದಾನ ಮಾಡುವಂಥ ಒಂದು ಶ್ರೇಷ್ಠ ಗುಣವನ್ನು ಹೊಂದಿರ್ತಾರೆ. ಒಬ್ಬರು ವಿದ್ಯಾದಾನ ಮಾಡ್ತಾರೆ, ಹಾಗೆ ಕೆಲವರು ಹಣವನ್ನು ದಾನ ಮಾಡ್ತಾರೆ, ಹಾಗೆ ನೇತ್ರದಾನವನ್ನು ಕೂಡ ಮಾಡೋರಿದ್ದಾರೆ, ಅನ್ನದಾನವನ್ನು ಕೂಡ ಮಾಡೋರಿದ್ದಾರೆ. ಈ ಎಲ್ಲದರ ನಡುವೆ ಇತ್ತೀಚೆಗೆ ತುಂಬ ಬೆಳಕಿಗೆ ಬರ್ತಾ ಇರುವಂಥದ್ದು ಅಂಗಾಂಗ ದಾನ. ಯಾಕಂದರೆ ನಮ್ಮ ವಿಜ್ಞಾನವನ್ನು ಬಳಸಿಕೊಂಡು ಯಾವ ರೀತಿ ಮತ್ತೊಬ್ಬ ವ್ಯಕ್ತಿಗೆ ಅದು ನೆರವು ಆಗತ್ತೆ ಅನ್ನೋದನ್ನು ಕೂಡ ಕಂಡಿಡಿತಾ ಹೋಗ್ತಿದ್ದಾರೆ. ಅಂಥ ನಿಟ್ಟಿನಲ್ಲಿ ವಿಶ್ವ ಅಂಗಾಂಗ ದಿನವನ್ನು ಪ್ರತಿ ವರ್ಷ ಆಗಸ್ಟ್ ತಿಂಗಳ 13ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಇದರ ಒಂದು ಉದ್ದೇಶ ಅಂದರೆ ಜೀವಗಳನ್ನ ಉಳಿಸೋದು, ಮರಣದ ನಂತರ ಅಂಗಾಂಗಗಳನ್ನ ದಾನ ಮಾಡುವಂಥ ಒಂದು ಮಹತ್ವದ ವಿಚಾರದ ಬಗ್ಗೆ ಜಾಗೃತಿಯನ್ನು ಮೂಡಿಸೋದಾಗಿದೆ. ಇದ್ರ ಬಗ್ಗೆ ಮಾತಾಡ್ತಾ ಇಂದಿನ ಕಾರ್ಯಕ್ರಮದಲ್ಲಿ ಸಾಗಬಹುದು. ಮೊದಲಿಗೆ ಕೇಳಿ ಮುತ್ತು ಚಿತ್ರದಿಂದ ಮಧು ಬಾಲಕೃಷ್ಣ ಅವರ ಧ್ವನಿಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ ಸಂಯೋಜನೆ ಇರುವಂತಾಗಿದೆ.

ಹೌದು, ದಾನಕ್ಕಿಂತ ದೇವರಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ, ಒಬ್ಬ ದಾನಿ ಸಾವಿನ ನಂತರ 8ಕ್ಕೂ ಹೆಚ್ಚು ಜನರ ಜೀವನವನ್ನು ಉಳಿಸ್ಬೋದು, ಜೀವವನ್ನು ಉಳಿಸ್ಬೋದು. ಹಾಗೆ ನಮಗೆ ಕೆಲವೊಂದು ಸಂಶಯಗಳಿರುತ್ತೆ, ಯಾವಾಗ ಒಬ್ಬ ವ್ಯಕ್ತಿ ತನ್ನ ಅಂಗಗಳನ್ನ ದಾನ ಮಾಡ್ಬೋದು, ಯಾವ ಅಂಗಗಳನ್ನ ದಾನ ಮಾಡ್ಬೋದು ಅಂಥೇಳಿ. ಹಾಗೆ ಒಬ್ಬ ವ್ಯಕ್ತಿ ಬದುಕಿದ್ದಾಗ ಕೂಡ ಕೆಲವೊಂದು ಅಂಗಗಳನ್ನ ದಾನ ಮಾಡಬಹುದು. ಅಂಥದ್ರಲ್ಲಿ ಕಿಡ್ನಿ ಮತ್ತು ಯಕೃತ್ತಿನ ಭಾಗವನ್ನು ದಾನ ಮಾಡ್ಬೋದು. ಹಾಗೆ ಮರಣದ ನಂತರ ಎಲ್ಲರಿಗೂ ತಿಳಿದಿರೋ ಹಾಗೆ ಹೃದಯ, ಕಣ್ಣು ಹಾಗೆ ಪಿತ್ತಜನಕಾಂಗವನ್ನು ದಾನ ಮಾಡ್ಬೋದು. ಇನ್ನು ಈ ಒಂದು ದಿನದ ಮಹತ್ವ ಅಂತ ಹೇಳ್ತಾರೆ, ಕೆಲವೊಬ್ಬರಿಗೆ ಒಂದು ತಪ್ಪು ಕಲ್ಪನೆ ಇರುತ್ತೆ, ನನ್ನ ಏನು ಅಂಗಗಳನ್ನ ನಾನು ಬೇರೆಯವ್ರಿಗೆ ಏನಾದರೂ ದಾನ ಮಾಡಿದ್ರೆ ನನಗೆ ಏನಾದರೂ ಆಗಬಹುದು ಅಂತ ಹೇಳಿ. ಎರಡು ಕಿಡ್ನಿ ಇದ್ದಾಗ ಒಂದು ಕಿಡ್ನಿಯನ್ನು ದಾನ ಮಾಡಿದಾಗ ಏನೂ ಆಗಲ್ಲ ಅಂಥೇಳಿ ಸೈಂಟಿಫಿಕಲಿ ಪ್ರೂವ್ ಮಾಡಿದ್ದಾರೆ. ಅದನ್ನು ಒಂದು ತಪ್ಪು ಕಲ್ಪನೆಯನ್ನು ತೊಡೆದು ಹಾಕ್ತಾ ಇದ್ದಾರೆ ಅಂತ ಹೇಳ್ಬೋದು. ಹಾಗೆಯೇ ಜೀವವನ್ನು ಉಳಿಸೋದು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಒಬ್ಬ ದಾನಿ ಇನ್ನೊಬ್ಬರ ಜೀವನಕ್ಕೆ ಬೆಳಕಾಗಿ ಹೋಗ್ತಾನೆ, ಹಾಗೆ ತನ್ನ ಜೀವನದ ಒಂದು ಕಡೆಯ ಕ್ಷಣದಲ್ಲೂ ಕೂಡ ಮಾನವೀಯತೆಯನ್ನು ಮೆರೆಯುವಂತಹ ಕ್ಷಣ ಇದು ಅಂತಲೇ ಹೇಳ್ಬೋದು. ಈಗ ಕೇಳಿ ಒಲವೇ ಜೀವನ ಲೆಕ್ಕಾಚಾರ ಚಿತ್ರದಿಂದ ಅನನ್ಯ ಭಟ್ ಅವರ ಧ್ವನಿಯಲ್ಲಿರುವಂತಹ ಗೀತೆ.

ಇನ್ನು ವ್ಯಕ್ತಿ ತನ್ನ ಮರಣದ ನಂತರ ಮಾತ್ರ ದಾನವನ್ನು ಮಾಡುವಂಥದ್ದು ಕಣ್ಣುಗಳು. ನೇತ್ರದಾನ, ಮಹಾದಾನ ಅಂತೇಳಿ ಅವಾಗವಾಗ ನಾವು ಕೇಳ್ತಾ ಇರ್ತೀವಿ. ಅಂತಹ ಕಣ್ಣುಗಳನ್ನ ಯಾವಾಗ ನಾವು ದಾನ ಮಾಡಬಹುದು, ಹಾಗೆ ಯಾರಿಗೆ ಈ ನೇತ್ರದಾನ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಅನ್ನೋದನ್ನ ಯೋಚನೆ ಮಾಡೋದಾದರೆ, ಈ ಒಂದು ಕಣ್ಣುಗಳನ್ನ ಅಥವಾ ನೇತ್ರದಾನ ಮಾಡುವಾಗ ಯಾವುದೇ ರೀತಿಯ ವಯಸ್ಸು, ಲಿಂಗ ಅಥವಾ ಬೇರೆ ಯಾವುದನ್ನು ಕೂಡ ಗಮನಿಸೋದಿಲ್ಲ. ಆದರೆ ಮಧುಮೇಹ ಅಥವಾ ಅಧಿಕ ರಕ್ತದೊತ್ತಡ ಇಂಥವ್ರೇನಾದರೂ ಕಣ್ಣನ್ನು ದಾನ ಮಾಡಬೇಕಂದ್ರೆ ಮೊದಲಿಗೆ ಪರೀಕ್ಷೆಯನ್ನು ಮಾಡಿಸಿರ್ಬೇಕಂತೆ. ಹಾಗೆಯೇ ಕೆಲವೊಂದು ನಿಯಮಗಳು ಕೂಡ ಇರುತ್ತೆ. ಮರಣವನ್ನು ಹೊಂದಿದಂಥ 4-6 ಗಂಟೆಗಳ ಒಳಗೇ ಈ ಒಂದು ನೇತ್ರದಾನವನ್ನು ಮಾಡಬೇಕಾಗಿರುತ್ತೆ. ಹಾಗೆ ವಯಸ್ಸು ಅಥವಾ ಲಿಂಗವನ್ನು ಲೆಕ್ಕಿಸೋದಿಲ್ಲ. ಆದರೆ ಕೆಲವೊಂದು ಕಾಯಿಲೆಗಳು ಅವರಿಗೆ ಬಂದಿರಬಾರ್ದು. HIV, ಹೆಪಟೈಟಿಸ್ ಬಿ ಅಥವಾ ರೇಬಿಸ್ ಇಂತಹ ಒಂದು ಸೋಂಕುಗಳು ಅವರಿಗೆ ಇಲ್ಲದೇ ಇದ್ದರೆ ಕಣ್ಣುಗಳನ್ನ ದಾನ ಮಾಡಬಹುದಂತೆ. ಈಗ ಕೇಳಿ ಒಂದು ಗೀತೆ, ಮಾನಸ ಹೊಳ್ಳ ಅವರ ಧ್ವನಿಯಾಗಿರುವಂತಹ ಗೀತೆ. ಈ ಒಂದು ಗೀತೆ ಅಕ್ಷಿ ಚಿತ್ರದಿಂದ, ಕಲಾದೇಗುಲ ಶ್ರೀನಿವಾಸ್ ಅವರ ಸಂಗೀತ ಮತ್ತು ಸಾಹಿತ್ಯ ಈ ಗೀತೆಗಿದೆ.

ಇನ್ನು ನಮ್ಮ ಸಾವು ಯಾವತ್ತು ಅಂತೀವಲ್ಲ, ಹೊಸ ಆರಂಭ ಅನ್ನೋ ಒಂದು ಸಂದೇಶವನ್ನು ಈ ಒಂದು ಅಂಗ ಅಥವಾ ಅಂಗಾಂಗ ದಾನ ನೀಡುತ್ತೆ ಅಂತಲೇ ಹೇಳ್ಬೋದು. ಒಬ್ಬ ವ್ಯಕ್ತಿಯ ಮರಣದ ನಂತರ ಆತನ ದೇಹ ಯಾವುದೋ ಒಂದು ಪಂಚಭೂತಗಳಲ್ಲಿ ವಿಲೀನವಾಗುತ್ತೆ. ಆದರೆ ಅದೇ ದೇಹದ ಅಂಗಾಂಗಗಳು ಮತ್ತೊಬ್ಬರಿಗೆ ಮರುಜೀವನ ನೀಡಿದ್ರೆ ಆ ವ್ಯಕ್ತಿ ಸದಾ ಇನ್ನೊಬ್ಬರ ರೂಪದಲ್ಲಿ ಜೀವಂತವಾಗಿರ್ತಾನಲ್ವಾ? ಈಗ ಕೇಳಿ ಪುರುಷೋತ್ತಮ ಚಿತ್ರದಿಂದ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಹ ಗೀತೆ.

ಇನ್ನೊಬ್ಬರ ಒಂದು ಕಂಬನಿಯನ್ನು ಒರೆಸುವಂತಹ ಒಂದು ಶಕ್ತಿ ಈ ಅಂಗದಾನಿಗಳಿಗಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ಅಂಗದಾನ ಅತಿ ಶ್ರೇಷ್ಠ ದಾನ ಅಂತಲೇ ಹೇಳ್ಬೋದು. ರಕ್ತದಾನ ಅನ್ನದಾನಕ್ಕಿಂತಲೂ ಅಂಗದಾನವನ್ನು ಮಹಾದಾನ ಅಂತ ಕರೀತಿದ್ದಾರೆ. ಯಾಕಪ್ಪ ಅಂತ ಹೇಳಿದರೆ ಕತ್ತಲಲ್ಲಿ ಇರುವಂತಹ ಒಂದು ಕುಟುಂಬಕ್ಕೆ ಬೆಳಕನ್ನು ಚೆಲ್ಲುವಂತಹ ಶಕ್ತಿ ಇದಕ್ಕಿದೆಯಂತೆ. ಹಾಗೆಯೇ 8 ಜನರ ಜೀವ ಉಳಿಸುತ್ತೆ ಅಂತ ಹೇಳಿದೆ. ಅದರ ಜೊತೆಯಲ್ಲಿ ಮತ್ತೆ 50ಕ್ಕೂ ಹೆಚ್ಚು ಜನರ ಜೀವನದ ಗುಣಮಟ್ಟವನ್ನು ಒಂದು ಸುಧಾರಿಸುವಂತಹ ಶಕ್ತಿ ಈ ಅಂಗಾಂಗದಾನಕ್ಕೆ ಇದೆಯಂತೆ. ಇನ್ನು ಅಂಗಾಂಗಗಳ ಕೊರತೆಯನ್ನು ಇದು ನೀಗಿಸುತ್ತಂತೆ. ಪ್ರಪಂಚದ ಆದ್ಯಂತ ಮತ್ತು ಭಾರತದಲ್ಲಿ ಲಕ್ಷಾಂತರ ಜನರು ಸೂಕ್ತ ಸಮಯದಲ್ಲಿ ಅಂಗಾಂಗಗಳು ಸಿಗದೆ ತಮ್ಮ ಜೀವನವನ್ನು ಕಳ್ಕೊಳ್ತಾ ಇದ್ದಾರೆ. ಇನ್ನು ಇದೆಲ್ಲದರ ಮಧ್ಯೆ ಮೂಢನಂಬಿಕೆಗಳು ಕೂಡ ಇದೆ ನಮ್ಮ ಜನರಲ್ಲಿ. ಮರಣದ ನಂತರ ನಾನೇನಾದರೂ ಅಂಗದಾನ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ನನಗೆ ಅಂಗ ಇರೋದಿಲ್ಲ ಅನ್ನೋ ಒಂದು ಮೂಢನಂಬಿಕೆ ಇದೆಯಂತೆ. ಅದನ್ನು ತೊಡೆದು ಹಾಕೋದು ಕೂಡ ಈ ಒಂದು ದಿನದ ಉದ್ದೇಶ ಆಗಿದೆ. ಈಗ ಕೇಳಿ ಅರಸು ಚಿತ್ರದಿಂದ ಕುನಾಲ್ ಗಾಂಜಾವಾಲಾ ಅವರ ಧ್ವನಿಯಲ್ಲಿ, ರಾಮನಾರಾಯಣ್ ಅವರ ಸಾಹಿತ್ಯ, ಹಂಸಲೇಖ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಇನ್ನು ಈ ಅಂಗ ಅಥವಾ ಅಂಗಾಂಶ ದಾನದಲ್ಲಿ ಯಾವ ಯಾವ ಭಾಗಗಳನ್ನ ನಾವು ಏನಾದರೂ ಡೊನೇಟ್ ಮಾಡ್ಬೋದು ಅಂದರೆ ಮಾಡ್ಬೋದು ಅಂತ ಹೇಳಿದಾಗ, ಅಂಗಗಳಲ್ಲಿ ಹೃದಯ, ಮೂತ್ರಪಿಂಡ, ಯಕೃತ್ತು, ಶ್ವಾಸಕೋಶ, ಮೇಧೋಜೀರಕ ಗ್ರಂಥಿ, ಕರುಳನ್ನು ಕೂಡ ದಾನ ಮಾಡಬಹುದಂತೆ. ಇನ್ನು ಅಂಗಾಂಶಗಳಲ್ಲಿ ಕಣ್ಣಿನ ಕಾರ್ನಿಯ, ಚರ್ಮ, ಮೂಳೆಗಳು, ರಕ್ತನಾಳಗಳು, ಹೃದಯದ ಕವಾಟಗಳನ್ನ ದಾನ ಮಾಡುವಂತಹ ಒಂದು ಕೆಪಾಸಿಟಿ ಇದೆಯಂತೆ. ಈಗ ಕೇಳಿ ಶಶಾಂಕ್ ಅವರ ಧ್ವನಿ ಇರುವಂತಹ ಒಂದು ಗೀತೆ, ರಾಜ್ಕುಮಾರ ಚಲನಚಿತ್ರದಿಂದ ಸಂತೋಷ್ ಆನಂದರಾಮ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇದೆ.

ಒಬ್ಬ ವ್ಯಕ್ತಿ ತಾನು ಮರಣವನ್ನ ಹೊಂದಿದ ನಂತರ ಅಂಗಗಳನ್ನು ದಾನ ಮಾಡಬಹುದು, ಹಾಗೆ ತನ್ನ ಇಡೀ ದೇಹವನ್ನ ದಾನ ಮಾಡಬಹುದು. ಎರಡಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಅಂಗದಾನವನ್ನ ಮಾಡಿದಾಗ ರೋಗಿಗಳ ಜೀವವನ್ನ ಉಳಿಸಬಹುದು ಅಥವಾ ಆರೋಗ್ಯವನ್ನ ಸರಿಪಡಿಸೋದಕ್ಕೆ ಇದು ನೆರವಾಗುತ್ತೆ. ಇನ್ನು ದೇಹವನ್ನೇ ದಾನವಾಗಿ ಮಾಡಿದಾಗ ವೈದ್ಯಕೀಯ ಶಿಕ್ಷಣವನ್ನ ಯಾರು ಪಡಿತಾ ಇರ್ತಾರೆ ಅಂಥವ್ರು ಶಸ್ತ್ರಚಿಕಿತ್ಸಾ ತರಬೇತಿ ಅಥವಾ ಬೇರೆ ಸಂಶೋಧನೆಯಲ್ಲಿ ಇದನ್ನ ಬಳಸ್ಬೋದು. ಇದೆರಡು ಕೂಡ ಒಂದು ದೇಹದಾನ ಮತ್ತೆ ಅಂಗದಾನಕ್ಕೆ ಇರುವಂತಹ ವ್ಯತ್ಯಾಸ ಆಗಿತ್ತು. ಈಗ ಕೇಳಿ ಶ್ರೇಯಾ ಘೋಷಾಲ್ ಅವರು ಧ್ವನಿಯಾದಂತಹ ಗೀತೆ. ವೀರಪರಂಪರೆ ಚಿತ್ರದಿಂದ ಎಸ್ ನಾರಾಯಣ್ ಅವರ ಸಂಗೀತ ಮತ್ತು ಸಾಹಿತ್ಯ ಈ ಗೀತೆಗಿದೆ.

ಅಣ್ಣ ಬಾಂಡ್ ಚಿತ್ರದಿಂದ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಅವರ ಧ್ವನಿ ಇದ್ದಂತಾಗಿತ್ತೆ. ಜಯಂತ್ ಕಾಯ್ಕಿನಿ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿತ್ತು. ಹಾಗೆ ಈ ಒಂದು ಅಂಗದಾನ ಅಥವಾ ದೇಹದಾನವನ್ನು ಯಾರು ಮಾಡ್ತಾರೆ ಅಂಥವ್ರನ್ನ ಎನ್ಕರೇಜ್ ಮಾಡಲಿಕ್ಕೆ ಅಂಥೇಳಿ ಕರ್ನಾಟಕದಿಂದ ಹಲವಾರು ಯೋಜನೆಗಳಿದೆ. ಜೀವ ಸಾರ್ಥಕತೆ ಅಂಥೇಳಿ ಒಂದು ಯೋಜನೆ ಇದೆ. ಈ ಒಂದು ಯೋಜನೆ ಅಂಗಾಂಗದಾನ ಮತ್ತು ಕಸಿ ಪ್ರಕ್ರಿಯೆಗಳನ್ನ ಸಂಘಟಿಸುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಉಚಿತ ಅಂಗಾಂಗ ಕಸಿ ಯೋಜನೆ SASTಅಂತ ಇದೆ, ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ವತಿಯಿಂದ. ಬಡತನ ರೇಖೆಗಿಂತ ಯಾರು ಕೆಳಗೆ ಇರ್ತಾರೆ ಅಂತಹ ಕುಟುಂಬಗಳಿಗೆ ಉಚಿತವಾದಂತಹ ಸಬ್ಸಿಡಿ ದರದಲ್ಲಿ ಹೃದಯ ಮತ್ತು ಕಿಡ್ನಿ ಯಕೃತ್ತು ಶಸ್ತ್ರಚಿಕಿತ್ಸೆನ ಮಾಡಲಾಗುತ್ತೆ. ಇನ್ನು ರಾಜ್ಯಾದ್ಯಂತ ಜಾಗೃತಿಯ ಅಭಿಯಾನಗಳನ್ನ ಕೂಡ ಕೈಗೊಳ್ಳಲಾಗ್ತದೆ. ಇನ್ನು ಸ್ವಯಂ ಪ್ರೇರಿತ ದೇಹದಾನ ಕೂಡ ಇತ್ತೀಚೆಗೆ ಬೆಳಕಿಗೆ ಬರ್ತಿದೆ. ಇದಕ್ಕೆ ಹಲವಾರು ನಿದರ್ಶನಗಳನ್ನ ನಾವು ಕಂಡಿದ್ದೇವೆ ಅಂತ ಹೇಳ್ಬೋದು. ಇನ್ನು ಸಮಯ ಆಗಿದೆ 9:55:44. ನಮ್ಮ ಈ ದಿನದ ಇಂದಿನ ವಿಶೇಷ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಇದಾಗಿದೆ. ಈ ಒಂದು ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಇದೀಗ ಡಾಕ್ಟರ್ ರಾಜ್ಕುಮಾರ್ ಅವರು ಧ್ವನಿಯಾದಂತಹ ಗೀತೆ ಪ್ರೇಮದ ಕಾಣಿಕೆ ಚಿತ್ರದಿಂದ, ಚಿಯುದಯ ಶಂಕರ್ ಅವರ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಇದೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ ಆಗ್ತಿದೆ ಇನ್ನೇನು 10 ಗಂಟೆ. ಈಗ ಕೇಳಿ ಸುದ್ದಿ ಮುಖ್ಯಾಂಶಗಳು.
2: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ನವದೆಹಲಿಯಲ್ಲಿ ನಡೆಯಲಿರುವ ವಿಶೇಷ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 115 ಹೆಚ್ಚು ಕಲಾವಿದರಿಗೆ 2024 ಮತ್ತು 2025 ಸಾಲಿನ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ಗಳು ಹಾಗೂ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ 2026 ಹೆಚ್ಚಿನ ಪರಿಶೀಲನೆಗಾಗಿ ಜಂಟಿ ಸಂಸದೀಯ ಸಮಿತಿಗೆ ರವಾನಿಸಲು ಸಂಸತ್ತಿನ ಎರಡೂ ಸದನಗಳು ಅನುಮೋದನೆ ನೀಡಿವೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ನಿನ್ನೆ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಗ್ರಾಮೀಣ ಜ್ಞಾನ್ ಸೇತು ಅಪ್ಲಿಕೇಶನ್ ಅನ್ನು ಲೋಕಾರ್ಪಣೆ ಮಾಡಿದರು. ಗುಜರಾತ್ನ ಗಾಂಧಿನಗರ ಲೋಕಸಭಾ ಕ್ಷೇತ್ರದಲ್ಲಿ ಗ್ರಂಥಾಲಯಗಳನ್ನು ಸಂಯೋಜಿಸಲು ಈ ಅಪ್ಲಿಕೇಶನ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ. ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನದಡಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಖಾಸಗಿ ಆಸ್ತಿ ಮಾಲೀಕರಿಗೆ ನೀಡಿದ್ದ ನಿವೇಶನ ಸ್ವಚ್ಛಗೊಳಿಸುವ ಗಡುವನ್ನು ಇದೇ 22ರವರೆಗೆ ವಿಸ್ತರಿಸಿದೆ. ರಾಜ್ಯ ಸರ್ಕಾರಿ ಶಾಲೆಗಳಲ್ಲಿ ಖಾಲಿ ಇರುವ ಪ್ರಾಥಮಿಕ ಪದವೀಧರ ಮತ್ತು ಪ್ರೌಢಶಾಲಾ ಶಿಕ್ಷಕ ವೃಂದದ 15,000 ಹುದ್ದೆಗಳ ಭರ್ತಿಗೆ ಸರ್ಕಾರ ವೇಳಾಪಟ್ಟಿ ಸಹಿತ ಅಧಿಸೂಚನೆ ಹೊರಡಿಸಿದೆ. ತಮಿಳುನಾಡಿಗೆ ತಕ್ಷಣವೇ ಕಾವೇರಿ ನೀರು ಬಿಡುಗಡೆ ಮಾಡುವಂತೆ ಕರ್ನಾಟಕ ಸರ್ಕಾರಕ್ಕೆ ನಿರ್ದೇಶನ ನೀಡುವಂತೆ ಕೋರಿ ತಮಿಳುನಾಡು ಸರ್ಕಾರ, ಡಿಎಂಕೆ ಸೇರಿದಂತೆ ಇತರರು ಸಲ್ಲಿಸಿದ ಅರ್ಜಿಗಳನ್ನು ಇದೇ 18ರಂದು ವಿಚಾರಣೆಗೆ ಕೈಗೆತ್ತಿಕೊಳ್ಳುವುದಾಗಿ ಸುಪ್ರೀಂಕೋರ್ಟ್ ತಿಳಿಸಿದೆ. ಇಂದು ವಿಶ್ವ ಅಂಗಾಂಗ ದಿನಾಚರಣೆ. ಅಂಗಾಂಗ ಮತ್ತು ಅಂಗಾಂಶ ದಾನದ ನಿರ್ಣಾಯಕ ಅಗತ್ಯದ ಬಗ್ಗೆ ಜನರಿಗೆ ಅರಿವು ಮೂಡಿಸಿ ಸಾಮಾನ್ಯ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವುದು ಮತ್ತು ಜೀವಗಳನ್ನು ಉಳಿಸಲು ತಮ್ಮ ಅಂಗಗಳನ್ನು ದಾನ ಮಾಡಲು ಪ್ರೋತ್ಸಾಹಿಸುತ್ತದೆ. ನೈಜೀರಿಯಾದ ಲಾಗೋಸ್ನಲ್ಲಿ ನಿನ್ನೆ ನಡೆದ ಕಾಮನ್ವೆಲ್ತ್ ಚಾಂಪಿಯನ್ಶಿಪ್ನ 3ನೇ ದಿನದಲ್ಲಿ ಭಾರತೀಯ ಫೆನ್ಸಿಂಗ್ ತಂಡವು ಹಿರಿಯರ ವಿವಿಧ ವೈಯಕ್ತಿಕ ಸ್ಪರ್ಧೆಗಳಲ್ಲಿ 3 ಚಿನ್ನ, 1 ಬೆಳ್ಳಿ ಮತ್ತು 1 ಕಂಚು ಪದಕವನ್ನು ತನ್ನದಾಗಿಸಿಕೊಂಡಿದೆ. ಇದರೊಂದಿಗೆ ಭಾರತದ ತಂಡದ ಒಟ್ಟು ಪದಕಗಳ ಸಂಖ್ಯೆ 8 ಚಿನ್ನ, 7 ಬೆಳ್ಳಿ ಹಾಗೂ 14 ಕಂಚು ಸೇರಿದಂತೆ ಒಟ್ಟು 29ಕ್ಕೆ ಏರಿಕೆಯಾಗಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ನಮಸ್ತೆ, ಶುಭೋದಯ ಎಲ್ಲ ಆತ್ಮೀಯ ಕೇಳುಗರಿಗೆ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೊದಲಿಗೆ ಕೇಳಿ ಎಸ್ ಜಾನಕಿ ಅವರು ಧ್ವನಿಯಾದಂತಹ ಗೀತೆ. ಈ ಒಂದು ಗೀತೆ ಬಾಳು ಜೇನು ಚಲನಚಿತ್ರದಿಂದ, ಕುಣಿಗಾಲ್ ನಾಗಭೂಷಣ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಇದೆ.

ಅರುಣೋದಯ ಚಿತ್ರದಿಂದ ಎಲ್ ಆರ್ ಈಶ್ವರಿಯವರು ಧ್ವನಿಯಾದಂತಹ ಗೀತೆ, ಆರ್ ಎನ್ ಜಯಗೋಪಾಲ್ ಅವರ ರಚನೆ, ಆರ್ ಸುದರ್ಶನಂ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆ ಇದಾಗಿತ್ತು. ಈಗ ಕೇಳಿ ಮತ್ತೊಂದು ಗೀತೆ, ಅಡ್ಡದಾರಿ ಚಿತ್ರದಿಂದ ಪೀತಾಪುರಂ ನಾಗೇಶ್ವರ ರಾವ್ ಅವರ ಗಾಯನದಲ್ಲಿ, ಹುಣಸೂರು ಕೃಷ್ಣಮೂರ್ತಿಯವರ ರಚನೆ, ರಾಜ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

0: ಮಾತಕ್ಕೂ.
1: ಈಗ ಕೇಳಿ ಅಂತರಾಳ ಚಿತ್ರದಿಂದ ಎಸ್ ಜಾನಕಿ ಮತ್ತು ರಾಜ್ಕುಮಾರ್ ಭಾರತಿ ಅವರ ಗಾಯನದಲ್ಲಿ ಇರುವಂತಹ ಗೀತೆಗೆ ಎಂ ಎನ್ ವ್ಯಾಸರಾವ್ ಅವರ ಸಾಹಿತ್ಯ, ಎಲ್ ವೈದ್ಯನಾಥನ್ ಅವರ ಸಂಗೀತ ಸಂಯೋಜನೆ ಇದೆ.

ಈಗ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಪಿ ಸುಶೀಲಾ ಅವರು ಧ್ವನಿಯಾಗಿದ್ದಂತಹ ಗೀತೆ. ಚಿವುದಯಶಂಕರ್ ಅವರ ಸಾಹಿತ್ಯ, ಸತ್ಯಮೌರ ಸಂಗೀತ ಸಂಯೋಜನೆ ಇದೆ ಅಪರಾಧಿ ಚಿತ್ರದಿಂದ.

0: ಬಾಳನಾಗಮ್ಮ ಚಿತ್ರದಿಂದ ಎಸ್ ಜಾನಕಿ ಅವರ ಧ್ವನಿಲಿ ಚಿವುದಯಶಂಕರ್ ಅವರ ರಚನೆ, ರಾಜೇಶ್ವರ ರಾವ್ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆ ಇದಾಗಿತ್ತು.
1: ಮನೆ ಎಲ್ಲ ಕೆಲಸ ನಾನೇ ಮಾಡ್ಬೇಕು, ಕ್ಲೀನಿಂಗ್, ಶಾಪಿಂಗ್. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
4: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ 10:33:23 ಈಗ ಕೇಳಿ ಅಪರಾಧಿ ನಾನಲ್ಲ ಚಿತ್ರದಿಂದ SP ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್ ಅವರ ಧ್ವನಿ ಇರುವಂತಹ ಗೀತೆ, ಚಿವುದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಇದೆ.
5: That's very good.

ಒಂದು ಪಪ್ಪಿ ಡ್ಯಾಡಿಗೆ, ಒಂದು ಪಪ್ಪಿ ಮಮ್ಮಿಗೆ. ಮಮ್ಮಿ ಕೊಟ್ಟ ಪಪ್ಪಿ ಸಿಹಿ, ಡ್ಯಾಡಿ ಪಪ್ಪಿ.

0: ಕವನ
1: ಆರಾಧನೆ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ವೀಣಾ ಪಂಡಿತ್ ಅವರು ಧ್ವನಿಯಾದಂಥ ಗೀತೆ, ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯ, ಕುಮಾರ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿತ್ತು. ಈಗ ಕೇಳಿ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಿರುವಂಥ ಗೀತೆ, ಬಿ ಸಿ ಶ್ರೀನಿವಾಸ್ ಅವರ ರಚನೆ, ವಸಂತ್ ಕುಮಾರ್ ಅವರ

ಈಗ ಕೇಳಿ ಅನುಗ್ರಹ ಚಿತ್ರದಿಂದ ಎಲ್ ಆರ್ ಈಶ್ವರಿ ಮತ್ತು ನಾಗೇಂದ್ರ ಅವರು ಧ್ವನಿಯಾದಂಥ ಗೀತೆ. ಸೋರಟ್ ಅಶ್ವಥ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇದೆ.

ಹೇ ಅಮ್ಮಿ, ಉತ್ತರ ನಾನ್ ಹೇಳ್ತೀನಮ್ಮಿ. ನೀರಲ್ಲಿ ಮುಳುಗಿದವಳೆ ಅಡಿಕೆಯಮ್ಮಿ, ಕರಗಿದವಳೆ ಸುಣ್ಣನಮ್ಮಿ, ತೇಲಿದವಳೆ ಎಲೆಯಮ್ಮಿ. ಸರಿಯೇನೆ ಸರಿಯೇನೆ ಹೇಳೆ ಸಿಂಗಾರೀ.

0: ಓಹೋ ಹೇಳುವೆ ಹೇಳುವೆ.
1: ಕೈ ನೀಡಿದವಳು ನಿನ್ನಂತೆ ಚೆಲುವೆ, ಕೈ ಹಿಡಿದವನು ಬಳೆಗಾರ ಹೂವೆ, ಬಳೆ ತೊಡಿಸುವಾಗ ಅಯ್ಯೋ ಅಂದಳು ಅಲ್ಲವೇ.

ಈ ಕೇಳಿ ಅದಲು ಬದಲು ಚಿತ್ರದಿಂದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜೈರಾಮ್ ಅವರ ಧ್ವನಿ ಇರುವಂತಹ ಗೀತೆ, ವಿಜಯ ನಾರಸಿಂಹ ಅವರ ರಚನೆ, ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಹದಿನೆಂಟು ವಯಸ್ಸು ತಾರುಣ್ಯ ಸೊಗಸು ಡೋಲಾಯ ಮಾನ ಮನಸ್ಸು ಮಾತಾಡೆ ಮುನಿಸು ಮಾತಲ್ಲಿ ಬಿರುಸು ಕಾರಣವು ಇದಕ್ಕೆ ವಯಸ್ಸು ಹದಿನೆಂಟು ವಯಸ್ಸು ತಾರುಣ್ಯ ಸೊಗಸು ಡೋಲಾಯ ಮಾನ ಮನಸ್ಸು ಮಾತಾಡೆ ಮುನಿಸು ಮಾತಲ್ಲಿ ಬಿರುಸು ಕಾರಣವು ಇದಕ್ಕೆ ವಯಸ್ಸು

ಸುಗರ ಅಳಿಸುತ್ತ ಮುನ್ನಡವೇ ಶ್ರೀರಿ ಕುಮಾರಿ ನನ್ನ ಮಾತ ಕೇಳ್ರಿ ಶ್ರೀರಿ ಕುಮಾರಿ ನನ್ನ ಮಾತ ಕೇಳ್ರಿ.

ನಟರೆಂದು ನೆನೆದು ಭ್ರಮೆಯಿಂದ ಅಲೆದು ಬರುವಂಥ ಯುವಕರಿಂದು ನಿನ್ನಂದ ಕಂಡು ಬಲು ಮೋಹಗೊಂಡು ಮನೆವರೆಗೂ ಹಿಂದೆ ಬಂದು ನಟರೆಂದು ನೆನೆದು ಭ್ರಮೆಯಿಂದ ಅಲೆದು ಬರುವಂಥ ಯುವಕರಿಂದು ನಿನ್ನಂದ ಕಂಡು ಬಲು ಮೋಹಗೊಂಡು ಮನೆವರೆಗೂ ಹಿಂದೆ ಬಂದು

ಸುಮ್ಮನೆಗಿದ್ದರೆ ಸಮ್ಮತಿ ಎಂದು ಜಡೆಯನೆ ಎಳೆಯುವರು. ಶ್ರೀದಿ ಕುಮಾರಿ ನನ್ನ ಮಾತ ಕೇಳ್ರಿ, ಶ್ರೀದಿ ಕುಮಾರಿ ನನ್ನ ಮಾತ ಕೇಳ್ರಿ.

ನಿಮಗಂಧ ಕೊಟ್ಟ ನನಗಾಸೆ ಕೊಟ್ಟ ಆ ದೇವ ಓಡಿಬಿಟ್ಟ, ಮಣ್ಣೆರಡು ಕೊಟ್ಟ ಅವಗೇನು ನಷ್ಟ ಅದರಿಂದ ಇಷ್ಟು ಕಷ್ಟ. ನಿಮಗಂಧ ಕೊಟ್ಟ ನನಗಾಸೆ ಕೊಟ್ಟ ಆ ದೇವ ಓಡಿಬಿಟ್ಟ, ಮಣ್ಣೆರಡು ಕೊಟ್ಟ ಅವಗೇನು ನಷ್ಟ.

0: ಪಿಬಿ ಶ್ರೀನಿವಾಸ್ ಅವರು ಧ್ವನಿಯಾದಂಥ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯ, ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆ ಬೃಂದಾವನ ಚಿತ್ರದಿಂದ ಕೇಳಿದ್ರಿ. ಹಾಗೆ ಸಮಯ ಆಗಿದೆ 10:36:33 ನಮ್ಮ ಈ ದಿನದ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಇದಾಗಿದೆ. ಈ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಇದೀಗ ಚೂರಿ ಚಿಕ್ಕಣ್ಣ ಚಿತ್ರದಿಂದ ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ರಚನೆ, ಸತ್ಯಂ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ. ಎಲ್ಲ ಆತ್ಮೀಯ ಕೇಳುಗರಿಗೆ ಧನ್ಯವಾದಗಳು.
1: ಕೇಳೆ

ಚಿನ್ನ ನನಗೆ ಹಗಲನ್ನು ಕಂಡರೆ ತುಂಬಾ ಭಯ ಕಣಿ, ಹೊರಗೆ ತಲೆಯ ಹಾಕೆನೆ, ಬಿಸಿಲ ಕಂಡು ಅರಿಯನೆ, ಕತ್ತಲೆಂದರೆ ನನಗೆ

0: ಮನೆಯ ಆಗಿರಲಿ ಕನ್ನ ಹಾಕುವೆ ಇಲ್ಲ ಬೀಗ ಮುರಿಯುವೆ ಬಿಡದೆ ಎಲ್ಲ ದೋಚುವೆ ರೇಗಿದರೆ ಸೊಂಟ ಮುರಿಯುವೆ ಎಲ್ಲ ಬರ್ತೀಯ ಒಂದು ಕೈ ನೋಡ್ತೀಯ ಪಟ ಪಟ ಚಟ ಚಟ ಲಟ ಲಟ ಪಟ ಪಟ ಚಟ ಚಟ ಲಟ ಲಟ ಪಟ ಪಟ ಚಟ ಪಟ ಲಟ ಲಟ ಖಚ ಖಚ ಖಚ ಊರೂರಲ್ಲಿ ನಮಗಾಗಿ ಊರೂರಲ್ಲಿ ನಮಗಾಗಿ ದೊಡ್ಡ ಮನೆಗಿದೆ ಪೊಲೀಸ್ ಕಾವಲದಕ್ಕಿದೆ ಒಳಗೆ ಭಾರಿ ಮಜವಿದೆ ಒಳಗೆ ಭಾರಿ ಮಜಾ ಇದೆ
1: ಜೈಲಿನಲ್ಲಿರ್ಬೇಕಾದವನು ಇಲ್ಲಿಗೆ ಯಾಕೆ ಬಂದೆ ನಾನು ಹೊಟ್ಟೆ ಉರ್ಸೋಕೆ
0: ಇಲ್ಲ ಕಣೆ ನಿನ್ ಆಸಕ್ ದೋಸ್ಯ ವೇಷ ಕಂಡು ಮೋಸ ಹೋಗು ಮಂಕನಲ್ಲವೇ ಕಳ್ಳ ನನ್ನ ಮಗನ ಹಿಡಿಯುವ ಛಲವ ಬಿಡುವುದಿಲ್ಲವೇ ನಟನೆಯಲ್ಲಿ ನಟನೆಯಲ್ಲಿ ಅವನಿಗಿಂತ ನಿಸೀಮ ನಾನೇ ಭಾರಿ ನಟನ ನಾ ಕಣೆ ನಾನೇ ರಾಜಕುಮಾರ್ ಕಣೆ ನೂರು ಕೆರೆಯ ನೀರ ಕುಡಿದು ಬಂದವ ನಾನೇ ಅವನ ಸುಮ್ಮನೆ ಬಿಡುವೆನೆ ನೀರ ಕುಡಿಸದಿರುವೆನೆ ಶಿವ ಅಂತ ಜಮಾಯಿಸ್ಬಿಡ್ತೀನಲೇ ಅವನ ಗುಟ್ಟು ಗಿಟ್ಟನೆಲ್ಲ ರಟ್ಟು ಮಾಡುವೆ ಅಂಥ ಪಟ್ಟು ತೋರುವೆ ಅವನ

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಲೈಬೀರಿಯಾದ ವಿದೇಶಾಂಗ ಸಚಿವೆ ಸಾರಾ ಬೇಸೋಲೋ ನ್ಯಾಂಟಿ ಅವರು ಇಂದು ಬೆಳಗ್ಗೆ ನವದೆಹಲಿಗೆ ಆಗಮಿಸಿದ್ದಾರೆ. ಈ ವೇಳೆ ಅವರು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರನ್ನು ಭೇಟಿಯಾಗಲಿದ್ದಾರೆ. ಈ ಸಂದರ್ಭದಲ್ಲಿ ಉಭಯ ದೇಶಗಳ ಬಾಂಧವ್ಯ ಮತ್ತಷ್ಟು ವೃದ್ಧಿಸಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಕೇಂದ್ರ ಪುರಸ್ಕೃತ ವಿಕಸಿತ ಭಾರತ ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯಡಿ ಗದಗ ಜಿಲ್ಲೆ ರೋಣ ತಾಲೂಕಿನಲ್ಲಿ ಉದ್ಯೋಗ ಚೀಟಿ ವಿತರಣೆ ಮೇಳ ಹಾಗೂ ವಿಶೇಷ ಜಾಗೃತಿ ಅಭಿಯಾನವನ್ನು ಇದೇ 15ರಿಂದ ಆಯೋಜಿಸಿದೆ. ಜವಳಿ ಸಚಿವಾಲಯವು ಇಂದು ನವದೆಹಲಿಯಲ್ಲಿ ಸೃಜನ್ ವಾಯ್ಸಸ್ ಫ್ರಮ್ ದ ಲೂಮ್ ಎಂಬ ವಿಶೇಷ ಕಾರ್ಯಕ್ರಮ ಆಯೋಜಿಸಲಿದೆ. ಇದು ಭಾರತದ ಕೈಮಗ್ಗದ ಹಿಂದಿರುವ ಮಹಿಳೆಯರ ಸ್ಫೂರ್ತಿದಾಯಕ ಪಯಣ ಮತ್ತು ದೇಶದ ನೇಯ್ಗೆ ಪರಂಪರೆಗೆ ಅವರು ನೀಡಿದ ಕೊಡುಗೆಗಳನ್ನು ಗುರುತಿಸಿ ಅವರನ್ನು ಗೌರವಿಸುವ ಮತ್ತು ಸಂಭ್ರಮಿಸುವ ವಿಶೇಷ ಕೂಟವಾಗಿದೆ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ನಲ್ಲಿ 4,45,00,000 ಮತದಾರರು ಕರಡು ಮತದಾನ ಪಟ್ಟಿಯಲ್ಲಿ ಸ್ಥಾನ ಪಡೆಯುವುದು ಖಚಿತ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನುಪಕುಮಾರ್ ತಿಳಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 172 ಅಂಕಗಳ ಇಳಿಕೆಯೊಂದಿಗೆ 77,786 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟ್ರೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 90 ಅಂಕ ಇಳಿಕೆಯ ನಂತರ

34,343 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 7 ಪೈಸೆ ಇಳಿಕೆಯೊಂದಿಗೆ 95.40 ರೂಪಾಯಿಯಷ್ಟಿದೆ. ಕೆನಡಾದ ಮ್ಯಾಂಟ್ರಿಯಾಲ್ನಲ್ಲಿ ಇಂದು ಬೆಳಗ್ಗೆ ನಡೆದ ಕೆನಡಿಯನ್ ಓಪನ್ ಟೆನಿಸ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಸ್ ಸೆಮಿಫೈನಲ್ನಲ್ಲಿ ಅಮೆರಿಕದ ಬ್ರ್ಯಾಂಡನ್ ನಕಾಶಿಮಾ ಅವರು ಸ್ಪೇನ್ನ ರಫೇಲ್ ಜೋಡಾರಾ ಅವರನ್ನು 7-6, 6-4 ಸೆಟ್ಗಳಿಂದ ಸೋಲಿಸಿ ಫೈನಲ್ ಪ್ರವೇಶಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00.

ಕೇಳ್ತಾ ಇದ್ದೀರಾ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 11:03 ಸಮಯವಾಗಿದೆ. ಆಗಸ್ಟ್ ತಿಂಗಳ 13 ತಾರೀಕು ಗುರುವಾರದ ಈ ಹೊತ್ತಿನ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆಯಾಗ್ತಾ ಇದ್ದೇನೆ ಬಾನುಲಿ ಬಂಧು ಚಂದು. ಎಂದಿನಂತೆ ಇನ್ನು ಮುಂದೆ ಒಂದಷ್ಟು ಹಾಡುಗಳನ್ನು ಕೇಳ್ತೀರಿ, ಚಂದದ ಹಾಡುಗಳು. ಅದಾದ ನಂತರ 11:30 ಕಲಾಭಾರತಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಕಲಾಭಾರತಿಯ ನಂತರ 12:05 ಕರೆಗೊಂದು ಹಾಡು ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನೀವು ಕೂಡ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡುಗಳನ್ನು ನೀವು ಕೇಳಬಹುದು. ಆಮೇಲೆ ಮಧ್ಯಾಹ್ನ 1:20 ಗುರುವಾರದ ಮಧ್ಯಾಹ್ನದ ವಿಶೇಷ ಪ್ರಸಾರದಲ್ಲಿ ನಮ್ಮ ನಾಡು ನಾಡು ನುಡಿಗೆ ಸಂಬಂಧಿಸಿದಂತೆ ನೀವು ಕರೆ ಮಾಡಿ ಮಾತಾಡಿ ನಿಮ್ಮ ಸುತ್ತಮುತ್ತಲ ಪ್ರದೇಶಗಳ ಮಹತ್ವವನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಬಹುದು. ನಮ್ಮ ನಾಡು ನುಡಿ ಕಾರ್ಯಕ್ರಮದ ನಂತರ ಮಧ್ಯಾಹ್ನ 2:15 ಸ್ಪಂದನ ಕಾರ್ಯಕ್ರಮದ ಪ್ರಸಾರವಿರುತ್ತೆ. ಸ್ಪಂದನ ಕಾರ್ಯಕ್ರಮ ಆದಮೇಲೆ 2:40 ಚಿತ್ರತಾಣ, ಒಂದೇ ಚಿತ್ರದ ಹಾಡುಗಳನ್ನು ಕೇಳುವ ಅವಕಾಶ. 3:00-4:00 ಸಖಿ ಸಹೇಲಿ ಹಿಂದಿ ಕಾರ್ಯಕ್ರಮದ ಪ್ರಸಾರ. 4:00-5:00 ಪರಿಮಳ ಮುಕ್ತ ಮಾತುಕತೆಯ ವೇದಿಕೆ. ಆಮೇಲೆ ನಮ್ಮ ಸಂಜೆ ಪ್ರಸಾರದಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ 5:00-6:00 ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್, ಹಳೆಯ ಕನ್ನಡ ಚಿತ್ರಗೀತೆಗಳು. ಅದರಲ್ಲಿ 5:40 ಕಾನೂನು ಅರಿವಿನ ಸರಣಿ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 6:02 ಸೇಫ್ ಡ್ರೈವ್ ಗಾನ ಭಜನ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಮತ್ತೆ 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರವಿರುತ್ತೆ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. ರಾತ್ರಿ 8:02 ಗುರುವಾರದ ವಿಶೇಷ ಕಾರ್ಯಕ್ರಮ ಆರ್ಜೆಸ್ ಚಾಯ್ಸ್, ನಮ್ಮ ಆಯ್ಕೆಯ ಹಾಡುಗಳನ್ನು ನೀವು ಕೇಳ್ತೀರಿ. 9:15 ನಮ್ಮ ಒಂದು ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಅದಾದ ನಂತರ 9:30 ಹಿಂದಿ ಮೆಲಡೀಸ್, ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತೀರಿ. ಎಸ್, 10:02 ಪ್ರೇಮ ನಿನಾದ ಪ್ರೇಮ ಗೀತೆಗಳ ಪ್ರಸಾರ. ಇವೆಲ್ಲ ಕಾರ್ಯಕ್ರಮಗಳನ್ನು ಗುರುವಾರದ ಇನ್ನು ಮುಂದಿನ ಪ್ರಸಾರದಲ್ಲಿ ನೀವು ಕೇಳ್ತಾ ಹೋಗಬಹುದು. 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ಸಂಗೀತ ಭಾರತಿ ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಬ್ಯಾಕ್ ಟು ಬ್ಯಾಕ್ ಹಾಡುಗಳ ಈ ಕಾರ್ಯಕ್ರಮದಲ್ಲಿ ಮದರ್ ಪ್ರಾಮಿಸ್ ಚಿತ್ರದಿಂದ ಒಂದು ಹಾಡು ಕೇಳಿ. ಡಾಲಿ ಧನಂಜಯ ಅವರು ಬರೆದಿದ್ದಾರೆ, ನವನೀತ್ ಶ್ಯಾಮ್ ಅವರ ಸಂಗೀತ ಇದೆ, ಸಂಜಿತ್ ಹೆಗಡೆ ಅವರು ಧ್ವನಿಯಾಗಿದ್ದಾರೆ. ಇನ್ನೊಂದು ಒನ್ ರಾಬರಿ ಕಥೆ ಅಂತ ಈ ಸಿನಿಮಾದ ಹೆಸರು. ಇದನ್ನು ಬರೆದವರು ಗೋಪಾಲ್ ಹಲ್ಲೂರ್, ಹರ್ಷ ಉಪ್ಪಾರ್ ಅವರ ಮತ್ತು ದಿವ್ಯಾ ರಾಮಚಂದ್ರ ಇಬ್ಬರು ಜೊತೆಯಾಗಿ ಹಾಡಿದ್ದಾರೆ. ಶ್ರೀವತ್ಸ ಅವರ ಸಂಗೀತ ಸಂಯೋಜನೆ ಇದೆ. ಕೇಳಿ ಎರಡು ಹೊಸ ಹಾಡುಗಳು.

ಹಾಡುಗಳನ್ನ ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿಯಿಂದ. ಏನಾಗಿದೆ ಅಂತ ಒಂದು ಹಾಡು ಕೇಳಿದ್ರಿ ಮಾಧುರಿ ಶೇಷಾದ್ರಿ ಅವರ ಧ್ವನಿಯಲ್ಲಿ. ಸಾಹಿತ್ಯ ಕೂಡ ಇವರದ್ದೇ ಆಗಿತ್ತು, ಗಗನ್ ಬಡೇರಿಯಾ ಅವರ ಸಂಗೀತ ಸಂಯೋಜನೆ ಇತ್ತು. ಇದು 10 ಅನ್ನುವ ಸಿನಿಮಾದ ಗೀತೆಯಾಗಿತ್ತು. ಅದಾದ್ಮೇಲೆ ನೀವು ಅಪರೂಪ ಅನ್ನುವ ಚಿತ್ರದ ಹಾಡು ಕೇಳಿದ್ರಿ, ಅನಿಸಿದೆ ಏಕೋ ಅಂತ. ಅರ್ಮಾನ್ ಮಲ್ಲಿಕ್ ಮತ್ತೆ ಸಂಗೀತ ರವೀಂದ್ರನಾಥ್ ಅವರು ಹಾಡಿದ್ದು, ಗೋಸ್ಪಿರ್ ಅವರ ಸಾಹಿತ್ಯ, ಪ್ರಜ್ವಲ್ ಪೈ ಅವರು ಸಂಗೀತ ಸಂಯೋಜನೆಯನ್ನು ಮಾಡಿದ್ರು. ಇನ್ನೊಂದು ಹಾಡನ್ನು ಕೇಳಿ, ಇನ್ನೊಂದು ಹಾಡಿನ ನಂತರ ನಾವು ಕಲಾಭಾರತಿ ಕಾರ್ಯಕ್ರಮದ ಕಡೆಗೆ ಸಾಗೋಣ. ಆದಿಪುರುಷ್ ಚಿತ್ರದ ಹಾಡು, ಶ್ವೇತಾ ಮೋಹನ್ ಕಾರ್ತಿಕ್ ಅವರ ಯುಗಳ ಹಾಡುಗಾರಿಕೆ, ಪ್ರಮೋದ್ ಮರವಂತೆಯವರ ಸಾಹಿತ್ಯ, ಅಜಯ್ ಮತ್ತು ಅಟಲ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ನಮಸ್ಕಾರ, ಕೇಳ್ತಾ ಇದ್ದೀರಾ ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ. ಸಮಯ ಆಗಿದೆ 11:30. ಬೆಳಗಿನ ಈ ಪ್ರಸಾರ ಕಲಾಭಾರತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಈಗಾಗಲೇ ನಮ್ಮ ಕೇಳುಗರು ಸಂದೇಶಗಳನ್ನು ಕಳಿಸಿ, ಇವತ್ತು ನಿರೂಪಂಡಾರಿ ಮತ್ತು ವೈಜಯಂತಿಮಾಲಾ ಶ್ರೀದೇವಿ ಇವರೆಲ್ಲರ ಬರ್ಡೇ ಇದೆ, ನೀವು ಯಾರು ಕಲಾಭಾರತಿ ಮಾಡ್ತೀರಾ ಅಂತ ಕೇಳಿದ್ದಾರೆ. ಹೌದು, ನಿಮಗೆ ಎಲ್ಲ ವಿಷಯನೂ ಕೂಡ ಗೊತ್ತಿರುತ್ತೆ, ಯಾರ್ದೆಲ್ಲ ಬರ್ಡೇ ಇದೆ ಅಂಥೇಳಿ ನೀವೆಲ್ಲ ಪಟ್ಟಿ ಮಾಡಿ ಕಳಿಸ್ತಾ ಇರ್ತೀರಾ. ಇವತ್ತಿನ ಒಂದು ಕಲಾಭಾರತಿ ಕಾರ್ಯಕ್ರಮ ಯಾವ ಕಲಾವಿದರದ್ದೇ ಆದರೂ ಕೂಡ ಮೊದಲಿಗೆ ನಾವು ಎಲ್ಲರಿಗೂ ಬರ್ಡೇ ವಿಶಸ್ಸನ್ನು ಹೇಳಿಬಿಡೋಣ.

ಆಗಸ್ಟ್ 13 ಜನಿಸಿದ ಎಲ್ಲರಿಗೂ ಕೂಡ ಹ್ಯಾಪಿ ಹ್ಯಾಪಿ ಬರ್ತ್ಡೇ ಅಂತ ಹೇಳಾಯ್ತು. ನಾವು ಬಿಳಿಗಿರಿಯ ಬನದಲ್ಲಿ ಚಿತ್ರದಿಂದ ಆಯ್ದ ಗೀತೆ ಇದಾಗಿತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು ಹಾಡಿದ ಗೀತೆ ಚಿ ಉದಯಶಂಕರ್ ಅವರ ಸಾಹಿತ್ಯದಲ್ಲಿತ್ತು. ರಾಜನ್ ನಾಗೇಂದ್ರ ಅವರು ಸಂಗೀತವನ್ನ ನೀಡಿದ್ರು. ಆಗಸ್ಟ್ 13 ಸಾಕಷ್ಟು ಕಲಾವಿದರು ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದಾರೆ. ನಿರೂಪ್ ಭಂಡಾರಿಯವರು, ವೈಜಯಂತಿ ಮಾಲಾ, ಶ್ರೀದೇವಿ ಇವರೆಲ್ಲರ ಬರ್ತ್ಡೇ ಇರೋದ್ರಿಂದ ಇವತ್ತಿನ ಕನ್ನಡ ಭಾರತಿ ಕಲಾಭಾರತಿ ವಿವಿಧ ಭಾರತೀಯ ಈ ಹೊತ್ತಿನ ಸಮಯದಲ್ಲಿ ನಾವು ನಿರೂಪ್ ಭಂಡಾರಿ ಅವರ ಕುರಿತಾಗಿ ಒಂದಿಷ್ಟು ಮಾತಾಡ್ತಾ ಅವರ ಸಿನಿಮಾಗಳಿಂದ ಆರಿಸಿದ ಹಾಡುಗಳ ಜೊತೆಗೆ ಸಾಗೋಣ. ಹೌದು, ಈಗಾಗಲೇ ಹೇಳಿದ ಹಾಗೆ ನಿರೂಪ್ ಭಂಡಾರಿ ಅವರ ಜನ್ಮದಿನ ಆಗಸ್ಟ್ 13. ಇವರು ಪುತ್ತೂರಿನ ದಂಪತಿಗಳಿಗೆ ಹುಟ್ಟಿದವರು. ಅದಾದಮೇಲೆ ಪುತ್ತೂರಿನಿಂದ ಇವರು ಮೈಸೂರಿಗೆ ಬರ್ತಾರೆ. ಮೈಸೂರಿನಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಪಡ್ಕೊಳ್ತಾರೆ ನಿರೂಪ್ ಭಂಡಾರಿಯವರು. ಪದವಿ ಮುಗಿದ ಮೇಲೆ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಕೆಲಸ ಮಾಡ್ತಾ ಇರಬೇಕಾದ್ರೆ ಅವ್ರಿಗೆ ನಟನೆ, ಆ್ಯಕ್ಟಿಂಗ್ ಬಗ್ಗೆ ಆಸಕ್ತಿ ಆಗುತ್ತೆ. ಆಸಕ್ತಿ ಕಲಿಕೆ ಮತ್ತು ಕಲಾ ವಿಭಾಗದಲ್ಲಿ ಅವರಿಗೆ ಆಸಕ್ತಿ ಇದ್ದಿದ್ದರಿಂದ ಮೊದಲು ಅವರು ನಾಟಕಗಳಲ್ಲಿ, ಚಿಕ್ಕ ಚಿಕ್ಕ ಟೆಲಿ ಫಿಲಮ್ಗಳಲ್ಲಿ ಆ್ಯಕ್ಟ್ ಮಾಡ್ತಾ ಹೋಗ್ತಾರೆ. ಅದಾದಮೇಲೆ ಸಿನಿಮಾ ಕ್ಷೇತ್ರಕ್ಕೆ ಬರ್ತಾರೆ. ಅನೂಪ್ ಭಂಡಾರಿ ಹಾಗೆ ನಿರೂಪ್ ಭಂಡಾರಿ ಇಬ್ಬರು ಕೂಡ ಅಣ್ಣ ತಮ್ಮಂದಿರು. ಅನೂಪ್ ಭಂಡಾರಿಯವರ ನಿರ್ದೇಶನದ ಸಿನಿಮಾ ಅದು ರಂಗೀತರಂಗ, ನಮಗೆಲ್ಲ ಗೊತ್ತಿರೋ ಹಾಗೆ. ರಂಗೀತರಂಗ ಸಿನಿಮಾದ ಮೂಲಕ ಅನೂಪ್ ಮತ್ತು ನಿರೂಪ್ ಇಬ್ಬರು ಕೂಡ ಸಿನಿಮಾ ಕ್ಷೇತ್ರಕ್ಕೆ ಬರ್ತಾರೆ. ರಂಗೀತರಂಗದಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ರಾಧಿಕಾ ನಾರಾಯಣ್ ಇದ್ದಾರೆ, ಅವಂತಿಕಾ ಶೆಟ್ಟಿ, ಸಾಯಿ ಕುಮಾರ್ ಅವರೆಲ್ಲರೂ ನಟಿಸಿರುವಂಥ ಒಂದು ಅದ್ಭುತವಾದ ಸಿನಿಮಾ. ಈ ಸಿನಿಮಾದ ಮೂಲಕ ತಮ್ಮ ಸಿನಿಮಾ ಜರ್ನಿಯನ್ನು ಶುರು ಮಾಡ್ತಾರೆ ನಿರೂಪ್ ಭಂಡಾರಿ.

2015ರಲ್ಲಿ ಬಂದ ಸಿನಿಮಾ ರಂಗೀತರಂಗ, ಇದು ಮಲೆನಾಡಿನ ಒಂದು ಚಿತ್ರೀಕರಣ, ಮಲೆನಾಡಿನಲ್ಲಿ ಚಿತ್ರೀಕರಣಗೊಂಡಂಥ ಒಂದು ಸೂಪರ್ ನ್ಯಾಚುರಲ್ ಸಸ್ಪೆನ್ಸ್ ಥ್ರಿಲ್ಲರ್ ಕತೆ. ಕರಾವಳಿ ಒಂದು ಹಾಡುಗಳು ಕೂಡ, ಕರಾವಳಿಯ ಸಂಪ್ರದಾಯ ಎಲ್ಲವನ್ನೂ ಒಳಗೊಂಡಂಥ ರಂಗೀತರಂಗ 2015ರಲ್ಲಿ ಬಂತು. ಇವತ್ತಿಗೂ ಕೂಡ ಸಿನಿಮಾದ ಹಾಡುಗಳು, ಕಥೆ ಮತ್ತೆ ಮತ್ತೆ ನೋಡಬೇಕು, ಕೇಳಬೇಕು ಅನಿಸುವಂಥ ಹಾಗೆ ಇದೆ. ರಂಗೀತರಂಗ ಚಿತ್ರದ ಹಾಡನ್ನು ಕೇಳಿದ್ರಿ. ಅನೂಪ್ ಭಂಡಾರಿ, ಸುಚಿತ್ರ, ಲತಾ ಮತ್ತು ಸಂಗಡಿಗರ ಧ್ವನಿಯಲ್ಲಿತ್ತು. ಸಾಹಿತ್ಯ ಮತ್ತು ಸಂಗೀತವನ್ನು ನೀಡಿದ್ದವರು ಅನೂಪ್ ಭಂಡಾರಿ. ಹಾಗೆಯೇ ವಿಕ್ರಾಂತ್ ರೋಣ, ಇದು 2022ರಲ್ಲಿ ಬಂದಂಥ ಒಂದು ಫ್ಯಾಂಟಸಿ ಆ್ಯಕ್ಷನ್ ಸಿನಿಮಾ. ಇದರಲ್ಲಿ ನಿರೂಪ್ ಅವರು ಸಂಜು ಅನ್ನುವ ಪಾತ್ರದಲ್ಲಿ ಇಡೀ ಸಿನಿಮಾಕ್ಕೆ ಒಂದು ಟ್ವಿಸ್ಟ್ ಕೊಡುವಂಥ ಪಾತ್ರವನ್ನು ಮಾಡ್ತಾರೆ. ಇದರಲ್ಲಿ ರಾರಕ್ಕಮ್ಮ ಅನ್ನುವಂಥ ಹಾಡು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆಗಳಲ್ಲಿ ಇಡೀ ಜಗತ್ತಿನಲ್ಲಿ ವೈರಲ್ ಆಗಿತ್ತು ಅವರ ಒಂದು ಈ ಒಂದು ಸಿನಿಮಾದ ಹಾಡು. ನಿರೂಪ್ ಭಂಡಾರಿಯವರು ಇದ್ದರು ಈ ಸಿನಿಮಾದಲ್ಲಿ.

ಇನ್ನು ವಿಂಡೋ ಸೀಟ್ ಅನ್ನುವ ಸಿನಿಮಾದಲ್ಲಿ ಕೂಡ ಇದ್ದಾರೆ. ಇದು ವಿಂಡೋ ಸೀಟ್ ಕಥೆ ಏನಪ್ಪಾ ಅಂತ ಹೇಳಿದ್ರೆ, ಶೀತಲ್ ಶೆಟ್ಟಿ ಅವರು ರಚಿಸಿ ನಿರ್ದೇಶನ ಮಾಡಿರುವಂತಹ ವಿಂಡೋ ಸೀಟ್ ಅನ್ನುವ ಸಿನಿಮಾ. ಇದರಲ್ಲಿ ನಿರೂಪ್ ಭಂಡಾರಿ ಅವರು ಮತ್ತೆ ಅಮೃತ ಅಯ್ಯಂಗಾರ್, ಸಂಜನಾ ಇವರೆಲ್ಲರೂ ಕೂಡ ಆಕ್ಟ್ ಮಾಡಿದ್ದಾರೆ. ಇದೊಂಥರ ರೊಮ್ಯಾಂಟಿಕ್ ಸಿನಿಮಾ. ಓಡಾಡುವಂತಹ ರೈಲಲ್ಲಿ ವಿಂಡೋ ಸೀಟಲ್ಲಿ ಕೂತ್ಕೊಳ್ಳೋದು ಅಂದರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ಈ ವಿಂಡೋ ಸೀಟಲ್ಲಿ ಬರುವಂತಹ ಪ್ರೀತಿ, ಪ್ರೇಮ, ನೋವು, ನಲಿವು ಇವೆಲ್ಲವನ್ನು ಕೂಡ ಈ ಸಿನಿಮಾದಲ್ಲಿ ತೋರಿಸಲಾಗಿದೆ. ವಿಂಡೋ ಸೀಟ್ ಸಿನಿಮಾ ಒಂದು ರೀತಿ ಹಾಡುಗಳು ಕೂಡ ತುಂಬ ಚೆನ್ನಾಗಿದೆ. ಮತ್ತು ಎಲ್ಲ ಕಡೆಗಳಲ್ಲೂ ಕೂಡ ಒಂದೊಂದು ಸಲ ಎಲ್ಲರದ್ದು ಕೂಡ ಒಂದಲ್ಲ ಒಂದು ಹುಡುಕಾಟ ಇದ್ದೇ ಇರುತ್ತೆ. ಅದು ಹೊರಗಿನ ಹುಡುಕಾಟನ ಅಥವಾ ಅಂತರಂಗದ ಹುಡುಕಾಟನ, ಯಾವುದು ಯಾರು ಯಾತಕ್ಕಾಗಿ ಏನನ್ನು ಹುಡುಕ್ತಾ ಇರ್ತಾರೆ ಅನ್ನುವಂಥ ಒಂದು ಬೆರಗನ್ನು ಹುಟ್ಟಿಸುವಂಥ ಸಿನಿಮಾ. ಅದು ಮಳೆ ನೀರು, ರೈಲು, ಹನಿ ಹನಿ ನೀರುಗಳು, ಪಾಚಿ, ಬಾವಿ, ಹೀಗೆ ಬೇರೆ ಬೇರೆ ಎಲ್ಲ ಚಿಕ್ಕ ಪುಟ್ಟ ವಿಷಯಗಳನ್ನು ಕೂಡ ಆನಂದವಾಗಿ ಅನುಭವಿಸ್ತಾ ಬದುಕಿನ ಹುಡುಕಾಟವನ್ನು ಮಾಡುವಂತಹ ಸಿನಿಮಾ. ಇದರಲ್ಲಿ ಒಂದು ಮುಗ್ಧ ಕಥೆ ಇದೆ. ಕಿಟಕಿಯಿಂದ ಆಚೆ ಕಾಣುವಂಥ ಒಂದು ಹುಡುಗಿ ಇರಬಹುದು, ಅವಳ ಗೆಳತಿ, ಒಬ್ಬರು ಮೇಷ್ಟ್ರು, ಒಂದು ರೀತಿ ಕಥೆ ಬಹಳ ಚೆನ್ನಾಗಿದೆ. ಒಳ್ಳೆಯ ಕಲಾವಿದರೆಲ್ಲರೂ ಇದ್ದಾರೆ. ಸಿನಿಮಾ ಚೆನ್ನಾಗಿದೆ. ನಿರೂಪ್ ಭಂಡಾರಿ, ಅಮೃತ ಅಯ್ಯಂಗಾರ್ ಇವರೆಲ್ಲರೂ ಬಹಳ ಸೊಗಸಾದ ಅಭಿನಯವನ್ನು ನೀಡಿದ್ದಾರೆ. ಆ ಪಾತ್ರದಲ್ಲಿ ನಿರೂಪ್ ಭಂಡಾರಿ ಒಂದು ರೀತಿಯಲ್ಲಿ ಸೊಗಸಾದ ಅಭಿನಯವನ್ನು ನೀಡಿದ್ದಾರೆ. ಈ ಒಂದು ಸಿನಿಮಾದ ಹಾಡು ಈಗ ನಮ್ಮ ಕಲಾಭಾರತಿ ಕಾರ್ಯಕ್ರಮದಲ್ಲಿ. ಇದು ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿದೆ, ಯೋಗರಾಜ್ ಭಟ್ ಅವರು ಬರೆದಿದ್ದಾರೆ ಗೀತೆಯನ್ನು, ಅರ್ಜುನ್ ಜನ್ಯ ಅವರ ಸಂಗೀತ ಇದೆ. ಕೇಳಿ ವಿಂಡೋ ಸೀಟ್ ಚಿತ್ರದ ಈ ಗೀತೆ.

ನಿರೂಪ್ ಭಂಡಾರಿಯವರ ಜನ್ಮದಿನ ಇವತ್ತು ಆಗಸ್ಟ್ 13. ಅವರ ಒಂದು ಕಲಾಭಾರತಿ ಕಾರ್ಯಕ್ರಮದಲ್ಲಿ ಹಾಡುಗಳ ಜೊತೆಗೆ ಮಾತಾಡ್ತಾ ಹೋಗ್ತಾ ಇದ್ದೇವೆ. ಈ ದಿನ ಆಗಸ್ಟ್ 13 ಎಡಗೈ ಬಳಕೆದಾರರ ದಿನ. ಅಂದರೆ ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ನಾವು ಸಹಜವಾಗಿ ಬಲಗೈ ಬಳಸ್ತೇವೆ. ಆದರೆ ಕೆಲವರದ್ದು ವಿಶೇಷತೆ ಏನಂದರೆ ಅವರು ಎಲ್ಲ ಕೆಲಸಗಳಿಗೂ ಕೂಡ ಎಡಗೈಯನ್ನು ಹೆಚ್ಚಾಗಿ ಬಳಸ್ತಾರೆ. ಹಾಗೆ ಎಡಗೈ ಅಪರಾಧಕ್ಕೆ ಕಾರಣ ಅನ್ನುವ ಒಂದು ಸಿನಿಮಾದಲ್ಲಿ ಕೂಡ ನಿರೂಪ ಭಂಡಾರಿಯವರು ಕೆಲಸ ಮಾಡಿದ್ದಾರೆ. ಇದೊಂದು ಅಪರಾಧವನ್ನು ತನಿಖೆ ಮಾಡುವಂಥ ಸಿನಿಮಾ, ಎಡಗೈ ಅಪರಾಧಕ್ಕೆ ಕಾರಣ ಅನ್ನುವಂಥ ಸಿನಿಮಾ ಅದರಲ್ಲಿ ಮಾಡಿದರೆ. ಮತ್ತು ರಾಜರಥ ಅಂತ ಒಂದು ಬಸ್ಸು, ಅದರಲ್ಲಿ ಟ್ರಾವೆಲ್ ಮಾಡುವಂಥ ಇಬ್ಬರ ಒಂದು ಜರ್ನಿ ಏನಾಗುತ್ತೆ ಅಂತ ಹೇಳಿ 2018 ಬಂದಂಥ ಸಿನಿಮಾ, ಅನೂಪ್ ಭಂಡಾರಿಯವರ ನಿರ್ದೇಶನದ ಸಿನಿಮಾ ರಾಜರಥ, ಇದರಲ್ಲಿ ಕೂಡ ಕಾಣಿಸ್ಕೊಳ್ತಾರೆ. ಇದರಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಧ್ವನಿ ಇದೆ. ಇದರಲ್ಲಿ ಒಂದು ಬಸ್ಸನ್ನು ನೋಡುವಂಥ ದೃಷ್ಟಿಕೋನವನ್ನು ಅವರು ತಿಳಿಸ್ಕೊಡ್ತಾರೆ ಸಿನಿಮಾದಲ್ಲಿ. ಮತ್ತು 2019 ರಾಧಿಕಾ ಪಂಡಿತ್ ಅವರ ಜೊತೆಗೆ ಆದಿಲಕ್ಷ್ಮಿ ಪುರಾಣ ಸಿನಿಮಾದಲ್ಲಿ ಕೂಡ ಇವರು ಆ್ಯಕ್ಟ್ ಮಾಡ್ತಾರೆ. ಈ ಒಂದು ಕೌಟುಂಬಿಕ ಸಿನಿಮಾ ಸಾಕಷ್ಟು ಜನರ ಮೆಚ್ಚುಗೆಯನ್ನು ಕೂಡ ಪಡ್ಕೊಳ್ಳುತ್ತೆ. ಕೇಳೋಣ ಒಂದು ಹಾಡು, ಆದಿಲಕ್ಷ್ಮಿ ಪುರಾಣ ಚಿತ್ರದ ಗೀತೆ.

ಆದಿಲಕ್ಷ್ಮಿ ಪುರಾಣ ಚಿತ್ರದ ಹಾಡು. ಅನೂಪ್ ಭಂಡಾರಿಯವರ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ. ಸಿದ್ಧಾರ್ಥ ಬೆಳ್ಮಣ್ಣವರು ಈ ಹಾಡಿಗೆ ದನಿಯಾಗಿದ್ದರು. ನಿರೂಪ್ ಭಂಡಾರಿಯವರು ವಿಕ್ರಾಂತ್ ರೋಣ ಸಿನಿಮಾದಲ್ಲಿ ಸೂಪರ್ ಸ್ಟಾರ್ ಕಿಚ್ಚ ಅವರ ಜೊತೆಗೆ ಆ್ಯಕ್ಟ್ ಮಾಡಿದ್ದಾರೆ. ವಿಂಡೋಸ್ ಸೀಟ್ ಇರಬಹುದು, ಆದಿಲಕ್ಷ್ಮಿ ಪುರಾಣ, ಈ ಎಲ್ಲ ಸಿನಿಮಾಗಳಲ್ಲಿ ಕೂಡ ಅವರು ಕೆಲಸ ಮಾಡಿದ್ರು. ಅವರ ಪತ್ನಿ ಧನ್ಯ, ಹಾಗೆ ನಿರೂಪ್ ಭಂಡಾರಿಯವರ ತಂದೆ ಸುಧಾಕರ ಭಂಡಾರಿಯವರು ದೂರದರ್ಶನದಲ್ಲಿ ಧಾರಾವಾಹಿಗಳನ್ನು ನಿರ್ದೇಶನ ಮಾಡ್ತಾ ಇದ್ದರು. ಹೀಗೆ ಕಲಾ ಕುಟುಂಬದಿಂದ ಬಂದಂತಹ ನಿರೂಪ್ ಭಂಡಾರಿಯವರ ಅಣ್ಣ ಅನೂಪ್ ಭಂಡಾರಿ ನಿರ್ದೇಶಕರಾಗಿದ್ದಾರೆ, ಗೀತ ರಚನೆಕಾರರು, ಸಂಗೀತ ಸಂಯೋಜನೆ ಕೂಡ ಮಾಡ್ತಾ ಇದ್ದಾರೆ. ನಿರೂಪ್ ಭಂಡಾರಿಯವರ ಎಲ್ಲ ಸಿನಿಮಾಗಳಲ್ಲಿ ಕೂಡ ಅಣ್ಣ ತಮ್ಮ ಇಬ್ಬರು ಕೂಡ ಸೇರಿ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಕೊಡುಗೆಗಳನ್ನು ಕೊಡ್ತಾ ಬಂದಿದ್ದಾರೆ. ಆಗಸ್ಟ್ 13 ನಿರೂಪ್ ಭಂಡಾರಿ ಸೇರಿದ ಹಾಗೆ ಎಲ್ಲ ಕಲಾವಿದರ ಯಾರೆಲ್ಲ ಜನ್ಮದಿನವನ್ನು ಆಚರಿಸ್ಕೊಳ್ತಾ ಇದ್ದಾರೆ ಅವರಿಗೆ ಹ್ಯಾಪಿ ಬರ್ತ್ಡೇ ಅಂತ ಹೇಳ್ತಾ ಈ ಒಂದು ಹಾಡಿನ ಜೊತೆಗೆ ಇಂದಿನ ಕಲಾಭಾರತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ.

0: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಎಐಆರ್ ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: کاشر زبانی این پروگرام تا خبری تیچه نیوز آن اے آر ایپ پر دستیا
3: آکاشوانین انیت تمیل نگلچی گلوم نیوز آن اے آر ایپل کڑیکم دیسے

0: ರಾಗಂ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ ಎಐಆರ್ ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಇಂದು ವಿಶ್ವ ಅಂಗಾಂಗ ದಾನ ದಿನಾಚರಣೆ. ಅಂಗಾಂಗ ಮತ್ತು ಅಂಗಾಂಶ ದಾನದ ನಿರ್ಣಾಯಕ ಅಗತ್ಯದ ಬಗ್ಗೆ ಜನರಿಗೆ ಅರಿವು ಮೂಡಿಸಿ ಸಾಮಾನ್ಯ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವುದು ಮತ್ತು ಜೀವಗಳನ್ನು ಉಳಿಸಲು ತಮ್ಮ ಅಂಗಾಂಗಗಳನ್ನು ದಾನ ಮಾಡಲು ಪ್ರೋತ್ಸಾಹಿಸುತ್ತದೆ. ಈ ಕುರಿತು ಸಾಮಾಜಿಕ ಜಾಲತಾಣದ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಮಯಕ್ಕೆ ಸರಿಯಾಗಿ ದಾನಿಗಳು ಸಿಗದೆ ಪ್ರತಿದಿನ ಸಾವಿರಾರು ಜೀವಗಳು ಅಂಗಾಂಗ ವೈಫಲ್ಯದಿಂದ ಕೊನೆಗೊಳ್ಳುತ್ತಿವೆ. ಮೆದುಳು ನಿಷ್ಕ್ರಿಯಗೊಂಡ ಪ್ರತಿಯೊಬ್ಬರೂ ಸಕಾಲದಲ್ಲಿ ಗರಿಷ್ಠ 8 ಜೀವಗಳಿಗೆ ಮರುಜೀವ ನೀಡಬಲ್ಲರು. ಅಂಗಾಂಗ ದಾನವು ಭರವಸೆ ಕಳೆದುಕೊಂಡ ಕುಟುಂಬಗಳಿಗೆ ಹೊಸ ಬೆಳಕು ತರುವ ಸೇವೆಯಾಗಿದೆ. ಅಂಗಾಂಗ ದಾನದ ಸುತ್ತಲಿರುವ ಹಿಂಜರಿಕೆಯನ್ನು ತೊಡೆದುಹಾಕಿ ಸಮಾಜದಲ್ಲಿ ಜಾಗೃತಿ ಮೂಡಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದು ತಿಳಿಸಿದ್ದಾರೆ. ಇಂದು ಅಹಲ್ಯಾಬಾಯಿ ಹೋಳ್ಕರ್ ಅವರ ಪುಣ್ಯಸ್ಮರಣೆ. ನೂರಾರು ದೇವಾಲಯಗಳ ನಿರ್ಮಾಣ ಹಾಗೂ ಜೀರ್ಣೋದ್ದಾರದ ಜೊತೆಗೆ ಬಾಲ್ಯ ವಿವಾಹ ಮತ್ತು ಸತಿ ಸಹಗಮನ ಪದ್ದತಿಗಳ ವಿರುದ್ದ ಹೋರಾಡಿ ಸಾಮಾಜಿಕ ಸುಧಾರಣೆಗೆ ಶ್ರಮಿಸಿದ ಅವರ ಸೇವೆ ಸದಾ ಸ್ಮರಣೀಯ. ಅವರಿಗೆ ತಮ್ಮ ಗೌರವದ ನಮನಗಳು ಎಂದು ಸಚಿವ ಎಂಬಿ ಪಾಟೀಲ್ ಸಾಮಾಜಿಕ ಜಾಲತಾಣದ ಮೂಲಕ ತಿಳಿಸಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಖಂಡಿಸಿ ಕನ್ನಡಪರ ಸಂಘಟನೆಗಳು ಕರೆ ನೀಡಿರುವ ಕರ್ನಾಟಕ ಬಂದ್ಗೆ ಕಾವೇರಿ ಕೊಳ್ಳ ಮಂಡ್ಯ ಜಿಲ್ಲೆಯಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಇಂದು ಬೆಳಗ್ಗೆ 7 ಗಂಟೆಯಿಂದಲೇ ಮಂಡ್ಯ ನಗರದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತ ಹಾಗೂ ವಿಶ್ವೇಶ್ವರಯ್ಯ ಪ್ರತಿಮೆ ಎದುರು ಹತ್ತಾರು ಸಂಘಟನೆಗಳು ಪ್ರತಿಭಟನೆ ರಸ್ತೆ ತಡೆ ನಡೆಸುತ್ತಿದ್ದು ಮಂಡ್ಯ ನಗರ ಸೇರಿದಂತೆ ಜಿಲ್ಲೆಯ ಆಯಕಟ್ಟಿನ ಸ್ಥಳಗಳಲ್ಲಿ ಪೊಲೀಸ್ ಭದ್ರತೆ ನಿಯೋಜಿಸಲಾಗಿದೆ. ಕೆಲ ವರ್ತಕರು, ಅಂಗಡಿ ಮುಗ್ಗಟ್ಟುಗಳ ಮಾಲೀಕರು ಬಂದ್ಗೆ ಬೆಂಬಲ ಸೂಚಿಸಿ ಬಂದ್ ಮಾಡಿದರೆ ಕೆಲವು ತೆರೆದಿವೆ. ಚಿತ್ರಮಂದಿರ, ಮಾಲ್ ಹಾಗೂ ಬೃಹತ್ ವಾಣಿಜ್ಯ ಮಳಿಗೆಗಳು ಬಂದ್ ಆಗಿದ್ದು ಆಟೋ ಬಸ್ ಸಂಚಾರ ಎಂದಿನಂತಿವೆ. ಮುಂಜಾಗ್ರತಾ ಕ್ರಮವಾಗಿ ಮಂಡ್ಯ ಜಿಲ್ಲೆಯ ಮಂಡ್ಯ, ಮದ್ದೂರು, ಶ್ರೀರಂಗಪಟ್ಟಣ, ಕೆಆರ್ಪಿಟಿಯಲ್ಲಿ ಮದ್ಯ ಮಾರಾಟ ಬಂದ್ಗೊಳಿಸಲಾಗಿದೆ. ಕೃಷ್ಣರಾಜಸಾಗರ ಜಲಾಶಯಕ್ಕೆ ಹೆಚ್ಚಿನ ಭದ್ರತೆ ಒದಗಿಸಿ ಡ್ಯಾಂ ಸುತ್ತ ಬ್ಯಾರಿಕೇಡ್ ಹಾಕಿ ಬಂದ್ ಮಾಡಲಾಗಿದೆ. ಜೊತೆಗೆ 144 ಸೆಕ್ಷನ್ ಜಾರಿಗೊಳಿಸಲಾಗಿದೆ. ಆಗಸ್ಟ್ 15ರಂದು ಬೆಂಗಳೂರಿನ ಐತಿಹಾಸಿಕ ವಿಧಾನಸೌಧದ ಆವರಣದಲ್ಲಿ ನಡೆಯಲಿರುವ ರಾಜ್ಯದ ಮೊದಲ ಸಾರ್ವಜನಿಕ ಸ್ವಾತಂತ್ರ್ಯ ಹಬ್ಬ 2026 ಕಾರ್ಯಕ್ರಮದ ಹಿನ್ನೆಲೆ ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಪೊಲೀಸ್ ಹಾಗೂ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಸ್ವಾತಂತ್ರ್ಯ ಹಬ್ಬದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇರುವ ಹಿನ್ನೆಲೆ ಭದ್ರತೆ, ಸಂಚಾರ ವ್ಯವಸ್ಥೆ, ಸಾರ್ವಜನಿಕರ ಪ್ರವೇಶ ಮತ್ತು ನಿರ್ಗಮನ, ವಾಹನ ನಿಲುಗಡೆ ಹಾಗೂ ಜನದಟ್ಟಣೆ ನಿರ್ವಹಣೆ ಸೇರಿದಂತೆ ಎಲ್ಲ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವಂತೆ ಹಾಗೂ ವಿಧಾನಸೌಧದಲ್ಲಿ ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸುವ ಸಾಧ್ಯತೆ ಇರುವುದರಿಂದ ವಿಶೇಷ ಗಮನಹರಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹರ್ ಘರ್ ತಿರಂಗದ ಭವ್ಯ ಕರೆಯಂತೆ ಹುಬ್ಬಳ್ಳಿಯ ತಮ್ಮ ನಿವಾಸದ ಮೇಲೆ ನಮ್ಮ ಹೆಮ್ಮೆಯ ತ್ರಿವರ್ಣ ಧ್ವಜ ರಾರಾಜಿಸುತ್ತಿದೆ. ಕೋಟ್ಯಾಂತರ ಭಾರತೀಯರ ಭರವಸೆ, ರಾಷ್ಟೀಯ ಐಕ್ಯತೆ ಹಾಗೂ ಅಮರ ವೀರ ಯೋಧರ ತ್ಯಾಗ ಬಲಿದಾನದ ಸಂಕೇತವಾದ ತಿರಂಗ ಪ್ರತಿಯೊಬ್ಬ ನಾಗರಿಕನ ಹೃದಯದಲ್ಲೂ ದೇಶಭಕ್ತಿಯ ಕಿಚ್ಚನ್ನು ಬೆಳಗಿಸಲಿ. ವಿಕಸಿತ ಭಾರತ 2047ರ ಸಂಕಲ್ಪವನ್ನು ಈಡೇರಿಸಲು ನಾವೆಲ್ಲರೂ ಒಗ್ಗೂಡಿ ಶ್ರಮಿಸೋಣ. ನೀವು ಸಹ ನಿಮ್ಮ ಮನೆಗಳ ಮೇಲೆ ರಾಷ್ಟ್ರಧ್ವಜವನ್ನು ಹಾರಿಸಿ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸಾಮಾಜಿಕ ಜಾಲತಾಣದ ಮೂಲಕ ಮನವಿ ಮಾಡಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಹಮ್ಮಿಕೊಂಡಿರುವ ಹರ್ ಘರ್ ತಿರಂಗ ಅಭಿಯಾನವು ದೇಶಾದ್ಯಂತ ಅತ್ಯಂತ ವೈಭವದಿಂದ ಸಾಗುತ್ತಿದೆ. ಪ್ರತಿಯೊಬ್ಬ ಭಾರತೀಯನು ತನ್ನ ಮನೆಯ ಮೇಲೆ ರಾಷ್ಟ್ರಧ್ವಜವನ್ನು ಹಾರಿಸುವ ಮೂಲಕ ದೇಶ ಪ್ರೇಮ ಹಾಗೂ ಗೌರವವನ್ನು ಸಮರ್ಪಿಸಬೇಕು ಎಂದು ಹಿರಿಯ ಸಾಹಿತಿ ಸುಬ್ಬರಾಮಯ್ಯ ತಿಳಿಸಿದ್ದಾರೆ. ಕೋಲಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆಗಸ್ಟ್ 9ರಿಂದ ಆರಂಭವಾಗಿ ಆಗಸ್ಟ್ 17ರವರೆಗೆ ಈ ಅಭಿಯಾನ ನಡೆಯಲಿದ್ದು ಪ್ರತಿಯೊಬ್ಬ ನಾಗರಿಕನಲ್ಲಿ ರಾಷ್ಟೀಯ ಅಭಿಮಾನ, ದೇಶಪ್ರೇಮ ಹಾಗೂ ತ್ರಿವರ್ಣ ಧ್ವಜದ ಬಗ್ಗೆ ಗೌರವವನ್ನು ಜಾಗೃತಗೊಳಿಸುವುದು ಮುಖ್ಯ ಉದ್ದೇಶವಾಗಿದೆ ಎಂದು ಹೇಳಿದರು. ರಾಜ್ಯದ ಕೈಗಾರಿಕಾ ವಲಯಕ್ಕೆ ಹೆಚ್ಚು ಹೆಚ್ಚು ಬಂಡವಾಳ ಸೆಳೆಯುವ ಪ್ರಯತ್ನ ಮುಂದುವರೆಸಿದ್ದು, ಒಟ್ಟು 6,252 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹೂಡಿಕೆಯ 83 ಪ್ರಸ್ತಾವನೆಗಳಿಗೆ ಒಪ್ಪಿಗೆ ಕೊಡಲಾಗಿದೆ. ಇದರಿಂದ 30,000 ಹೆಚ್ಚು ಉದ್ಯೋಗಗಳು ಸೃಷ್ಟಿಯಾಗಲಿವೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಖಾತೆ ಸಚಿವ ಎಂವಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರಿಗೆ ಈ ಮಾಹಿತಿ ನೀಡಿದ ಅವರು, ಈ ಪೈಕಿ 24 ಯೋಜನೆಗಳು ತಲಾ 50 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಬಂಡವಾಳ ಹೂಡಲಿದ್ದು, ಇವುಗಳಿಂದ 4,703 ಕೋಟಿ ರೂಪಾಯಿ ಹರಿದು ಬರಲಿದೆ. 15 ಕೋಟಿ ರೂಪಾಯಿಗಳಿಂದ 50 ಕೋಟಿಯವರೆಗೆ ಬಂಡವಾಳ ಹೂಡುವಂತಹ 57 ಯೋಜನೆಗಳಿದ್ದು, ಇವುಗಳಿಂದ 1,291 ಕೋಟಿ 87 ಲಕ್ಷ ರೂಪಾಯಿ ಬರಲಿದೆ. ಹೆಚ್ಚುವರಿ ಬಂಡವಾಳ ಹೂಡಿಕೆಯ 2 ಯೋಜನೆಗಳ ಮೂಲಕ 258 ಕೋಟಿ ರೂಪಾಯಿ ಬರಲಿದೆ. ಒಟ್ಟು 83 ಯೋಜನೆಗಳ ಪೈಕಿ 69 ಯೋಜನೆಗಳು ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಬಿಟ್ಟು ಬೇರೆ ಜಿಲ್ಲೆಗಳಲ್ಲಿ ಇರಲಿವೆ ಎಂದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.

0: ಭಾರತಿ
1: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM
2: 12:06:30 ಸಮಯ ವಿವಿಧ ಭಾರತೀಯ ಈ ಹೊತ್ತಿನ ಪ್ರಸಾರ ಕರಗೊಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ ಸುಸ್ವಾಗತ. ವಿವಿಧ ಭಾರತಿಗೆ ಕರೆ ಮಾಡಿ ನಿಮ್ಮಿಷ್ಟದ ಹಾಡುಗಳನ್ನು ನೀವು ಕೇಳಬಹುದು. ನಮ್ಮ ದೂರವಾಣಿ ಸಂಖ್ಯೆ ನಿಮಗೆಲ್ಲ ಗೊತ್ತೇ ಇದೆ, 0800226127. ಇನ್ನೊಂದು ಸಂಖ್ಯೆ 0800226397. ಈ ಎರಡು ಸಂಖ್ಯೆಗಳನ್ನು ಬಳಸಿ ನೀವು ನಮಗೆ ಕರೆ ಮಾಡಿ ನಿಮ್ಮಿಷ್ಟದ ಹಾಡು ಯಾವುದು ಅಂತ ನಮಗೆ ಹೇಳಿ.
3: ಅನ್ನದಾನ, ವಿದ್ಯಾದಾನ, ರಕ್ತದಾನದಂತೆ ದೇಹದಾನವು ಒಂದು ಮಹತ್ವದ ದಾನ.
4: ದಾನವಾಗಿ ಪಡೆದ ದೇಹವನ್ನು ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳು ವೈದ್ಯಕೀಯ ಸಂಶೋಧನೆಗೆ ಬಳಸಿಕೊಳ್ಳುತ್ತವೆ. ಸರ್ಕಾರದಿಂದ ಮಾನ್ಯತೆ ಪಡೆದ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳಲ್ಲಿ ದೇಹದಾನದ ಉಯಿಲನ್ನು ನೋಂದಾಯಿಸಬೇಕು. ವ್ಯಕ್ತಿ ಮರಣ ಹೊಂದಿದ ಕೂಡಲೇ ಸಂಬಂಧಪಟ್ಟವರು ವೈದ್ಯಕೀಯ ವಿದ್ಯಾಲಯಕ್ಕೆ ಮಾಹಿತಿ ನೀಡಬೇಕು.
3: ದೇಹದಾನ ಜೀವದಾನಕ್ಕೆ ಸಮಾನ.

0: ಹೃದಯ ಹಾಡಿತು ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಹಾಡನ್ನ ಕೇಳಿದ್ರಿ. ಚೌದೇಶಂಕರ್ ಅವರು ಬರೆದಿದ್ರು, ಉಪೇಂದ್ರ ಕುಮಾರ್ ಅವರ ಸಂಗೀತ ಇತ್ತು. ನಮಸ್ಕಾರ.
1: ನಮಸ್ಕಾರ ಮೇಡಮ್.
0: ಹೇಳಿ, ಯಾರು ಮಾತಾಡೋದು?
1: ಮೇಡಮ್, ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಮಾದಿಹಳ್ಳಿಯಿಂದ ಮೇಡಮ್ ಮಧುಕುಮಾರ್ ಮಾತಾಡ್ತಾ ಇದ್ದೀನಿ.
0: ಮಧುಕುಮಾರ್ ಅವರೇ ಹೇಳಿ.
1: ನಮ್ಗೆ ಇವತ್ತು ಮೇಡಮ್ ಮಲ್ಲಿಗೆ ಹೂವೆ ಚಿತ್ರದಿಂದ ಅಂದವೋ ಅಂದವೋ ಕನ್ನಡ ನಾಡು ಗೀತೆ ಪ್ರಸಾರ ಮಾಡಿ ಮೇಡಮ್.
0: ಮಧುಕುಮಾರ್ ಅವರೇ, ಇವತ್ತು ಆಗಸ್ಟ್ 13 ಅಂಗಾಂಗ ದಾನ ದಿನ ಅಂತ ಹೇಳ್ತಾರೆ. ನಿಮ್ ಕಡೆ, ನಿಮ್ಮ ಕಡೆ ಅಂದ್ರೆ ಇದ್ರ ಬಗ್ಗೆ ಜನರಿಗೆ ಅರಿವಿದೆ ಅಂತೀರಾ, ಅಥವಾ ಜನರಿಗೆ ಇನ್ನೂ ಹೆಚ್ಚು ಗೊತ್ತಿಲ್ಲ ಅಂಗಾಂಗ ದಾನ ಮಾಡೋದು, ಯಾವ್ಯಾವ ಅಂಗಗಳನ್ನ ದಾನ ಮಾಡಬಹುದು, ಅದ್ರ ಬಗ್ಗೆ ನಿಮ್ ಕಡೆ ಹೇಗಿದೆ ಅರಿವು ಜನರಲ್ಲಿ, ಮಾಹಿತಿ ನೀವೇನು ಹೇಳ್ತೀರಾ?

0: ಇದು ಅಂಗಾಂಗ ದಾನ ತುಂಬಾ ಒಂದು ಶ್ರೇಷ್ಠವಾದಂತಹ ದಾನ. ಸಾವಿನ ಅಂಚಿನಲ್ಲಿರುವಂತಹ ವ್ಯಕ್ತಿಗಳನ್ನ ಬದುಕಿಸ್ಲಿಕ್ಕೆ ಜೀವ ಕಳೆದುಕೊಂಡಂತಹ ದೇಹಗಳು ಇನ್ನೊಂದು ಜೀವ ಹೋಗುವಂತ ಜೀವ ಕೊಡುವ ಒಂದು ಪುಣ್ಯದ ಒಂದು ಕಾರ್ಯ ಅಂತ ಹೇಳ್ಬೋದು ಮೇಡಮ್.
1: ಹೌದು, ಅಥವಾ ಮೆದುಳು ಏನಾದ್ರೂ ಕೆಲಸ ಮಾಡಲ್ಲ ಅಂತ ಡಾಕ್ಟರ್ ಹೇಳಿದ್ರೆ ಅಂತವರು ಕೂಡ ಕೊಡಬಹುದು ಅಲ್ವಾ?
0: ಹೌದು, 5-7 ಜನಗಳಿಗೆ ಏನು ಜೀವದಾನವನ್ನ ಮಾಡಬಹುದು ಅಂತ ಅದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಮಾಹಿತಿ ಇದೆ. ಹೃದಯ ಮತ್ತೆ ಕಣ್ಣುಗಳು ಮತ್ತೆ ಚರ್ಮ ಇನ್ನಿತರೆ ಒಟ್ಟು 50 ಅಂಗಾಂಶಗಳನ್ನೇನು ದಾನವಾಗಿ ಕೊಡಬಹುದು ಅಂತ ಮಾಹಿತಿ ಇದೆ. ತುಂಬಾ ಚೆನ್ನಾಗಿದೆ ಅಂದ್ರೆ ಜನರಲ್ಲಿ ಇನ್ನೂ ಹೆಚ್ಚಿನ ಒಂದು ಅರಿವು ಇದಕ್ಕೆ
1: ಅಂದ್ರೆ ನೋಡಿ ಅಂದ್ರೆ ಏನ್ ಗೊತ್ತಾ ಮಧುಕುಮಾರ್, ಇವಾಗ ಮೆದುಳು ನಿಷ್ಕ್ರಿಯವಾಗಿರುವಂತಹ ವ್ಯಕ್ತಿ ಅಂಗಾಂಗಗಳನ್ನ ದಾನ ಮಾಡಬಹುದು. ಅಂದ್ರೆ ಹೃದಯ, ಮೂತ್ರಪಿಂಡ, ಶ್ವಾಸಕೋಶ, ಯಕೃತ್ತು, ಸಣ್ಣ ಕರಳು, ಮೆದೋಜೀರಕ ಗ್ರಂಥಿ ಅಂತ ಹೇಳಿ 8 ಜೀವಗಳಿಗೆ 8 ಅಂಗಗಳನ್ನ ಕೊಡಬಹುದು. ಅದರ ಜೊತೆಗೆ ನೀವು ಹೇಳಿದಂಗೆ ಹೃದಯದ ಕವಾಟ, ಚರ್ಮ, ಕಣ್ಣು ಸೇರಿ ಬೇರೆ ಬೇರೆ ಅಂಗಾಂಶಗಳಿಂದ 50 ಜನಕ್ಕೆ ನೆರವಾಗಬಹುದಂತೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಒಂದು ವ್ಯವಸ್ಥೆ?
0: ವ್ಯವಸ್ಥೆ ಚೆನ್ನಾಗಿದೆ. ಜನರಲ್ಲಿ ಇನ್ನೂ ಹೆಚ್ಚಿನ ಒಂದು ಪೂರಕವಾದ ಮಾಹಿತಿ ಇನ್ನಷ್ಟು ಹೆಚ್ಚಿನದಾಗಿ ಸಿಗುವಂತಾಗ್ಬೇಕು. ಇದು ಇನ್ನೂ ಹೆಚ್ಚಿನ ಜನರಿಗೆ ತಲುಪದಾಗ, ನಿಮ್ಮಂತಹ ಮಾಧ್ಯಮಗಳ ಮೂಲಕ ಹೆಚ್ಚಿನ ವಿಷಯಗಳು ತಲುಪದಾಗ, ಬೆಳಗಿನ ಪ್ರದೇಶ ಸಮಾಚಾರದಲ್ಲಿ ಕೂಡ ಇದೇ ವಿಚಾರ ಪ್ರಸ್ತಾಪವಾಯಿತು, 5-7 ಜನರಿಗೆ ಇದರಿಂದ ಉಪಯೋಗ ಆಗತ್ತೆ ಅಂತ. ಜನಗಳು ಇದನ್ನ ಸ್ವಯಂ ಪ್ರೇರಿತವಾಗಿ ಮುಂದೆ ಬಂದು ಇದರಿಂದ ಒಂದಷ್ಟು ಉಪಯೋಗಗಳಾದ್ರೆ ಒಂದು ತುಂಬಾ ಚೆನ್ನಾಗಿರುತ್ತೆ.
1: ಅಂದ್ರೆ ತುಂಬಾ ಜನ ಕಾಯ್ತಾ ಇದ್ದಾರೆ ಅವ್ರಿಗೆ ಯಾವ್ದೋ ಒಂದ್ ಅಂಗ ಬೇಕು ಅಂತ ಹೇಳಿ. ಯಾರು ಸಾಧ್ಯ ಇರುತ್ತೆ ಅಂದ್ರೆ ಯಾವ್ಯಾವ್ದೋ ಕಾರಣಕ್ಕೋಸ್ಕರ ನಮ್ಗೆ ಏನು ಚೆನ್ನಾಗಿರುವಂತ ಈಗ ಹೇಳದಂತ ಅಷ್ಟೋ ಅಂಗಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇರಬಹುದು. ಸ್ವಲ್ಪ ದೊಡ್ಡ ಮನಸ್ಸು ಮಾಡ್ಬೇಕು ಆ ಸಂಬಂಧಿಕರು, ಅಥವಾ ವ್ಯಕ್ತಿ ಬದುಕಿರುವಾಗ್ಲೇ ಅವ್ರು ಬರೆದ್ಕೊಡ್ಬೇಕು ನನ್ನ ಮರಣದ ನಂತರ ತಗೊಳ್ಬಹುದು ಅಂತ ಹೇಳಿ ಕೂಡ ಬರ್ಕೊಡ್ಬಹುದು. ಹಾಗಾದಾಗ ಒಂದಷ್ಟು ಕೆಲಸಗಳಾಗುತ್ತೆ, ಒಂದಷ್ಟು ಜನರು ಬದುಕು ಬೆಳಕಾಗೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ?
0: ಹೌದು ಮೇಡಮ್, ಹೌದು ಖಂಡಿತ.
1: ಖುಷಿ ಆಯ್ತು ನಿಮ್ಮ ಮಾತು ಕೇಳಿ.
0: ಥ್ಯಾಂಕ್ ಯು ಮೇಡಮ್, ಧನ್ಯವಾದ.
1: ನಿಮ್ಮ ಇಷ್ಟದ ಹಾಡು ಕೇಳೋಣವಾ?
0: ಓಕೆ ಮೇಡಮ್, ಖಂಡಿತ.
1: ನಮಸ್ತೆ.
0: ನಮಸ್ತೆ.

ಹರ್ಷಲೇಖ ಅವರು ಗೀತೆಯನ್ನ ಬರೆದು ಸಂಗೀತ ಸಂಯೋಜನೆ ಮಾಡಿದ್ರು. ಮಲ್ಲಿಗೆ ಹೂವೆ ಚಿತ್ರದ ಗೀತೆ ಕೆಜೆ ಯೇಸುದಾಸ್ ಅವರ ಧ್ವನಿಯಲ್ಲಿ ಕೇಳಿಬಂತು. ಆಗಸ್ಟ್ 13 ವಿಶ್ವ ಅಂಗದಾನ ದಿನ, ವರ್ಲ್ಡ್ ಆರ್ಗನ್ ಡೊನೇಷನ್ ಡೇ ಅಂತ ಹೇಳಿ ಆಚರಿಸ್ತೇವೆ. ಹಾಗೆ ಇಂಟರ್ನ್ಯಾಷನಲ್ ಲೆಫ್ಟ್ ಹ್ಯಾಂಡರ್ಸ್ ಡೇ ಅಂತ ಕೂಡ ಆಚರಣೆ ಮಾಡ್ತೇವೆ. ಅಂಗದಾನದಿಂದ ಬೇರೆಯವರ ಜೀವವನ್ನು ಉಳಿಸಬಹುದು ಅನ್ನುವ ಬಗ್ಗೆ ಅರಿವನ್ನು ಮೂಡಿಸುವುದು ಈ ದಿನದ ಉದ್ದೇಶ. ಹಾಗೆ ನೋಡೋದಾದರೆ ನಮ್ಮ ದೇಶದಲ್ಲಿ ತಮಿಳುನಾಡು ಮತ್ತು ತೆಲಂಗಾಣ ಜೊತೆಗೆ ಕರ್ನಾಟಕ ಈ ಮೂರು ರಾಜ್ಯಗಳು ಅಗ್ರಸ್ಥಾನದಲ್ಲಿವೆ ಅಂಗಾಂಗ ದಾನ ಅದರ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸದಲ್ಲಿ. ಅಂದರೆ ಒಬ್ಬ ದಾನಿಯಿಂದ ಸರಿಸುಮಾರು ಬೇರೆ ಬೇರೆ ರೀತಿಯಲ್ಲಿ 50 ಜನರಿಗೆ ನೆರವಾಗಬಹುದು ಅಂತ ನಮ್ಮ ದಾಖಲೆಗಳು ಹೇಳುತ್ತೆ. 1994 ಅಂಗಾಂಗ ದಾನಕ್ಕೆ ಉತ್ತೇಜನ ನೀಡುವಂಥ ಒಂದು ಕಾಯ್ದೆಯನ್ನು ಮಾಡಲಾಗಿದೆ. ಅದರ ಪ್ರಕಾರ ಅಂಗಾಂಗ ದಾನವನ್ನು ಮಾಡಬಹುದು. ಈಗಾಗಲೇ ಹೇಳಿದ ಹಾಗೆ 2025 ಕರ್ನಾಟಕ ರಾಜ್ಯದಲ್ಲಿ 564 ಅಂಗಾಂಗಗಳನ್ನು ದಾನವನ್ನಾಗಿ ಪಡೆಯಲಾಗಿದೆಯಂತೆ. ಹಾಗಾಗಿ ತಮಿಳುನಾಡು ಮತ್ತು ತೆಲಂಗಾಣದ ನಂತರ ಕರ್ನಾಟಕದ ಸ್ಥಾನ ಮುಂಚೂಣಿಯಲ್ಲಿದೆ ಅಂತ ಹೇಳಿ ನಮ್ಮ ಆರೋಗ್ಯ ಇಲಾಖೆಯ ವರದಿಗಳು ಹೇಳ್ತಾ ಇದೆ. ನೀವು ಕೂಡ ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡುಗಳು ಯಾವುದು ಅಂತ ನಮ್ಮ ಹತ್ರ ಹೇಳಿ, ಸಾಧ್ಯ ಆದರೆ ಅಂಗದಾನದ ಬಗ್ಗೆ ಅಥವಾ ಎಡಗೈ ಬಳಸುವವರ ಬಗ್ಗೆ ಕೂಡ ನೀವು ಮಾತಾಡ್ತಾ ಸಾಗಬಹುದು. ನಾಗರಹಾವು ಚಿತ್ರದ ಗೀತೆಯನ್ನು ಕೇಳಿ ವಿಜಯ ನರಸಿಂಹ ಅವರು ಬರೆದಿದ್ದಾರೆ. ವಿಜಯ ಭಾಸ್ಕರ್ ಅವರ ಸಂಗೀತ ಇದೆ. ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಈ ಚಂದದ ಹಾಡು.

0: 12:44 ಸಮಯ. ಕೇಳ್ತಾ ಇರೋದು ವಿವಿಧ ಭಾರತಿ, ಇದು ನಿಮ್ಮ ನೆಚ್ಚಿನ ಸಂಗಾತಿ. ಕರೆಗೊಂದು ಹಾಡು ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಕರೆ ಮಾಡಿ ಮಾತಾಡಬೇಕು ಅಂತ ಅನಿಸಿದ್ರೆ ನಮ್ಮ ಸಂಖ್ಯೆಗಳು 08022261257, 08022263927 ಸಂಖ್ಯೆಗಳನ್ನು ಬರೆದಿಟ್ಕೊಂಡು ನೀವು ನಮಗೆ ಡಯಲ್ ಮಾಡಿ. ನಮಸ್ತೆ. ಹೇಳಿ.
1: ಅದೇ ನಮ್ಗೆ ಚಿರಂಜೀವಿ ಫಿಲಂ ಇಂದ
0: ನಿಮ್ ಹೆಸರು ಹೇಳ್ಬೇಕು, ಎಲ್ಲಿಂದ ಮಾತಾಡ್ತಾ ಇದ್ದೀರಾ ಅಂತ ಹೇಳ್ಬೇಕು.
1: ಬೆಂಗಳೂರು.
0: ಲಕ್ಷ್ಮಿ ಬೆಂಗಳೂರು. ಎಷ್ಟೊಂದ್ ಜನ ಲಕ್ಷ್ಮಿಯರಿದ್ದಾರೆ ನಮ್ಗೆ.
1: ಇದಾರೆ ಇದಾರೆ. ಅವರು ಅವತ್ತು ನಿಮ್ಗೆ ಹೇಳ್ತಾ ಇದ್ರು ಎಷ್ಟು ಫೋನ್ ಮಾಡ್ತಾರೆ ಅಂತ. ಯಾರಂತಾನೆ ಗೊತ್ತಾಗಲ್ಲ ನಮ್ಗೆ. ಮೆಸೇಜು ಎಸ್ ಎಂ ಎಸ್ ಇವೆಲ್ಲ ಬರಲ್ಲ. ಏನಂದ್ರೆ ಒಂದು ಫೋನ್ ಮಾಡ್ತೀವಿ, ಒಂದು ಹಾಡು ಕೇಳ್ತೀವಿ ಅಷ್ಟೇನೆ. ಹಾಡು ಕೇಳೋದಂದ್ರೆ ಇಷ್ಟ.
0: ಹಾಡು ಕೇಳೋದಂದ್ರೆ ಇಷ್ಟ.
1: ಹೌದು. ಫಿಲಂಗಳು ಗೊತ್ತಿರುತ್ತಲ್ವಾ ಅದಕ್ಕೆ
0: ಇವಾಗ ಇವತ್ತಿನ ಒಂದು ದಿನ ವಿಶೇಷ ಇದೆ, ಅಂಗಾಂಗ ದಾನ ಮತ್ತೆ ಎಡಗೈ ಬಳಸುವವ್ರ ಬಗ್ಗೆ. ಎರಡರಲ್ಲಿ ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ನಿಮ್ಗೇನ್ ಗೊತ್ತಿದ್ಯೋ ಅಷ್ಟನ್ನ ಹೇಳಿ ನಮ್ಗೆ.
1: ಇದು ಅಂಗಾಂಗ ದಾನ ಮಾಡೋದು ಅಂದ್ರೆ ಒಳ್ಳೇದೇ ಅಲ್ವಾ? ಅಯ್ಯೋ ಎಷ್ಟೋ ಕೋಟಿ ಪುಣ್ಯ. ರಾಜ್ಕುಮಾರ್ ಅವ್ರ ಕಣ್ಣು ಇವತ್ತು ಯಾರೋ ಹಾಕೊಂಡಿದ್ದಾರೆ ಅಂತ ಹೇಳ್ತಾರೆ.
0: ಪುನೀತ್ ರಾಜ್ಕುಮಾರ್ ಅವರು ಕೂಡ ಹಾಗೆ
1: ಮಾಡಿದ್ರೆ ಪುಣ್ಯ, ಕೋಟಿ ಪುಣ್ಯ ಅದು.
0: ಮುಂಚೆ ನಿಜ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ.
1: ಹೌದು.
0: ಅದು ನಾವು ಕೊಟ್ರೆ ಯಾರಿಗಾದ್ರೂ ಅವ್ರಿಗೆ ಒಂದು ಬದುಕು.
1: ಅಯ್ಯೋ ಅವರು ನೋಡ್ತಾರೆ ಪಾಪ ಅವ್ರ ಕಿಡ್ನಿ ಎಷ್ಟೋ ಜನಕ್ಕೆ ಪಾಪ ಜೀವ ದಾನ.
0: ಹೌದು ಹೌದು. ಈಗ ಯಾವ್ದೋ ತಾಯಿ ಇರಬಹುದು, ಒಬ್ಬ ತಂದೆ ಇರಬಹುದು,
1: ಮಗು ಇರಬಹುದು.
0: ಹೌದು.
1: ಮಕ್ಕಳಿಗೆಲ್ಲ ಹಾರ್ಟ್ ಆಪರೇಷನ್ ಮಾಡ್ತಾರಂತೆ. ಏನಮ್ಮ ಮಾಡೋದು,
0: ಏನ್ ಮಾಡೋದು? ಅದೇ ನಮ್ ಕೈಲ ಕೊಡ್ಬೇಕು. ಕೊಟ್ರೆ
1: ಮಣ್ಣಾಗಿ ಹೋಗಬಲ್ಲು, ಒಬ್ರಿಗಾದ್ರು ಕೊಟ್ರೆ ಉಪಯೋಗ ಬರುತ್ತಲ್ವಾ?
0: ನಿಜ ನಿಜ. ಹಾಗಾಗಿ ಅಂಗಾಂಗ ದಾನ ಮಾಡೋದು ಒಳ್ಳೇದು,
1: ಮಾಡ್ಲೇಬೇಕು ಅದು.
0: ಹೇಳಿ.
1: ಕೆಲ್ಸ 100 crore ಪುಣ್ಯ ಬರುತ್ತೆ ಮಾಡಿದ್ರೆ.
0: ನಿಜ ನಿಜ ನಿಜ ನಿಜ. ಅದು ಮಾತ್ರ ನಿಜ.
1: ನಿಜನೇ.
0: ಹೇಳಿ ಯಾವ ಹಾಡ ಕಣ ನಿಮ್ಗೋಸ್ಕರ?
1: ಅದೇ ಚಿರಂಜೀವಿ ಫಿಲಂ ಇಂದ.
0: ಚಿರಂಜೀವಿ 76ರಲ್ಲಿ ಬಂದಿದ್ದು.
1: ಹೌದೌದು.
0: ನೋಡಿದ್ರ ಈ ಸಿನಿಮಾನ?
1: ನೋಡಿದೀವಿ.
0: ಎಷ್ಟು ಸಲ?
1: ಒಂದೇ ಸಲ ಮೇಡಮ್ ನೋಡೋದು. ಅವಾಗೆಲ್ಲ ಅವೆಲ್ಲ ಒಂದು ಅಲ್ಲಿ ಇಲ್ಲಿ ಬರೋದೆಲ್ಲ ಒಂದ್ಸತಿ ನೋಡ್ತಾ ಇದ್ದು.
0: ಹೇಗ್ ಹೋಗಿದ್ರಿ ಅಂದ್ರೆ, ಎತ್ತಿನ ಗಾಡಿನಲ್ಲಿ ಹೋಗಿದ್ರ, ನಡ್ಕೊಂಡು ಹೋಗಿದ್ರ, ಆಟೋದಲ್ಲಿ ಹೋಗಿದ್ರ?
1: ಮನೆ ಹತ್ರನೇ ಇತ್ತು. ಟ್ಯಾಕ್ಸಿಗಳಿಗೆ ಹೋದ್ರೆ ಜಾಸ್ತಿ ದುಡ್ಡು ಅಂತ ಅವಾಗ ಬಡತನ ನಮ್ಗೆ. ಟೆಂಟ್ಗಳಲ್ಲಿ ಹೋಗೋದು, ನೋಡ್ಕೊ ಬರೋದು.
0: ಪೈಸಗಳ ಲೆಕ್ಕ.
1: ಲೆಕ್ಕ.
0: ಆಗ್ಲಿ, ನಿಮ್ ಕೇಳಿದ ಹಾಡು ಬರ್ತಾ ಇದೆ ವಿವಿಧ ಭಾರತಿಲಿ. ಯಾವಾಗ್ಲೂ ಕರೆ ಮಾಡ್ತಾ ಇರ್ತೀರಾ ವಿವಿಧ ಭಾರತಿಗೆ?
1: ಮಾಡ್ತೀವಿ.

0: ಮಾಡ್ತೀನಿ, ಆಡ್ಬೇಕಂದಾಗೆಲ್ಲ ಮಾಡ್ತೀನಿ.
1: ಆಯ್ತು,
0: ಲಕ್ಷ್ಮಿನವ್ರು ಎಷ್ಟೋ ಜನ ಇರ್ತಾರಲ್ವಾ, ಅವ್ರು ಯಾರನ್ನ ತಿಳ್ಕೊಂಡು ಹೇಳ್ತಾ ಇರ್ತಾರ ಈ ತರ ಅಂತ.
1: ಆಯ್ತು ಕೇಳಿ.

0: ಚಿರಂಜೀವಿ ಚಿತ್ರದ ಗೀತೆಯನ್ನ ಬರೆದವರು ವಿಜಯ ನರಸಿಂಹ, ವಿಜಯ ಭಾಸ್ಕರ್ ಅವರ ಸಂಗೀತ, ಪಿ ವಿ ಶ್ರೀನಿವಾಸ್ ಮತ್ತು ಸಂಗಡಿಗರು ಹಾಡಿಗೆ ಧ್ವನಿಯಾಗಿದ್ರು. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ಕಾರ, ಹೇಳಿ ನಿಮ್ಮ ಹೆಸರು.
1: ನನ್ನ ಹೆಸರು ಜಲಜಾಕ್ಷಿ.
0: ಜಲಜಾಕ್ಷಿ,
1: ಯಲಹಂಕದಿಂದ ಮಾತಾಡ್ತಾ ಇದ್ದೀನಿ ಚಂದ್ರ ಮೇಡಮ್ ಅವ್ರೆ.
0: ನಮಸ್ಕಾರ ಜಲಜಾಕ್ಷಿ ಅವ್ರೆ, ಹೇಗಿದ್ದೀರಾ? ಜಲಜಾಕ್ಷಿ ಅವ್ರೆ, ಎಷ್ಟೊಂದ್ ದಿನ ಆಯ್ತಲ್ಲ ನಿಮ್ಮ ಧ್ವನಿ ಕೇಳಿ.
1: ನಾನು ತುಂಬಾ ಕಡಿಮೆ ಮಾತಾಡಿದೆ ಅಂದ್ರೆ ಎಲ್ಲರಿಗೂ ಅವಕಾಶ ಸಿಗ್ಲಿ, ನಮ್ಮ ಮನಸ್ಸಿಂದ ಅವ್ರು ಹೇಳ್ತಿರ್ತಾರಲ್ಲ ಅದು ಕೇಳ್ಕೊಂಡು ಕೇಳ್ಕೊಂಡು ಸಂತೋಷ ಪಡ್ತೀವಿ. ಇವತ್ತು ಏನಕ್ ಫೋನ್ ಮಾಡಿತ್ತು ಅಂದ್ರೆ, ನಾನು ಒಬ್ಳು ಎಡಗೈ ನೋಡು, ಅದಕ್ಕೆ ನೀವು ಆ ವಿಷಯ ಹೇಳ್ತಾ ಇದ್ರಲ್ಲ ಅದಕ್ಕೋಸ್ಕರ ಫೋನ್ ಮಾಡಿದೆ. ಎಡಗೈ ನಾನು ಬಳಸೋದು ಹೆಚ್ಚಿಗೆನೆ.
0: ಏನ್ ಅನ್ಸುತ್ತೆ ನಿಮ್ಗೆ, ಈಗ ಎಡಗೈ ಬಳಸ್ತಿರಲ್ವಾ ಬೇರೆ ಬೇರೆ ಕೆಲಸಗಳು, ಅದ್ರಲ್ಲೂ ವಿಶೇಷವಾಗಿ ಹೆಣ್ಮಕ್ಳು ಅಂದ್ರೆ ಅಡಿಗೆ ಮಾಡ್ಲಿಕ್ಕೆ ಅಥವಾ ಯಾರಿಗಾದ್ರೂ ಏನಾದ್ರು ಕೊಡಕ್ಕೆ, ತರಕಾರಿ ಇರ್ಬೋದು, ಹಣ್ಣು ಹಂಪ್ಲು, ತುಂಬಾ ಕೆಲಸ ಮಾಡ್ತಾ ಇರ್ತೀವಿ ಹೆಣ್ಮಕ್ಳು ಯೂಶುವಲ್ ಆಗಿ. ನೀವು ಎಡಗೈಯನ್ನ ಬಳಸಿದಾಗ ನಿಮ್ಗೆ ಅಂದ್ರೆ ಯಾವಾಗಿಂದ ಶುರುವಾಯ್ತು ಆ ಅಭ್ಯಾಸ, ಮೊದ್ಲಿಂದಾನೇ ಇತ್ತ ಅಥವಾ ಹೇಗೆ, ಅದ್ರ ಬಗ್ಗೆ ಒಂಚೂರು ಹೇಳಿ.
1: ನಾನು ಹುಟ್ಟದಾಗಿಂದ ಎಡಗೈ ಬಳಸ್ತಾ ಇದ್ದಂತೆ, ನಮ್ ತಾಯಿಯವರೆಲ್ಲ ಬೈದು ಎಡಗೈ ಇಡಬೇಡ, ಎಡಗೈ ಬಳಸ್ಬೇಡ ಅಂದ್ಬಿಟ್ಟು ಚಿಕ್ಕ ಚಿಕ್ಕ ಮಗುವಿನಲ್ಲಿ ಕಲ್ಲೆಲ್ಲ ಕಟ್ಟಿ ಎಡಗೈಗೆ ಬೇಡ ಅಂತ ಮಾಡಿದ್ರು. ಆದ್ರೂ ಶಕ್ತಿ ಅಲ್ಲೇ ಇರೋದು ಹೆಚ್ಚಾಗಿ, ನನ್ಗೆ ಬಳೆನು ಅಷ್ಟೇನೆ ಒಂದ್ ಸೈಜ್ ದೊಡ್ಡದೇ ಬೇಕು ಎಡಗೈಗೆ. ಆತರ ಇದೆ. ಏನಂದಕ್ಕೂ ಈಗ ತರಕಾರಿ ಕಟ್ ಮಾಡ್ಲಿ, ನಾನು ಏನಾದ್ರೂ ಸೌಟಿಂಗ್ ತಿರುಗಿಸ್ಬೇಕು ಅಂದ್ರೆ ಫಸ್ಟ್ ಎಡಗೈ ಹೋಗುತ್ತೆ ನನ್ಗೆ. ಆಮೇಲೆ ಈಗಲೂ ಬಟ್ಟೆ ತೊಳೆಯೋಗಾದ್ರೆ ಎಡಗೈನಲ್ಲಿ ನೆಲ ಪ್ರತಿಯೊಂದು ಹಾಗೆ ಆಗಿದೆ. ಅಂದ್ರೆ ಏನಂದ್ರೆ ನಮ್ ತಾಯಿ ಎದುರಿಸಿರೋದ್ರಿಂದ ಊಟ ಮಾಡೋದು ಯಾರಿಗಾದ್ರೆ ಬಡಿಸ್ಬೇಕಾದ್ರೆ ಎದುರ್ಕೊಂಡು ಫಸ್ಟ್ ಬಲಗೈ ತಗೋತೀನಿ, ಫಸ್ಟ್ ಗೊಂದಲ ಅಂತ ಆಗುತ್ತೆ ನನ್ಗೆ. ಏನ್ಮ ಯಾವ್ದು ಯಾವ್ದು ಯಾವ್ದು ಅಂತ ಆತರ ಮಾಡ್ಕೊತೀನಿ. ಮೊದ್ಲು ದೇವ್ರ ದೀಪ ಹಚ್ಬೇಕಾದ್ರೆ ಎಡಗೈಯಲ್ಲೇ ಕಟ್ಟಿಗೆ ಇರ್ತಾ ಇದ್ದೆ. ಎಲ್ಲರೂ ದೇವ್ರ ದೀಪಕ್ಕೆ ನಿಮಗ್ ಮಾಡ್ತಿದ್ಯಾ ಅಂತ ಬೈದ್ರು. ಆವಾಗ್ಲಿಂದ ಈಗ ಅದನ್ನು ಸ್ವಲ್ಪ ಅಭ್ಯಾಸ ಮಾಡ್ಕೊಂಡು ಬಲಗೈನಲ್ಲೇ ಕಡ್ಡಿಗೆ ದೇವ್ರ ದೀಪ ಹಚ್ಚುತ್ತೀನಿ ನಾನು. ಫಸ್ಟ್ ತುಂಬಾ ಕಷ್ಟ ಆಗೋದು. ಆಮೇಲೆ ತರಕಾರಿ ಅಂಗಡಿಗೆ ಹೋಗ್ಲಿ, ಒಂದ್ ಅಂಗಡಿಗೆ ಹೋಗ್ಲಿ, ಎಷ್ಟು ಅಂತ ಸಡನ್ ಆಗಿ ಎಡಗೈ ಹಾಕ್ಬಿಡ್ತೀನಿ ವ್ಯಾಪಾರಕ್ಕೆ ಹೋದ್ರೆ, ಅವರು ಏಯ್ ಎಡಗೈ ಹಾಕ್ಬಿಡಮ್ಮ ಅಂತ ಬೈತಾರೆ. ನಾನು ಏನ್ ಮಾಡ್ತೀನಿ, ನನಗ್ ದೇವ್ರು ಕೊಟ್ಟಿರ, ನಾನಂತೂ ಕೋಪ ಮಾಡ್ಕೊಂಡು ಹೇಳ್ತೀನಿ, ದೇವ್ರು ನನಗ್ ಕೊಟ್ಟಿರೋದು ಎಡಗೈ ಏನ್ ಮಾಡ್ಲಿ, ನಂಗೆ ಆಕೈ ಫಸ್ಟ್ ಬರುತ್ತೆ ಅಂತ ಕೋಪದಲ್ಲೇ ಹೇಳ್ಬಿಡ್ತೀನಿ.
0: ನಮ್ಮನೇಲೂ ಎಡಗೈನವ್ರು ಇದ್ದಾರೆ ಜಲಜಾಕ್ಷಿ ಅವರೇ, ನಮ್ಮನೇಲೂ ಎಡಗೈ ಅವರು ಇದ್ದಾರೆ, ಅವರು ಎಲ್ಲಾ ಕೆಲ್ಸಕ್ಕೂ ಎಡಗೈನೇ ಮುಂದೆ ತರ್ತಾರೆ. ನಮ್ಗೆಲ್ಲ ಗೊತ್ತಿರೋದ್ರಿಂದ ನಾವ್ ಅದ್ರ ಬಗ್ಗೆ ಯಾವ ಆಕ್ಷೇಪನೂ ಮಾಡಕ್ ಹೋಗಲ್ಲ, ಯಾಕಂದ್ರೆ ಅವ್ರಿಗದು ನಾವು ಮಾಡಬೇಡಿ ಎಡಗೈಯಲ್ಲಿ ಮಾಡಬೇಡಿ ಅಂತ ಹೇಳಿದ್ರೆ ಖಂಡಿತ ಅವ್ರಿಗೆ ಆಗೋದಿಲ್ಲ, ಅದು ಕಷ್ಟ ಆಗುತ್ತೆ. ಎಡ ಬಲ ಮೇಲು ಕೀಳು ಆ ರೀತಿ ಯಾವ ತಾರತಮ್ಯನೂ ಇಲ್ಲ, ಎಲ್ಲಾ ನಮ್ಮ ಶರೀರದ ಎಲ್ಲಾ ಅಂಗಾಂಗಗಳು ಕೂಡ ಒಂದೇ ತರ ಅಲ್ವಾ, ಅದು ನಾವು ಬಳಸ್ಕೊಂಡು ಬಂದು ಅದು ರೂಢಿ ಆಗಿರುತ್ತೆ ಕೆಲವರಿಗೆ. ಈಗ ನೋಡಿ ಕೆಲವರಿಗೆ ಬಲಗೈ ಯಾವ್ದೋ ಕಾರಣದಿಂದ ಏನೋ ಒಂದು ತೊಂದರೆ ಆದ್ರೆ ಎಲ್ಲಾ ಕೆಲಸಗಳಿಗೂ ನಾವು ಬರೀ ಎಡಗೈ ಒಂದೇ ಇದ್ದಾಗ ನಾವೆಲ್ಲದಕ್ಕೂ ದೇವ್ರಿಗೆ ನಮಸ್ಕಾರ ಮಾಡಕ್ಕೂ ಅದೇ ಕೈನೇ ಬಳಸ್ಬೇಕಾಗತ್ತೆ. ಹಾಗಿರುವಾಗ ಆ ರೀತಿ ಎಲ್ಲ ತಪ್ಪು ಕಲ್ಪನೆ ಎಲ್ಲ ಏನ್ ಬೇಕಾಗಿಲ್ಲ ಅಲ್ವಾ. ಪೆದ್ರಲ್ಲ ಎಡಗೈ ಬಳಸೋರು ಸ್ವಲ್ಪ ಬುದ್ಧಿವಂತಿಕೆ ಜಾಸ್ತಿನೆ ಅಂತ ನಾನು ಕೇಳಿದ್ದೀನಿ. ನೋಡಿ ನಮ್ಗೆ ಯಾರೋ ಒಬ್ರು
1: ಹೇಳಿದ್ರು,
0: ಅಲ್ಲ ಇಲ್ಲೊಬ್ರು ಮೆಸೇಜ್ ಕಳ್ಸಿದಾರೆ, ನಮ್ಮ ಯಜಮಾನ್ರು ವಿಷ್ಣು ದಾದ ಅವರು ಕೂಡ ಎಡಗೈ ಜಾಸ್ತಿ ಬಳಸ್ತಾ ಇದ್ರು ಅಂತ.
1: ಹೌದು ಹೌದು ಹೌದು, ನಮ್ಗೆಲ್ಲಾರು ಹಾಗೆ ಹೇಳ್ತಾರೆ, ನೀನು ವಿಷ್ಣುವರ್ಧನ ಆಮೇಲೆ ಅಮಿತಾಬ್ ಬಚ್ಚನ್ ತರ ಎಡಗೈ ಬಳಸ್ತೀಯಾ ಅಂತ. ಅಮಿತಾಬ್ ಬಚ್ಚನ್ ಅವರು ಹಾಗೆ ಎಡಗೈ ಎಲ್ಲ ಬಳಸೋದು
0: ತುಂಬಾ ಜನ ಮಾಡ್ತಾರೆ ಆ ರೀತಿ ಎಲ್ಲ.
1: ಚಿಕ್ಕ ಹುಡುಗಿಂದ ನೆನಪಿನ ಬರೆಯೋದೆಲ್ಲ ಹಾಗೆ ಮಾಡ್ತಾ ಇದ್ದೆ, ಪಾತ್ರ ಉಜ್ಜೋದು ಎಲ್ಲ.
0: ಅಂದ್ರೆ ಎಡಗೈಯಲ್ಲಿ ಬರೆಯೋರು ತುಂಬಾ ಗುಂಡುಗೆ ತುಂಬಾ ಚೆನ್ನಾಗಿ ಅಕ್ಷರಗಳನ್ನ ಬರೀತಾರೆ ಅಂತ ನನ್ಗೆ ಗೊತ್ತು, ನಾನು ನೋಡಿದೀನಿ.
1: ಹೌದು, ಮೊದ್ಲು ಹಾಗೆ ಬರಿತಾ ಇದ್ದಿತ್ ನಾನು, ನಮ್ಮನೆಯಲ್ಲಿ ಎಲ್ಲ ಎದುರಿಸ್ಬಿಟ್ಟು ನಮ್ ತಂದೆ ನಮ್ ತಾಯಿಯವರೆಲ್ಲ ಸುಮಾರು ಬಿಡಿಸಿದಾರೆ, ಆದ್ರೆ ಇನ್ಕೇನು ಬಿಡಕ್ ಆಗ್ತಿಲ್ಲ, ಏನಾದ್ರೂ ಆ ಕೈಯೇ ಬರುತ್ತೆ.
0: ಪರವಾಗಿಲ್ಲ
1: ಎಡಗೈನಲ್ಲೇ
0: ನೋಡಿ, ಅದಕ್ಕೋಸ್ಕರನೇ ಇವತ್ತು ಆಗಸ್ಟ್ 13 ಎಡಚರ ದಿನ ಅಂದ್ರೆ ಎಡಗೈ ಬಳಸುವವರ ದಿನ ಅಂತ ಹೇಳಿ ಆಚರಣೆ ಮಾಡ್ತಾ ಇರೋದು. ಸೊ ಈ ತರದೊಂದು ಅರಿವು ಮೂಡಿಸ್ಬೇಕು ಅಂತಾನೆ ಈ ದಿನದ ಆಚರಣೆ ಇಡೀ ಜಗತ್ನಲ್ಲಿ ನಡೀತಾ ಇದೆ. ಹಾಗಾಗಿ ನೀವೇನು ವರಿ ಮಾಡ್ಕೊಳ್ಬೇಡಿ, ನಿಮ್ಮಂತವ್ರು ಬೇಕಾದಷ್ಟು ಜನ ಇದಾರೆ ಈ ಭೂಮಿ ಮೇಲೆ, ಎಡಗೈನ ಎಲ್ಲದಕ್ಕೂ ಮುಂದಾಗಿ ಬೆಳೆಸೋರು ಖುಷಿ ಖುಷಿಯಾಗಿದೆ, ನಗ್ನಗ್ತಾ ಇರಿ.
1: ಆಗ್ಲಿ
0: ಒಂದ್ ಚಂದ ಆಗ್ಲಿ ಆಗ್ಲಿ, ನಮಸ್ಕಾರ.
1: ಓಕೆ.

0: ಕಿವಿಯ ರಕ್ಷಣೆಗೆ ದಿವ್ಯೌಷಧ.
1: ಹನ್ನೆರಡು ಗಂಟೆ 43:30 ಸಮಯ. ವಿವಿಧ ಭಾರತಿಯಲ್ಲಿ ಕರೆಗಂದು ಹಾಡುವ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ನಮ್ಮ ಕೇಳುಗರು ಎಡಗೈ ಬಳಸುವವರ ಬಗ್ಗೆ ಮತ್ತೆ ಅಂಗಾಂಗ ದಾನದ ಬಗ್ಗೆ ಒಂದಿಷ್ಟು ಮಾತಾಡ್ತಾ ಅವರಿಷ್ಟದ ಹಾಡುಗಳನ್ನು ಕೂಡ ನಾವು ಕೇಳ್ತಾ ಇದ್ದೇವೆ. ಹಾಗೆಯೇ ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ಬಹಳಷ್ಟು ಜನ ಮೆಸೇಜ್ ಕಳಿಸ್ತಾ ಇದ್ದಾರೆ. ಯಾರ್ಯಾರ ಮನೆಯಲ್ಲಿ ಲೆಫ್ಟ್ ಹ್ಯಾಂಡ್ ಯೂಸರ್ಸ್ ಇದ್ದಾರೆ, ನಮ್ಮನೇಲೂ ಇದ್ದಾರೆ, ನಮ್ಮನೇಲೂ ಇದ್ದಾರೆ, ನಮ್ಮ ಅಣ್ಣ ಇದ್ರು, ನಮ್ಮ ತಮ್ಮ ಇದ್ರು, ನನ್ನ ಮಗ ಇದ್ದ ಅಂತೆಲ್ಲ ಮೆಸೇಜ್ ಕಳಿಸ್ತಾ ಇದ್ದಾರೆ. ಈಗ ಒಂದು ಕರೆ ನೋಡೋಣ, ಯಾರು ಏನು ಹೇಳ್ತಾರೆ ಅಂತ. ನಮಸ್ಕಾರ.
2: ನಮಸ್ತೆ ಮೇಡಮ್, ನಾನು ಹಿರಿಯಣ್ಣ ಅಂತ, ನಾಗಮಂಗಲದಿಂದ.
1: ಹೇಳಿ ಹಿರಿಯಣ್ಣ ಅವರೇ.
2: ಮೇಡಮ್, ಎಡಗೈ ಬಲಗೈ ಅಂತ ನಾನು 33 ವರ್ಷ ಸರ್ವಿಸ್ ಮಾಡಿದೆ ಪೊಲೀಸ್ ಅಲ್ಲಿ.
1: ಅಂದ್ರೆ ನೀವು ಕೂಡ ಎಡಗೈ ಬಳಸವರಾ?
2: ಇಲ್ಲ ಇಲ್ಲ ಮೇಡಮ್, ನಾನು ರೈತ ಅಂದೆ. ಆದ್ರೂ ನಾವು ಪೊಲೀಸ್ ಅಲ್ಲಿ 33 ವರ್ಷ ಲೆಫ್ಟೇ ಫಸ್ಟ್ ಮೇಡಮ್, ಕ್ವಿಕ್ ಮಾಡ್ತೇವೆ ಎನಿಥಿಂಗ್ ಯಾವ್ದಕ್ಕಾರ ಆಗ್ಲಿ. ಪ್ರತಿ ಇದು ನ್ಯಾಷನಲ್ ಫ್ಲಾಗ್ ಗೆ ನಮಸ್ಕಾರ ಮಾಡ್ಬೇಕು, ಲೆಫ್ಟ್ ಅಲ್ಲೇ ಮಾರ್ಚ್ ಮಾಡ್ಕೊಂಡು ಹೋಗ್ಬೇಕು. ಲೆಫ್ಟ್ ಈಸ್ ವೆರಿ ಗುಡ್ ಅಂತ ನನ್ನ ಲೆಕ್ಕಾಚಾರ ಮೇಡಮ್.
1: ಇನ್ನೇನ್ ಮಾಡ್ತಾ ಇದ್ರಿ ಪೊಲೀಸ್?
2: ನಾನು ಪೊಲೀಸ್ ಆಗಿ ಸೇರ್ಕೊಂಡಿದ್ದೆ ಮೇಡಮ್, ರಿಟೈರ್ಡ್ ಸರ್ವಿಸ್ ಕೊಟ್ರಿ. ಈಗ
1: ಏನೇನ್ ಮಾಡ್ತೀರಿ? ಲೆಫ್ಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಅಂತ ಮಾರ್ಚ್ ಫಸ್ಟ್ ಮಾಡೋದು. ಆಮೇಲೆ
2: ಯಾವ್ದಾರ ವಿ ಐ ಪಿ ಬರ್ಲಿ ಮೇಡಮ್, ಫ್ಲಾಗ್ಗಳಿಗೆ ವಿ ಐ ಪಿಗಳಿಗೆ ಪ್ರೆಸೆಂಟೇಷನ್ ಕೊಡ್ಬೇಕಲ್ಲ. ಲೆಫ್ಟ್ ಮಾರ್ಚು, ಕ್ವಿಕ್ ಮಾರ್ಚು, ಸ್ಲೋ ಮಾರ್ಚು, ಸ್ಲೋ ಮಾರ್ಚು, ಲೆಫ್ಟ್ ಅಲ್ಲೇ ಹೋಗ್ಬೇಕು ಮೇಡಮ್.
1: ಹೇಗಲ್ವಾ, ಅದೊಂಥರ ವಿಚಿತ್ರ ನೋಡಿ. ಎಡಗೈ ಬೇಡ ಅಂತ ಹೇಳಿದ್ರು ಕೂಡ ಕೆಲವೊಂದು ಮುಖ್ಯ ಕೆಲಸಗಳಿಗೆ ಎಡಗೈನೆ ಬಳಸಬೇಕು. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಇಲ್ವಾ ಎಡಗೈ ಬಳಸೋರು ನಿಮ್ಮ ಕುಟುಂಬದಲ್ಲಿ?
2: ಮಕ್ಕಳ ಮಗಳು ಎಂಟೆಕ್, ಶೀಸ್ ವರ್ಕಿಂಗ್ ಇನ್ ಐಟಿ ಬಿಸಿ ಬೆಂಗಳೂರು.
1: ನಿಜ ನಿಜ. ನೋಡಿದೀನಿ ಲೆಫ್ಟ್ ಹ್ಯಾಂಡ್ ಬಳಸೋರೆಲ್ಲರೂ ಚೆನ್ನಾಗಿ ಮಾಡ್ತಾರೆ. ಅವ್ರು ಏನೇ ಕೆಲಸ ಮಾಡಿದ್ರು ಕೂಡ ಸಾಮಾನ್ಯವಾಗಿ ಒಬ್ರೊಬ್ರು ಇಲ್ದೇ ಇರಬಹುದು, ತುಂಬಾ ನೀಟ್ ಆಗಿ ಬರೆಯೋದು, ಎಡಗೈಲಿ ಮಾಡುವಂತ ಕೆಲಸಗಳೆಲ್ಲವನ್ನು ಕೂಡ ಚೆನ್ನಾಗಿ ಮಾಡ್ತಾರೆ. ಆಗ್ಲಿ, ಧನ್ಯವಾದ, ನಮಸ್ತೆ. ನಮಸ್ತೆ,
3: ಚಾರಿ ಅಂತ
1: ಹೇಳಿ.
3: ಕೊಯ್ರಾಯಿಂದ.
1: ಎಲ್ಲಿಂದ?
3: ಕೊಯ್ರಾ.
1: ಎಲ್ಲಿದೆ ಅದು?
3: ದೇವಳ್ಳಿ ತಾಲೂಕು.
1: ಹಾ ಹಾ ಹಾ, ಹೇಳಿ ಚಾರಿ, ಪೂರ್ತಿ ಹೆಸರು ಹೇಳಿ.
3: ಚಾರಿನೇ ಮೇಡಮ್.
1: ಹಾ ಹಾ ಹಾ, ಚಾರಿ ಚೆನ್ನಾಗಿದೆ. ರಾಮಾಚಾರಿ, ವೆಂಕಟಾಚಾರಿ, ಭದ್ರಾಚಾರಿ ಅನ್ನೋ ಹಾಗೆ.
3: ಸಿಂಪಲ್ ಚಾರಿ ಅಂತ ಇಟ್ಕೊಂಡಿದ್ದೀನಿ ಮೇಡಮ್.
1: ಹೇಳಿ ಚಾರಿ ಅವರೇ, ವಿವಿಧ ಭಾರತಿಗೆ ಕರೆ ಮಾಡಿದ್ದೀರಾ. ಎರಡು ಎರಡು ವಿಶೇಷತೆ ಇದೆ ಇವತ್ತಂದ್ರೆ. ಅಂಗಾಂಗ ದಾನ ಅಂದ್ರೆ ಒಬ್ಬ ವ್ಯಕ್ತಿಯ ಮೆದುಳು ನಿಷ್ಕ್ರಿಯ ಆದ್ರೆ, ಮೆದುಳು ಕೆಲಸ ಮಾಡಲ್ಲ ಅಂತಾದ್ರೆ, ಅಥವಾ ಅಪಘಾತ ಆಗಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಅವ್ರ ದೇಹವನ್ನ, ದೇಹದ ಬೇರೆ ಬೇರೆ ಅಂಗಾಂಗಗಳನ್ನ ದಾನ ಮಾಡೋದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಅರಿವಿದ್ಯಾ? ಯಾಕೆ ಮಾಡ್ತಾರೆ, ಯಾರು ಮಾಡ್ತಾರೆ, ಹೇಗೆ ಏನು ಎತ್ತ ಅಂತ ಎಲ್ಲರೂ ತಿಳ್ಕೊಂಡಿದ್ದೀರಾ?
3: ಈಗ ನಮಗ್ ಕೇಳದಂಗೆ ಮೇಡಮ್, ಅಂಗಾಂಗ ದಾನ ಮಾಡೋದಾದ್ರೆ ಉತ್ತಮ. ಮೊದಲನೇದು ನೇತ್ರದಾನ, ಎರಡನೇದು ಅನ್ನದಾನ, ಮೂರನೇದು ಬಟ್ಟೆದಾನ ಮೇಡಮ್, ನಾಲ್ಕನೇದು ಅನ್ನ, ಇದು ಹಣ
1: ದುಡ್ಡು.
3: ಅವ್ರ ಮನೆ ದುಡ್ಡು.
1: ಆದ್ರೆ ಚಾರಿ ಅವ್ರೆ, ನಾವೇನಪ್ಪ ಅಂದ್ರೆ ಅದ್ರ ಬಗ್ಗೆ ಎಲ್ಲ, ಅನ್ನದಾನ ಮತ್ತೆ ದುಡ್ಡು, ಅದ್ರಕ್ಕಿಂತ ಮುಖ್ಯವಾಗಿ ಅದಕ್ಕೆಲ್ಲ ಸ್ವಲ್ಪ ನಮಗೆ ದುಡ್ಡು ಬೇಕಾಗುತ್ತೆ. ನಾವು ಇದು ಆದ್ರೆ ಇನ್ನೇನು ಆ ವ್ಯಕ್ತಿ ಬದುಕೋದಿಲ್ಲ ಅಂತ ಅಂದ ಕಾಲಕ್ಕೆ ಅವರ ದೇಹದ ಬೇರೆ ಬೇರೆ ಅಂಗಾಂಗಗಳನ್ನ ತೆಗೆದು ಮತ್ತೊಬ್ಬರಿಗೆ ಕೊಟ್ಟು ಅವರ ಜೀವವನ್ನ ಬದುಕಿಸುವಂತದ್ರ ಬಗ್ಗೆ ಇವತ್ತು August 13 ಒಂದು ದಿನಾಚರಣೆ ಅಂತ ಮಾಡ್ತಾರೆ. ಅದ್ರ ಬಗ್ಗೆ ಕೇಳಿದೆ. ಎಡಗೈ ಬಳಸೋರು ಯಾರಾದ್ರೂ ಗೊತ್ತಾ ನಿಮ್ಗೆ?
3: ಎಡಗೈ ಬಳಸೋರು ನಮ್ಮಲ್ಲಿ ಯಾರು, ನಮ್ಗೆ ನಮ್ಮ ಕಸಿನ್ ಒಬ್ರು ಇದಾರೆ ಮೇಡಮ್, ಅವರು ಮಾಲೂರು ಕಡೆ ಇದಾರೆ. ಅವರು ಹಿಂಗೆ ನಾವು ಬ್ಲೈಂಡ್ ಆದ್ರೆ ಅವ್ರಿಗೆ ಹೇಳಿ ನೋಡ್ದವ್ರ ಹೇಳಿದ್ರಿ, ನೀನ್ ಯಾವಾಗ ಎಡಗೈ ಬಳಸ್ತಾ ಇದ್ರೆ ಮುನಿರತ್ನ ಅವ್ರೆ ಅಂತೇಳಿ ಹೇಳ್ತಿದ್ರು. ಈಗ ಹೆಂಗ ಅದು ನಮ್ಗೆ ಗೊತ್ತಿಲ್ಲ. ನಾವು ಬಲಗೈ ಅದ್ ಮೇಡಮ್, ನಾವು ಜಾಸ್ತಿ ಬಳಸೋದು. ನಾವು ನನಗೆ ಬ್ಲೈಂಡ್ ಮೇಡಮ್, ಈಗ ನಮ್ಗೇನ್ ಗೊತ್ತಾ, ನಾನು ಬ್ಲೈಂಡ್ ಆಗಿರೋದ್ರಿಂದ ನಾವು ನಾರ್ಮಲ್ ಆಗಿ ಇಟ್ಟಿದ್ರೆ
1: ನಾವು
3: ಕಣ್ಣುಗಳು ದಾನ ಮಾಡಬಹುದಾಗಿತ್ತು ಅಲ್ವಾ ಅನ್ನೋದೊಂದು ನಮ್ಗೆ ಒಂದು ಉತ್ತಮ ಮೇಡಮ್. ಅದಕ್ಕೆ ನಮ್ಗೆ ಎರಡು ಕಣ್ಣು ಇಲ್ಲ, ಎರಡು ಕಣ್ಣಲ್ಲಿ ಒಂದ್ ಕಣ್ಣು ಇದಕ್ಕೆ ಕೊಡಬಹುದಾಗಿತ್ತಲ್ಲ, ಇವತ್ತು ಏನು ಓಡಕ್ ಆಗ್ತಿಲ್ಲ ಅನ್ನೋದು ನಮ್ಮ ಬರೋ.

0: ನಿಮ್ಗೆ ಮೊದಲಿಂದಾನು ಕಣ್ ಕಾಣ್ತಾ ಇರಲಿಲ್ಲ ಅಥವಾ ಮಧ್ಯದಲ್ಲಿ ಆತರ ಆಯ್ತಾ? ಡಾಕ್ಟರ್ ಹತ್ರ ಹೋಗಿದ್ರ ಅವರು ಯಾರಾದ್ರೂ ಕೊಟ್ರೆ ನಿಮಗೆ ಕಣ್ಣು ಬರುತ್ತೆ ಅಂತ ಹೇಳಿದಾರ?
1: ಮೇಡಮ್ ನಾನು ತೋರಿಸ್ತಿರೋ ಜಾಗನೇ ಇಲ್ಲ.
0: ಅಂದ್ರೆ ಈಗ ದಾನ ಮಾಡ್ಬೇಕು ನಿಮ್ಗೆ, ಯಾರಾದ್ರೂ ಕಣ್ಣು ದಾನ ಮಾಡಿದ್ರೆ ಬರುತ್ತೆ ದೃಷ್ಟಿ.
1: ಇಲ್ಲ ಮೇಡಮ್, ಅದು ನರ ತುಂಬಾ ಬ್ಲಾಕ್ ಆಗ್ಬಿಟ್ಟಿದೆ ಅಂತ ಮೇಡಮ್, ಒಳಗಡೆ
0: ಬರೋದಿಲ್ಲ.
1: ನನ್ ಚೂರ್ ಜೀವ ಐತೆ, ಆಪರೇಷನ್ ಮಾಡಿ ಏನು ಪ್ರಯೋಜನ ಇಲ್ಲ ಅಂತಾರೆ.
0: ಹಂಗಾಗಿ ನೀವೀಗ ಕೇಳಿಸ್ಕೊಳ್ಳೋದ್ರ ಮೂಲಕನೆ ಖುಷಿ ಕಂಡ್ಕೊಳ್ಬೇಕು. ಆಗ್ಲಿ ಚಾರಿ ಅವರೇ, ರೇಡಿಯೋ ಕೇಳ್ತಾ ಇರಿ.
1: ನಮ್ಗೆ ಕೇಳ್ತಾ ಇರ್ತೀನಿ ಮೇಡಮ್. ನಮ್ಗೆ ಒಂದ್ ಹಾಡು ಬೇಕಾಗಿತ್ತಲ್ಲ ಮೇಡಮ್, ರಾಮ ಪರಶುರಾಮ ಚಿತ್ರದ.
0: ಯಾವ್ದು?
1: ರಾಮ ಪರಶುರಾಮ.
0: ಹಾ,
1: ನಾ ಬಿಡುವೇನೆ ಹಾಡ್ಬೇಕಾಗಿತ್ತು ಮೇಡಮ್.
0: ಪರಶುರಾಮ, ರಾಮ ಪರಶುರಾಮ ಅಂತನಾ? ಚೆನ್ನಾಗಿದ್ದೀನ್ರಿ. ಯಾರು ಮಾಡಿರೋದದು?
1: ವಿಷ್ಣುವರ್ಧನ್ ಶ್ರೀನಾಥ್ ಅವರು.
0: ಇಲ್ವಲ್ಲ ಹಾಡು ನಮ್ಮ ಹತ್ರ
1: ಮೇಡಮ್, ನಾ ಬಿಡುವೇನೆ ಅಂತಂದ ಇಡ್ಬೇಕಲ್ಲ, ಇಡ್ಬೇಕಲ್ಲ ಹಾಡು ರಾಮ ಪರಶುರಾಮ ಚಿತ್ರದ.
0: ನಾ ಬಿಡುವೇನೆ ಅಂತನಾ?
1: ರಾಮ ಪರಶುರಾಮ ಚಿತ್ರದ.
0: ಆ ತರ ಹಾಡು ಇಲ್ವಲ್ಲಪ್ಪ, ರಾಮ ಪರಶುರಾಮ ನಾ ಬಿಡುವೇನೆ ವಿಷ್ಣುವರ್ಧನ್ ಹಾಡು.
1: ಹೌದು ಮೇಡಮ್,
0: ಆ ಹಾಡು ಕೇಳ್ಬೇಕು ಅನ್ಸಿದ್ಯಾ?
1: ಹ್ಞೂ ಮೇಡಮ್.
0: ಆಗ್ಲಿ, ನಿಮ್ಮ ಇಷ್ಟದ ಹಾಡು ಬರ್ತಾ ಇದೆ ವಿವಿಧ ಭಾರತಿಯಲ್ಲಿ, ಕೇಳಿಸ್ಕೊಳ್ಳಿ. ನಮಸ್ತೆ.

0: ರಾಮ ಪರಶುರಾಮ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರ ಧ್ವನಿಯಲ್ಲಿತ್ತು. ಚೌದೇಶಂಕರ್ ಅವರು ಬರೆದಿದ್ರು, ರಾಜನ್ ನಾಗೇಂದ್ರ ಅವರ ಸಂಗೀತ ಇತ್ತು. ನಮಸ್ತೆ.
1: ನಮಸ್ಕಾರ ರೀ.
0: ಹೇಳಿ, ನಿಮ್ಮ ಹೆಸರು?
1: ರಮೇಶ್ ಬಾಬು ರೀ. ಒಂದ್ಸರಿ ನಿಮ್ ಹತ್ರ ಮಾತಾಡಿದೀನ್ರಿ.
0: ರಮೇಶ್ ಬಾಬು?
1: ಹೌದು ರೀ, ಬ್ಲೈಂಡ್ ರೀ ನಾನು ರೀ.
0: ಹೇಗಿದ್ದೀರಿ ರಮೇಶ್ ಬಾಬು ಅವರು?
1: ಚೆನ್ನಾಗಿದ್ದೀನ್ರಿ.
0: ಹ್ಮ್, ಹೇಳಿ, ಮತ್ತೇನ್ ಸಮಾಚಾರ?
1: ಅಮ್ಮ ಇದು ಹೇಳಿದ್ರೆ ನೋಡ್ರಿ, ಅದೇ ಎಡಗೈ ಇದು ಅಮ್ಮ ಫ್ರೆಂಡ್ ಒಬ್ರು ಇದಾರೆ, ಅಯ್ಯೋ ಅವ್ರು ಬರಿತಾ ಇದ್ರೆ ಕನ್ನಡದಲ್ಲಿ ಅಕ್ಷರಗಳು ಅಯ್ಯೋ ಮುದ್ದಾಡ್ಬೇಕಂತ ಆ ತರ ಗುಂಡಗಿರುತ್ತೆ ರೀ ಅಕ್ಷರಗಳು, ಲೆಫ್ಟ್ ಹ್ಯಾಂಡ್ ಬರಿತಾ ಇದ್ರೆ.
0: ಹೌದು, ಚೆನ್ನಾಗಿ ಬರೀತಾರೆ,
1: ತುಂಬಾ ಚೆನ್ನಾಗಿ ಬರೀತಾರೆ. ಅದ್ ನೋಡಕ್ಕೆ ಅವಾಗ ಒಂದು ಹತ್ತು ವರ್ಷ ಮುಂಚೆ ಅವಾಗ ಇತ್ತು ಕಣ್ಗಳು ನೋಡ್ತಾ ಇದ್ದೆ.
0: ಎಲ್ಲಿಂದ ಮಾತಾಡ್ತಾರ ನೀವು? ಯಾವ ಊರಿಂದ ಮಾತಾಡ್ತಾರೆ? ದೊಡ್ಡಬಂಸಂದ್ರ? ಹೇಳಿ. ಒಟ್ಟಲ್ಲಿ ಎಡಗೈನಲ್ಲಿ ಬರೆಯೋರು ತುಂಬಾ ಚೆನ್ನಾಗಿ ಗುಂಡಕ್ ಬರೀತಾರೆ ಅಂತ ಹೇಳ್ತೀರಿ. ಆಯ್ತು, ಧನ್ಯವಾದ, ನಮಸ್ತೆ. ಸಾಕಷ್ಟು ಜನರ ಸಂದೇಶಗಳು ಬಂದಿದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ. ದಾನದ ಬಗ್ಗೆ ಒಂದಷ್ಟು ಜನ ಮೆಸೇಜ್ ಮಾಡಿದ್ದಾರೆ. ದಾನದಲ್ಲಿ ಶ್ರೇಷ್ಠ ದಾನ ನೇತ್ರದಾನ, ದೇವರು ಕೊಟ್ಟ ದೇಹ ಮತ್ತೊಬ್ಬರ ಬಾಳಲ್ಲಿ ಬಾಳಲಿ ಬೆಳಕಾಗಲಿ, ಮಣ್ಣಲ್ಲಿ ಮಣ್ಣು ಮಾಡುವ ಬದಲು ಮತ್ತೊಬ್ಬರ ಬದುಕಿಗೆ ಬೆಳಕಾಗಲಿ, ದೇಹದಾನ ಒಳ್ಳೆಯದು, ದುಃಖದಲ್ಲಿರುವ ಮನಸ್ಸಿಗೆ ನೆಮ್ಮದಿ ತರುತ್ತೆ ಅಂತ ಹೇಳಿ ಸ್ವರೂಪ್ ಲೋಕೇಶ್ ಕುಣಿಗಲ್ನಿಂದ, ಇವರು ಟೈಲರ್ ಅಂತೆ, ಅವರು ಮೆಸೇಜ್ ಮಾಡಿದ್ದಾರೆ. ಗಜಾನನ ಭಟ್ ಬೋಳನಮಕ್ಕಿ, ನಾನು ಕೂಡ ಎಡಗೈ ಬರಹಗಾರ, ಹೆಚ್ಚಾಗಿ ಎಲ್ಲ ಕೆಲಸ ಎಡಗೈಯಿಂದಾನೇ ಮಾಡ್ತೇನೆ, ಊಟ ಮಾಡೋದು ತಿನ್ನೋದು ಒಂದನ್ನು ಬಿಟ್ಟು ಅಂತ ಹೇಳ್ತಾ ಇದ್ದಾರೆ. ಹೌದು. ವಿದ್ಯಾರಣ್ಯಪುರಂ ರಾಮ್ಪ್ರಸಾದ್ ಅವರು ಮೈಸೂರಿನಿಂದ, ವಿಶೇಷವಾಗಿತ್ತು ಕಾರ್ಯಕ್ರಮ, ಎಡಗೈ ಬಳಸುವವ್ರ ಬಗ್ಗೆ ಮಾತಾಡಿದ್ರಿ, ಅಂಗಾಂಗ ದಾನದ ಬಗ್ಗೆ ಮಾತಾಡಿದ್ರಿ, ಒಳ್ಳೆ ಮಾಹಿತಿ ಹೇಳ್ತಾ ಇದ್ದೀರಾ. ನಮ್ಮ ಅಕ್ಕ ಮತ್ತು ಭಾವನವರು ದೇಹದಾನಕ್ಕಾಗಿ ನೋಂದಣಿ ಮಾಡಿಸಿದ್ದಾರೆ. ಒಂದು ದಿನಕ್ಕೆ ಅಂಗಡಿಯಲ್ಲಿ ಒಂದು ವ್ಯಕ್ತಿಯನ್ನು ನೋಡಿದೆ, ಅವರ ಎರಡೂ ಕೈಗಳ ಹಸ್ತ ಇರಲಿಲ್ಲ. ಅವರು ಪದಾರ್ಥಗಳಿಗಾಗಿ ಹಸ್ತಾಕ್ಷರ ಬರೀತಾ ಇರಬೇಕಾದ್ರೆ ತುಂಬ ಚೆನ್ನಾಗಿ ಬರೀತಾ ಇದ್ರು. ಆ ಅಕ್ಷರಗಳನ್ನು ನೋಡಿ ನನಗೆ ಬಹಳನೇ ಖುಷಿಯಾಯಿತು ಅಂತ ಹೇಳಿದ್ದಾರೆ. ಅಂದರೆ ಬೆರಳುಗಳಿಲ್ಲದೇನು ಕೂಡ ಅವರು ಚೆನ್ನಾಗಿ ಬರೀತಾ ಇದ್ರು ಅಂತ ಹೇಳ್ತಾರೆ. ಮತ್ತೊಬ್ಬರು ಹೇಳ್ತಾ ಇದ್ದಾರೆ, ಕೆಲವರು ಬೇರೆ ಬೇರೆ ಹೆಸರಿನಲ್ಲಿ ಬೇರೆ ಬೇರೆ ಊರು ಬೇರೆ ಬೇರೆ ಹೆಸರು ಅಂತ ಹೇಳಿ ಸುಳ್ಳು ಸುಳ್ಳು ಹೇಳಿ ಕರೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹೌದು. ರಾಮಚಂದ್ರ ಅವರು ಈರಣ್ಣ ಜೇವೂರ ಅಕ್ಕಲಕೋಟೆ ಇವರು ಹೇಳ್ತಾ ಇದ್ದಾರೆ, ನಮ್ಮ ಮಗಳು ಕೂಡ ಎಡಗೈಯಲ್ಲೇ ಬಳಸಿ ಅವಳು ಅಡುಗೆ ಮಾಡೋದು ಬರೆಯೋದು ಎಲ್ಲವನ್ನು ಕೂಡ ಮಾಡ್ತಾಳೆ, ಅದೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಮತ್ತೊಬ್ಬರು ಮಂಜುನಾಥ್ ಅವರು ನಾಗಮಂಗಲದಿಂದ, ನಮ್ಮ ಅತ್ತೆಯರು ಎಡಗೈನೇ ಬಳಸೋದು ಬಹಳಷ್ಟು ಕೆಲಸಕ್ಕೆ ಅಂತ ಹೇಳ್ತಾ ಇದ್ದಾರೆ. ಮಂಗಳೂರಿನ ಮಂಗಳೇಶ ಸ್ವಾಮಿ ಅವರು ಕೂಡ ಹೇಳ್ತಾ ಇದ್ದಾರೆ, ಏನು ನಮ್ಮ ಮಗಳ ಗಂಡ ಅಳಿಯ ಅವರು ಕೂಡ ಏನೇ ಕೆಲಸ ಮಾಡಿದ್ರು ಎಡಗೈಯನ್ನೇ ಹೆಚ್ಚಾಗಿ ಬಳಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅವ್ರ ಜೊತೆಗೆ ಯಾರಿದು ಹನುಮಂತಪ್ಪ ಮಡಿವಾಳರ್, ಅವರು ನನ್ನ ಮೊಮ್ಮಗ ಕೂಡ ಎಡಗೈಯಲ್ಲೇ ಎಲ್ಲ ಕೆಲಸ ಮಾಡ್ತಾನೆ, ಬಿಡಿಸೋಕ್ಕೆ ಬಹಳ ಪ್ರಯತ್ನ ಪಟ್ಟಿದ್ದೀವಿ ಆದರೆ ಆಗಲ್ಲ, ಬಹಳ ಚುರುಕಿದ್ದಾನೆ ಅಂತ ಹೇಳ್ತಾರೆ. ಮಾದನ ಹೆಪ್ಪರ್ಗಿಯ ಶಿವಲಿಂಗಪ್ಪ ಭದ್ರೆಯವರು ಅಂಗಾಂಗ ದಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಯನ್ನು ಕಳಿಸ್ಕೊಟ್ಟಿದ್ದಾರೆ. ಅಂಗಾಂಗ ದಾನದ ಪ್ರಾಮುಖ್ಯತೆ, 8 ಜನರ ಜೀವವನ್ನು ಉಳಿಸಬಹುದು, ದಾನ ಮಾಡೋದು ಬಹಳ ಒಳ್ಳೆಯದು ಅಂತ ಹೇಳಿದ್ದೀರಾ. ಹೌದು, ಧನ್ಯವಾದ. ಮತ್ತು ವಸುಂಧರಾ ರಮೇಶ್ ಅವರು ಬೆಂಗಳೂರಿನಿಂದ, ನಾನು ಕೂಡ ಎಡಗೈಯಲ್ಲೇ ಬರೆಯೋದು ಎಲ್ಲ ಕೆಲಸ ಮಾಡ್ತೇನೆ ಎಡಗೈನಲ್ಲೇ, ಮಕ್ಕಳು ಚಿಕ್ಕವರಾಗಿದ್ದಾಗ ಎಡಗೈ ಬರೀತಾ ಬಲಗೈಯಲ್ಲಿ ಊಟ ಮಾಡಿಸ್ತಾ ಇದ್ದೆ ಅಂತ ಹೇಳ್ತಾರೆ. ಓಹೋ. ಮತ್ತೊಬ್ಬರು ಯಾರಪ್ಪ ಇದು ಅಂತ ಹೇಳಿದ್ರೆ, ನ್ಯಾಮತಿಯಿಂದ ವೀಣಾ ಅವರು, ಚಿಕ್ಕಮ್ಮ ಎಡಗೈ ಬಳಸ್ತಾರೆ ಅಂತ ಹೇಳ್ತಾರೆ. ಓಕೆ. ತೀರ್ಥೇಶ್ ಅವರು ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಹೇಳ್ತಾರೆ. ವಿಶ್ವ ಅಂಗಾಂಗ ದಿನ ಎಡಚರ ಬಗ್ಗೆ ಮಾತು ಚೆನ್ನಾಗಿದೆ ಅಂತ ಈಶಣ್ಣ ಮುತ್ತಿಗಾರಹಳ್ಳಿಯಿಂದ ಸಂದೇಶ ಕಳಿಸ್ಕೊಟ್ರೆ. ನಮ್ಮ ನಡುವಿನ ತಂಗಿ ವಿಜು ಎಡಗೈನೇ ಮುಂದೆ ಇರುತ್ತೆ ಯಾವಾಗಲೂ, ಅವಳನ್ನು ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಎಲ್ಲರೂ ನಾವು ಹಾಗೆ ಕರಿತೀವಿ ಅಂತ ಹೇಳಿ ವೈಟ್ಫೀಲ್ಡಿಂದ ರಜಿರಣಿ ಅವರು ತಮ್ಮ ತಂಗಿಯನ್ನು ನೆನಪು ಮಾಡಿಕೊಂಡಿದ್ದಾರೆ. ಶ್ವೇತಾ ಹೆಸರಾವ್ ಸುಳ್ಯದಿಂದ ಹೇಳ್ತಾ ಇದ್ರೆ, ನಮ್ಮನೆಯಲ್ಲೂ ಎಡಗೈ ಬಳಸೋರಿದ್ದಾರೆ, ಅವನೀಗ ಓದಿ ಇಂಜಿನಿಯರ್ ಆಗಿದ್ದಾನೆ, ಓದಿನಲ್ಲಿ ತುಂಬ ಚುರುಕು ಜಾಣ ಅಂತ ಹೇಳ್ತಾರೆ. ಶಾಲಿನಿ ಬಸವರಾಜ್ ಫ್ರಮ್ ಜಗಸಂದ್ರದಿಂದ, ಲೆಫ್ಟ್ ಹ್ಯಾಂಡ್ ಸಮ್ ಎವರ್ ಗ್ರೀನ್ ಹೀರೋ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಹಾಡು ಕೇಳಿ ಖುಷಿಯಾಯಿತು ಅಂತ ಹೇಳ್ತಾರೆ. ನನಗೂ ಎಡಗಾಲು ಮೊದಲು ಹೋಗುತ್ತೆ, ಎಡಗೈ ಅಲ್ಲ ಇವ್ರದ್ದು ಎಡಗಾಲಂತೆ. ಶಾಂತ ಅವರು ಕೂಡ, ನಾನು ನನ್ನ ಮಗಳು ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡೋದು ಜಾಸ್ತಿ ಅಂತ ಹೇಳ್ತಾರೆ. ಸುಜಾತ ಗಣೇಶ್ ಅವರು ಮತ್ತು ಯಾರಪ್ಪ ಇದು ಹೆಸರೇ ಹಾಕಲ್ಲ, ಜಯ ಗಂಗಯ್ಯ ಅಂತ ಕಾಣ್ತಾ ಇದೆ ಸದ್ಯಕ್ಕೆ ನನಗೆ. ಶಿವಮೊಗ್ಗದಿಂದ ಉಷಾ ಅವರು ಅಂಗಾಂಗ ದಾನ ಮರಣದ ನಂತರ ಬರ್ಕೊಡಬಹುದು ಅಂತ ಹೇಳ್ತಾ ಇದ್ದಾರೆ. ಮತ್ತು ನವೀನ್ ಕಾವ್ಯ ವಿವರ್ಸ್ ಕಾಲನಿಯಿಂದ ಅಂಗಾಂಗ ದಾನದ ಬಗ್ಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳ್ತಾರೆ. ಸುರೇಶ್ ಭಟ್ ಅವರು ಗೌರಿಬಿದನೂರಿನಿಂದ ಮೆಸೇಜ್ ಮಾಡಿದ್ದಾರೆ. ಆಮೇಲೆ ಯಾರಪ್ಪ ಯಲ್ಲಪ್ಪ ಯಾದವ್ ಇವರ ಸಂದೇಶ, ಹಲಸೂರಿನ ರಾಜೇಶ್ ಅವರು, ಮತ್ತು ನವೋದಯ ನಾಗರಾಜ್ ಅವರು, ಹೆಬ್ಬಾಳದ ರಮೇಶ್ ಅವರು, ಅನುಷಾ, ಉದಯ್ ಕಲ್ಬುರ್ಗಿಯವರು ಬೆಂಗಳೂರಿನಿಂದ ಮೆಸೇಜ್ ಮಾಡಿದ್ದಾರೆ, ಕಾರ್ಯಕ್ರಮ ಕೇಳ್ತಾ ಇದ್ದೀನಿ ಅಂತ ಹೇಳಿದರೆ. ಕವಿತಾ ಶ್ರೀನಿವಾಸ್ ಧಾರವಾಡದಿಂದ, ಅನಿಲ್ ಮಂಗಳೂರಿನಿಂದ ಮೆಸೇಜ್ ಮಾಡಿದ್ದಾರೆ. ಹೀಗೆ ತುಂಬ ಜನರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೀರಿ, ಎಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಕಲಾರುಣ್ ಅವ್ರ ಸಂದೇಶ, ನನ್ನ ಮೊಮ್ಮಗ ಕೂಡ, ಅವನು ಕೂಡ ಎಡಗೈಯಲ್ಲೇ ಬರೆಯೋದು ಎಲ್ಲ ಮಾಡ್ತಾನೆ ಅಂತ. ಮಂಜುಳ ಮುನಿಯಪ್ಪ ಪತ್ರಪಾಳ್ಯದಿಂದ, ನನ್ನ ತಮ್ಮ ಎಡಗೈಯಲ್ಲೇ ಎಲ್ಲ ಕೆಲಸ ಮಾಡ್ತಾನೆ ಅಂತ. ಹರೀಶ್ ಅವರು, ನಮ್ಮ ತಂದೆ ತಾಯಿಯ ಕಣ್ಣನ್ನು ನಾವು ದಾನ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರೆ ನಿಜವಾಗ್ಲೂ ಒಳ್ಳೆ ವಿಷಯ ಇದು. ಪುಷ್ಪಾ ಶಾನ್ಭೋಗರ್ ಅವರ ಸಂದೇಶ ಬಂದಿದೆ. ಹೀಗೆ ಎಲ್ಲರೂ ಕೂಡ ನಿತ್ಯ ನಿರಂತರವಾಗಿ ಮೆಸೇಜ್ಗಳನ್ನು ಕಳಿಸ್ತಾ ಇದ್ದೀರಾ, ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀವಿ ಅಂತ ಮೆಸೇಜ್ ಮಾಡಿದ್ದೀರಾ. ನಾವು ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ, ಯಾಕಂದರೆ ಈಗ ಸಮಯ 1 ಗಂಟೆ ಆಗೇ ಬಿಡ್ತು. ಕೇಳೋಣ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕಾವೇರಿ ನೀರು ಬಿಡುಗಡೆ ವಿರೋಧಿಸಿ ಕರೆ ನೀಡಿರುವ ರಾಜ್ಯ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಮೈಸೂರು ಬೆಂಗಳೂರಿನಲ್ಲಿ ಜನಜೀವನ ಸಾಮಾನ್ಯವಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಕೆಲ ವರ್ತಕರು, ಅಂಗಡಿ ಮುಂಗಟ್ಟುಗಳ ಮಾಲೀಕರು ಬಂದ್ಗೆ ಬೆಂಬಲ ಸೂಚಿಸಿದ್ದಾರೆ. ರಾಜ್ಯದ ಹಿತಕ್ಕಾಗಿ ಬಂದ್ ವಾಪಸ್ ಪಡೆದಿರುವ ಎಲ್ಲ ಸಂಘಟನೆಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಧನ್ಯವಾದ ಸಲ್ಲಿಸಿದ್ದಾರೆ. ಕನ್ನಡಪರ ಸಂಘಟನೆಗಳ ಬೇಡಿಕೆಗಳನ್ನು ಪರಿಶೀಲನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ವಿಧಾನಮಂಡಲದ ಮುಂಗಾರು ಅಧಿವೇಶನ ವಂದೇ ಮಾತರಂ ಗಾಯನದ ಮೂಲಕ ವಿಧಾನಸಭೆಯಲ್ಲಿ ವಿದ್ಯುಕ್ತವಾಗಿ ಆರಂಭಗೊಂಡಿದೆ. ಸದನದ ಕಲಾಪ ಆರಂಭವಾಗುತ್ತಿದ್ದಂತೆ ಹಂಗಾಮಿ ಸಭಾಧ್ಯಕ್ಷ ಜಯಚಂದ್ರ ಪೀಠ ಅಲಂಕರಿಸಿ ಮೊದಲು ಪ್ರಕಟಣೆಯನ್ನು ಓದಿದರು. ವಿಧಾನಸಭೆ ಸಭಾಧ್ಯಕ್ಷರ ಸ್ಥಾನಕ್ಕೆ ಜಿಎಸ್ ಪಾಟೀಲ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ವಿಧಾನಸಭೆ ಕಾರ್ಯದರ್ಶಿ ವಿಶಾಲಾಕ್ಷಿ ಅವರ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿದರು. ವಿಧಾನಪರಿಷತ್ ಸಭಾಪತಿ ಸ್ಥಾನಕ್ಕೆ ನಾಳೆ ನಡೆಯಲಿರುವ ಚುನಾವಣೆಗೆ ಸಲೀಂ ಅಹಮದ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮ್ಮುಖದಲ್ಲಿ ವಿಧಾನಪರಿಷತ್ ಕಾರ್ಯದರ್ಶಿ ಅವರ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿದ್ದಾರೆ. ಲೋಕಸಭೆ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗಿದೆ. ಸಾರ್ವಜನಿಕ ಪರೀಕ್ಷೆಗಳು, ತಿದ್ದುಪಡಿ ಮಸೂದೆ, ನ್ಯಾಯಮಂಡಳಿ ಸುಧಾರಣಾ ಮಸೂದೆ, ಕೇರಳ ಮಸೂದೆ ಸೇರಿದಂತೆ ಹಲವಾರು ಪ್ರಮುಖ ಮಸೂದೆಗಳನ್ನು ಈ ಬಾರಿ ಅಂಗೀಕರಿಸಲಾಗಿದೆ. ರಾಜ್ಯಸಭೆಯಲ್ಲಿಂದು 2026ರ ಗಣಿ ಮತ್ತು ಖನಿಜ ತಿದ್ದುಪಡಿ ಮಸೂದೆಯನ್ನು ಅಂಗೀಕರಿಸಲಾಗಿದೆ. ಈ ಮಸೂದೆ ಮೂಲಕ ಕೇಂದ್ರ ಸರ್ಕಾರ ಖನಿಜಾಂಶ ಹೊಂದಿರುವ ಭೂಮಿಯನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳಲು ಸಹಕಾರಿಯಾಗಿದೆ. ಬಳಿಕ ರಾಜ್ಯಸಭೆ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮೊಬೈಲ್ ಬಳಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನು ವಿಐಪಿ ಸೆಲ್ನಿಂದ ಸಾಮಾನ್ಯ ಸೆಲ್ಗೆ ವರ್ಗಾಯಿಸಲಾಗಿದೆ. ಪ್ರತಿಕೂಲ ಪರಿಸ್ಥಿತಿಗಳನ್ನು ಅನುಕೂಲಕರವಾಗಿ ಪರಿವರ್ತಿಸುವ ದೃಢ ಸಂಕಲ್ಪ, ಪರಿಶ್ರಮ ಮತ್ತು ಧೈರ್ಯವನ್ನು ಹೊಂದಿರುವ ವ್ಯಕ್ತಿಯು ಜೀವನದ ಸವಾಲುಗಳಿಂದ ಎಂದಿಗೂ ಸೋಲು ಅನುಭವಿಸುವುದಿಲ್ಲ ಎಂದು ಪ್ರಧಾನಿ ನರೇಂದ್ರ ಮೋದಿ ಇಂದು ಹೇಳಿದ್ದಾರೆ. ಪ್ರಬಲ ಭೂಕಂಪದ ಬಳಿಕ ಪರಿಹಾರ ಮತ್ತು ಪುನರ್ ನಿರ್ಮಾಣಕ್ಕಾಗಿ ಕೊಲಂಬಿಯಾ ಅಧ್ಯಕ್ಷ ಅಬೆಲಾರ್ಡೋ ಡಿಲಾ ಎಸ್ಟ್ರಿಯಲ ಆರ್ಥಿಕ ತುರ್ತು ಪರಿಸ್ಥಿತಿ ಘೋಷಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ಸುದ್ದಿ ಮುಖ್ಯಾಂಶಗಳು 5:00.

0: ಅಪ್ಪ, ಕಾಲೇಜ್ ಫೀಸ್ ಜಾಸ್ತಿ ಇದೆ.
1: ಮಗಳೇ,
2: ನೆನಪಿದ್ಯಾ ಬೋನಸ್ನ ಸ್ವಲ್ಪ ಹಣ ನಾವು ಬೇರೆ ಖಾತೆಯಲ್ಲಿ ಇಟ್ಟಿದ್ವಿ?
1: 2 ವರ್ಷಗಳಿಂದ ಖಾತೆಯಲ್ಲಿ ಯಾವುದೇ ವಹಿವಾಟು ಮಾಡಿಲ್ಲ. ಬಹುಶಃ ಇನ್ಆಪರೇಟಿವ್ ಆಗಿರ್ಬೇಕು.
3: ಈಗ ಬ್ಯಾಂಕ್ ಗೆ ಹೋಗಿ ಅಥವಾ ವಿಡಿಯೋ KYC ಮೂಲಕ KYC ಅಪ್ಡೇಟ್ ಮಾಡಿ. ಖಾತೆಯು ಆಗ್ತದೆ ಆಕ್ಟಿವ್, ಪೂರ್ತಿ ಫ್ರೀ. ಹೋಗಣ್ವಾ?
0: ಎಲ್ಲಿಗೆ?
3: ಅಡ್ಮಿಷನ್ ಮಾಡ್ಸೋಕೆ. ಖಾತೆ ಆಯ್ತು ಆಕ್ಟಿವ್.
4: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.

ಅರಮನೆ ಚಿತ್ರಕ್ಕಾಗಿ ಜಯಂತ್ ಕಾಯ್ಕಿಣಿಯವರು ಬರೆದ ಗೀತೆಗೆ ಗುರುಕಿರಣ್ ಅವರ ಸಂಗೀತ ಇತ್ತು. ರಾಜೇಶ್ ಕೃಷ್ಣನ್ ಅವರು ಹಾಡಿಗೆ ಧ್ವನಿಯಾಗಿದ್ರು. ಚಿತ್ರಗೀತೆಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಇನ್ನು ಮುಂದೆ 1:10 ಕನ್ನಡದಲ್ಲಿ ವಾರ್ತಾ ಪ್ರಸಾರವನ್ನ ಕೇಳ್ತೀರಾ. 1:20 ನಮ್ಮ ನಾಡು ಕಾರ್ಯಕ್ರಮ. ನಮ್ಮ ನಾಡು ಕಾರ್ಯಕ್ರಮದಲ್ಲಿ ನಾವು ಈ ದಿನ ನಿಮ್ಮ ಊರಿನ ಸುತ್ತಮುತ್ತಲ ಊರುಗಳಲ್ಲಿ ನೀವು ಕೇಳಿದ ಸ್ವಾತಂತ್ರ್ಯ ಹೋರಾಟದ ಕಥೆಗಳು ಅಥವಾ ಸ್ವಾತಂತ್ರ್ಯ ಹೋರಾಟಗಾರರು ಯಾರಾದರೂ ನಿಮ್ಮ

0: ಇದ್ರೆ ಅವ್ರ ಬಗ್ಗೆ ನಿಮಗೆ ಮಾಹಿತಿ ಇದ್ರೆ ಅದನ್ನ ನೀವು ವಿವಿಧ ಭಾರತಿ ಜೊತೆಗೆ ಹಂಚಿಕೊಳ್ಳಬಹುದು. ಹೌದಲ್ಲ, ನಾಳೆ ನಾಡಿದ್ದು ದೇಶದ ಸ್ವಾತಂತ್ರ್ಯೋತ್ಸವದ ಸಂಭ್ರಮದ ಆಚರಣೆ ಆಗಲಿದೆ. ಆಗಸ್ಟ್ ಅಂದರೆ ಹಾಗೇನೆ, ಈಗಾಗಲೇ ದೇಶದ ಎಲ್ಲ ಕಡೆಗಳಲ್ಲಿ ಕೇಸರಿ ಬಿಳಿ ಹಸಿರು ಬಣ್ಣದ ದೀಪಗಳಿಂದ ಕಟ್ಟಡಗಳು ಕೂಡ ಜಗಮಗಿಸ್ತಾ ಇದೆ. ಸಾಕಷ್ಟು ತಯಾರಿಗಳು ಕೂಡ ನಡೆಯುತ್ತಾ ಇದೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಕರ್ನಾಟಕದ ಪಾತ್ರ ಏನಿತ್ತು ಅನ್ನೋದನ್ನು ನೀವು ನಿಮ್ಮ ಸುತ್ತಮುತ್ತಲ ಊರುಗಳಲ್ಲಿ ಕಂಡಂತಹ ಕೇಳಿದ ಸ್ವಾತಂತ್ರ್ಯ ಹೋರಾಟದ ಕಥೆಗಳು ಅಥವಾ ಸ್ವಾತಂತ್ರ್ಯ ಹೋರಾಟಗಾರರನ್ನು ಯಾರನ್ನಾದರೂ ನೀವು ಕಂಡಿದ್ರೆ, ಅವ್ರ ಜೊತೆ ಮಾತಾಡಿದರೆ, ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ನೀವು ಯಾವತ್ತಾದರೂ ಕೇಳಿದರೆ ಅದರ ಬಗ್ಗೆ ನಮ್ಮ ಇವತ್ತಿನ ನಮ್ಮ ನಾಡು ಕಾರ್ಯಕ್ರಮದಲ್ಲಿ ನೀವು ಮಾತಾಡಬಹುದು, ಕರೆ ಮಾಡಬಹುದು. ಕಾರ್ಯಕ್ರಮಕ್ಕೆ ಯಾರು ಬೇಕಾದರೂ ಎಲ್ಲಿಂದ ಬೇಕಾದರೂ ಕರೆ ಮಾಡಿ ಮಾತಾಡಬಹುದು. ಆದರೆ ವಿಷಯ ಮಾತ್ರ ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಊರು, ನಿಮ್ಮ ತಾಲೂಕು ಇರಬಹುದು, ಜಿಲ್ಲೆ ಇರಬಹುದು, ನಿಮ್ಮ ಸುತ್ತಮುತ್ತಲಲ್ಲಿ ನಡೆದಂತಹ ವಿಚಾರಗಳನ್ನು ನೀವು ನಮ್ಮ ಜೊತೆ ಹಂಚಿಕೊಳ್ಳಬಹುದು. ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಬರೀ ಒಂದು ಕಡೆದಲ್ಲ, ಇಡೀ ದೇಶದ ದಿಕ್ಕು ದಿಕ್ಕಿನಿಂದನೂ ಕೂಡ ಬ್ರಿಟಿಷರ ವಿರುದ್ಧ ಸಿಡಿದೆದ್ದಂತಹ ಒಂದು ಮಹಾನ್ ಚಳುವಳಿ. ಈ ಹೋರಾಟದಲ್ಲಿ ಕರ್ನಾಟಕದ ಕೊಡುಗೆ ಕೂಡ ಅಪಾರವಾದದ್ದು. ಕನ್ನಡಿಗರು ತಮ್ಮದೇ ಆದಂತಹ ವಿಶಿಷ್ಟ ರೀತಿಯಲ್ಲಿ ಸ್ವಾತಂತ್ರ್ಯ ಕಿಚ್ಚನ್ನ ಹಚ್ಚಿ ಬ್ರಿಟಿಷ್ ಆಡಳಿತದ ವಿರುದ್ಧ ಧೈರ್ಯದಿಂದ ಹೋರಾಡಿದ್ದಾರೆ. ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಮದಕರಿ ನಾಯಕ, ಸುರಪುರದ ವೆಂಕಟಪ್ಪ ನಾಯಕ, ಹೀಗೆ ಬೇಕಾದಷ್ಟು ಜನರನ್ನು ನಾವು ಹೆಸರಿಸ್ತಾ ಹೋಗಬಹುದು. ಅವ್ರ ಬಗ್ಗೆ ನಿಮ್ಮ ಬಾಯಲ್ಲಿ ಕೇಳುವಂಥ ಅವಕಾಶ ಇವತ್ತು. ಈಗ ಸಮಯ 1:10, ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳೋಣ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸಹನ. ಮುಖ್ಯಾಂಶಗಳು: ಸಂಸತ್ತಿನ ಉಭಯ ಸದನಗಳ ಕಲಾಪ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. 2026 ಗಣಿ ಮತ್ತು ಖನಿಜಗಳ ಅಭಿವೃದ್ಧಿ ಹಾಗೂ ನಿಯಂತ್ರಣ ತಿದ್ದುಪಡಿ ಮಸೂದೆಗೆ ಸಂಸತ್ ಅಂಗೀಕಾರ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ 115 ಕಲಾವಿದರಿಗೆ 2024-25 ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ ಮತ್ತು ಪ್ರಶಸ್ತಿಗಳ ಪ್ರದಾನ. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಸರ್ಕಾರ ಪರಿಚಯಿಸಿದ್ದ ಒಬಿಸಿ ಪ್ರಮಾಣ ಪತ್ರಗಳನ್ನು ರದ್ದುಗೊಳಿಸಿದ ಕಲ್ಕತ್ತಾ ಹೈಕೋರ್ಟ್. ಹಾಗೂ ಇಂದು ಸಮಾಜ ಸುಧಾರಕಿ ಅಹಲ್ಯಾಬಾಯಿ ಹೋಲ್ಕರ್ ಅವರ ಪುಣ್ಯತಿಥಿ. ವಾರ್ತೆಗಳ ವಿವರ: ಲೋಕಸಭೆಯನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗಿದೆ. ಕಳೆದ ತಿಂಗಳು 20 ಪ್ರಾರಂಭವಾದ ಮಳೆಗಾಲದ ಅಧಿವೇಶನವು 25 ದಿನಗಳಲ್ಲಿ 19 ಕಲಾಪಗಳೊಂದಿಗೆ ಇಂದು ಮುಕ್ತಾಯಗೊಂಡಿತು. ವ್ಯಾಪಕ ಶ್ರೇಣಿಯ ಶಾಸಕಾಂಗ ಮತ್ತು ರಾಷ್ಟೀಯ ವಿಷಯಗಳ ಕುರಿತ ಚರ್ಚೆಗಳಿಗೆ ಸದನ ಸಾಕ್ಷಿಯಾಯಿತು. ಸಾರ್ವಜನಿಕ ಪರೀಕ್ಷೆಗಳು, ಅನ್ಯಾಯದ ವಿಧಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026, ರಾಷ್ಟೀಯ ಗೌರವಕ್ಕೆ ಅವಮಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026, ನ್ಯಾಯಮಂಡಳಿ ಸುಧಾರಣಾ ಮಸೂದೆ 2026, ತೆರಿಗೆ ಮತ್ತು ಇತರ ಕಾನೂನುಗಳು ತಿದ್ದುಪಡಿ ಮಸೂದೆ 2026, ರಾಷ್ಟೀಯ ಸಹಕಾರಿ ಅಭಿವೃದ್ಧಿ ನಿಗಮ ತಿದ್ದುಪಡಿ ಮಸೂದೆ 2026 ಮತ್ತು ಕೇರಳ ಹೆಸರು ಬದಲಾವಣೆ ಮಸೂದೆ 2026 ಸೇರಿದಂತೆ ಹಲವಾರು ಪ್ರಮುಖ ಮಸೂದೆಗಳನ್ನು ಅಂಗೀಕರಿಸಲಾಯಿತು. ಇದೇ ಸಂದರ್ಭದಲ್ಲಿ ನೀಟ್ ಪತ್ರಿಕೆ ಸೋರಿಕೆಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳ ಪ್ರತಿಭಟನೆ, ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ವಿರುದ್ಧ ಪೊಲೀಸ್ ಕ್ರಮ ಮತ್ತು ಅಯೋಧ್ಯೆ ರಾಮಮಂದಿರ ಕಾಣಿಕೆಯಲ್ಲಿ ನಡೆದ ಅವ್ಯವಹಾರಗಳ ವಿಷಯದ ಕುರಿತ ಚರ್ಚೆಗಳು ಅಧಿವೇಶನವನ್ನು ಪದೇ ಪದೇ ಅಡ್ಡಿಪಡಿಸಿತು. ಸಂಸತ್ತು 2026 ಗಣಿ ಮತ್ತು ಖನಿಜ ಅಭಿವೃದ್ಧಿ ಹಾಗೂ ನಿಯಂತ್ರಣ ತಿದ್ದುಪಡಿ ಮಸೂದೆಯನ್ನು ಅಂಗೀಕರಿಸಿದ್ದು, ಇಂದು ರಾಜ್ಯಸಭೆಯು ಅದನ್ನು ಅನುಮೋದಿಸಿದೆ. ಭಾರತ ಗಣಿಗಾರಿಕೆ ವಲಯವನ್ನು ಹೆಚ್ಚು ಪರಿಣಾಮಕಾರಿ, ಹೂಡಿಕೆ ಸ್ನೇಹಿ ಮತ್ತು ದೇಶದ ಹೆಚ್ಚುತ್ತಿರುವ ನಿರ್ಣಾಯಕ ಖನಿಜಗಳ ಬೇಡಿಕೆಯನ್ನು ಪೂರೈಸಲು ಸುಸಜ್ಜಿತವಾಗಿಸುವ ಗುರಿಯನ್ನು ಈ ಮಸೂದೆ ಹೊಂದಿದೆ. ಬೆಳಿಗ್ಗೆ 11 ಸದನವು ಸಭೆ ಸೇರಿದಾಗ ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವ ಜಿ ಕಿಶನ್ ರೆಡ್ಡಿ ಅವರು 1957 ಗಣಿ ಮತ್ತು ಖನಿಜ ಅಭಿವೃದ್ಧಿ ಹಾಗೂ ನಿಯಂತ್ರಣ ಕಾಯ್ದೆಗೆ ಮತ್ತಷ್ಟು ತಿದ್ದುಪಡಿ ತರುವ ಮಸೂದೆಯನ್ನು ಮಂಡಿಸಿದರು. ಭಾರತದ ಗಣಿಗಾರಿಕೆ ವಲಯವನ್ನು ಹೆಚ್ಚು ಪರಿಣಾಮಕಾರಿ, ಹೂಡಿಕೆ ಸ್ನೇಹಿ ಮತ್ತು ದೇಶದ ಹೆಚ್ಚುತ್ತಿರುವ ನಿರ್ಣಾಯಕ ಖನಿಜಗಳ ಬೇಡಿಕೆಯನ್ನು ಪೂರೈಸಲು ಸುಸಜ್ಜಿತವಾಗಿಸುವ ಗುರಿಯನ್ನು ಈ ಮಸೂದೆ ಹೊಂದಿದೆ. ಗಣಿ ಮತ್ತು ಖನಿಜ ಅಭಿವೃದ್ಧಿ ಹಾಗೂ ನಿಯಂತ್ರಣ ಎಂಎಂಡಿಆರ್ ಕಾಯ್ದೆಯಡಿಯಲ್ಲಿ ನಿಗದಿಪಡಿಸಲಾದ ನಿಯತಾಂಕಗಳಿಗೆ ಅನುಗುಣವಾಗಿ ಖನಿಜ ಅಂಶವನ್ನು ಹೊಂದಿರುವ ಭೂಮಿಯನ್ನು ನಿಯಂತ್ರಿಸುವುದನ್ನು ಮಸೂದೆಯ ಮೂಲಕ ಕೇಂದ್ರವು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲು ಸಹಕಾರಿಯಾಗಲಿದೆ. ಮಸೂದೆಯ ಮೇಲಿನ ಚರ್ಚೆಗೆ ಉತ್ತರಿಸಿದ ಜಿ ಕಿಶನ್

0: ಸರ್ಕಾರ ಪಾರದರ್ಶಕತೆಯನ್ನು ಖಚಿತಪಡಿಸಿಕೊಂಡಿದ್ದು ಗಣಿಗಾರಿಕೆ ಸಂಪನ್ಮೂಲಗಳನ್ನು ಸರಿಯಾಗಿ ನಿರ್ವಹಿಸಲು ಹರಾಜುಗಳನ್ನು ನಡೆಸಿದೆ. ನರೇಂದ್ರ ಮೋದಿ ಸರ್ಕಾರಕ್ಕೆ ಮೊದಲು ಭಾರತದ ಖನಿಜ ಸಂಪನ್ಮೂಲಗಳನ್ನು ಕಳಪೆಯಾಗಿ ನಿರ್ವಹಿಸಲಾಗುತ್ತಿತ್ತು. ಸ್ಥಾಪಿತ ಹಿತಾಸಕ್ತಿಗಳು ವಲಯದ ಮೇಲೆ ಪ್ರಭಾವ ಬೀರುತ್ತಿದ್ದವು. ಇದರಿಂದ ವ್ಯವಸ್ಥೆಯಲ್ಲಿ ಅಕ್ರಮಗಳು ಚಾಲ್ತಿಯಲ್ಲಿದ್ದವು ಎಂದು ಆರೋಪಿಸಿದರು. ಖನಿಜ ಸಂಪನ್ಮೂಲ ದೇಶದ ಅಭಿವೃದ್ಧಿಗೆ ಅಗತ್ಯವಾದ ರಾಷ್ಟೀಯ ಆಸ್ತಿ ಎಂದು ಸರ್ಕಾರ ನಂಬುತ್ತದೆ. ಈ ದಿಸೆಯಲ್ಲಿ ರಾಷ್ಟೀಯ ಹಿತಾಸಕ್ತಿಗಾಗಿ ಸಮರ್ಪಣಾ ಭಾವದಿಂದ ಕೆಲಸ ಮಾಡಿದೆ. ಕಳೆದ 12 ವರ್ಷಗಳಲ್ಲಿ ಸರ್ಕಾರ ಕಲ್ಲಿದ್ದಲು ಉತ್ಪಾದನೆಯನ್ನು ಗರಿಷ್ಠಗೊಳಿಸಿದೆ ಎಂದು ಸಚಿವರು ಹೇಳಿದರು. ದೇಶಾದ್ಯಂತ ಸರ್ಕಾರ ಹೆಚ್ಚುವರಿ ವಿದ್ಯುತ್ ಉತ್ಪಾದಿಸುತ್ತಿದೆ. ಅದರಲ್ಲಿ ಶೇಕಡಾ 73% ಕಲ್ಲಿದ್ದಲು ಆಧಾರಿತ ಉಷ್ಣ ವಿದ್ಯುತ್ ಸ್ಥಾವರಗಳಿಂದ ಬರುತ್ತಿದೆ ಎಂದು ಅವರು ಹೇಳಿದರು. 2014-15 ರಾಜ್ಯ ಸರ್ಕಾರಗಳು ಖನಿಜ ಆದಾಯದ ಶೇಕಡಾ 65% ಪಡೆದಿದ್ದರೆ ನರೇಂದ್ರ ಮೋದಿ ಸರ್ಕಾರದ ಅಡಿಯಲ್ಲಿ ಅವುಗಳ ಪಾಲು ಶೇಕಡಾ 85% ಏರಿದೆ. ಈ ಹೆಚ್ಚಳವು ರಾಜ್ಯಗಳೊಂದಿಗೆ ಹೆಚ್ಚಿನ ಆದಾಯ ಹಂಚಿಕೆಯನ್ನು ಖಚಿತಪಡಿಸಿಕೊಳ್ಳುವ ಮೋದಿ ಸರ್ಕಾರದ ವಿಧಾನವನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಚಿವರು ತಿಳಿಸಿದರು. ಪ್ರತಿಕೂಲ ಪರಿಸ್ಥಿತಿಗಳನ್ನು ಅನುಕೂಲಕರವಾಗಿ ಪರಿವರ್ತಿಸುವ ದೃಢ ಸಂಕಲ್ಪ, ಪರಿಶ್ರಮ ಮತ್ತು ಧೈರ್ಯವನ್ನು ಹೊಂದಿರುವ ವ್ಯಕ್ತಿಯು ಜೀವನದ ಸವಾಲುಗಳಿಂದ ಎಂದಿಗೂ ಸೋಲನುಭವಿಸುವುದಿಲ್ಲ ಎಂದು ಪ್ರಧಾನಿ ನರೇಂದ್ರ ಮೋದಿ ಇಂದು ಹೇಳಿದ್ದಾರೆ. ನಿರಂತರ ಪ್ರಯತ್ನ ಮತ್ತು ಅಚಲ ಸಂಕಲ್ಪದ ಮೂಲಕ ವ್ಯಕ್ತಿಯು ಮುನ್ನಡೆದು ಅಂತಿಮವಾಗಿ ಯಶಸ್ಸನ್ನು ಸಾಧಿಸುತ್ತಾನೆ ಎಂದು ತಿಳಿಸಿರುವ ಪ್ರಧಾನಿ ಸಂಸ್ಕೃತ ಉಲ್ಲೇಖವನ್ನು ಹಂಚಿಕೊಂಡಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನವದೆಹಲಿಯಲ್ಲಿ ನಡೆದ ವಿಶೇಷ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2024 ಮತ್ತು 2025 ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ಗಳು ಮತ್ತು ಪ್ರಶಸ್ತಿಗಳನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು 115 ಕಲಾವಿದರಿಗೆ ಪ್ರದಾನ ಮಾಡಿದರು. ಸಂಗೀತ, ನೃತ್ಯ, ರಂಗಭೂಮಿ, ಜಾನಪದ ಮತ್ತು ಬುಡಕಟ್ಟು ಕಲೆಗಳು, ಬೊಂಬೆಯಾಟ, ಸಾಂಪ್ರದಾಯಿಕ ರಂಗಭೂಮಿ ಸೇರಿದಂತೆ ಇತರ ಸಂಬಂಧಿತ ಕ್ಷೇತ್ರಗಳಲ್ಲಿ ನೀಡಿರುವ ಕೊಡುಗೆಗಳನ್ನು ಗುರುತಿಸಿ ಈ ಪ್ರಶಸ್ತಿಗಳನ್ನು ನೀಡಲಾಗಿದೆ. ಫೆಲೋಶಿಪ್ಗೆ ಆಯ್ಕೆಯಾದವರು ಮತ್ತು ಪ್ರಶಸ್ತಿ ಪುರಸ್ಕೃತರು ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೇರಿದವರಾದರೂ ದೇಶವನ್ನು ಒಟ್ಟಾರೆಯಾಗಿ ಪ್ರತಿನಿಧಿಸುತ್ತಾರೆ. ಅಕಾಡೆಮಿ ಫೆಲೋ ಗೌರವವು 3 ಲಕ್ಷ ರೂಪಾಯಿಗಳ ನಗದನ್ನು ಹೊಂದಿದ್ದರೆ ಅಕಾಡೆಮಿ ಪ್ರಶಸ್ತಿಯು ತಾಮ್ರಪತ್ರ ಮತ್ತು ಅಂಗವಸ್ತ್ರದ ಜೊತೆಗೆ 1 ಲಕ್ಷ ರೂಪಾಯಿಗಳ ನಗದು ಬಹುಮಾನವನ್ನು ಒಳಗೊಂಡಿರುತ್ತದೆ. ಪಶ್ಚಿಮ ಬಂಗಾಳದಲ್ಲಿ ಹಿಂದಿನ ತೃಣಮೂಲ ಕಾಂಗ್ರೆಸ್ ಸರ್ಕಾರ ಪರಿಚಯಿಸಿದ ಪರಿಷ್ಕೃತ ನಿಯಮಗಳ ಅಡಿಯಲ್ಲಿ ನೀಡಲಾದ ಎಲ್ಲಾ ಇತರ ಹಿಂದುಳಿದ ವರ್ಗಗಳ ಪ್ರಮಾಣ ಪತ್ರಗಳನ್ನು ಕಲ್ಕತ್ತಾ ಹೈಕೋರ್ಟ್ ರದ್ದುಗೊಳಿಸಿದೆ. ಹಿಂದಿನ ವ್ಯವಸ್ಥೆಯಡಿಯಲ್ಲಿ ನೀಡಲಾದ ಪ್ರಮಾಣ ಪತ್ರಗಳು ತಮ್ಮ ಸಿಂಧುತ್ವವನ್ನು ಕಳೆದುಕೊಂಡಿವೆ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಒಬಿಸಿ ವಿವಾದವು 2010 ನಂತರದ ಅವಧಿಗೂ ಹಿಂದಿನದ್ದಾಗಿದ್ದು ಅಂದಿನ ತೃಣಮೂಲ ಕಾಂಗ್ರೆಸ್ ಸರ್ಕಾರವು ಒಬಿಸಿ ಸಮುದಾಯಗಳನ್ನು ಒಬಿಸಿಎ ಮತ್ತು ಒಬಿಸಿಬಿ ಎಂದು ಎರಡು ವರ್ಗಗಳಾಗಿ ವಿಂಗಡಿಸಿತ್ತು. ಬಳಿಕ ಒಬಿಸಿ ಪ್ರಮಾಣ ಪತ್ರಗಳ ವಿತರಣೆಯಲ್ಲಿ ನಡೆದ ಅಕ್ರಮಗಳು ಮತ್ತು ಭ್ರಷ್ಟಾಚಾರದ ಆರೋಪಗಳು ಕಾನೂನು ಸವಾಲುಗಳಿಗೆ ಕಾರಣವಾಯಿತು. ಇಂದು ಸಮಾಜ ಸುಧಾರಕಿ ಅಹಲ್ಯಾಬಾಯಿ ಹೋಲ್ಕರ್ ಅವರ ಪುಣ್ಯತಿಥಿ. ಈ ಹಿನ್ನೆಲೆಯಲ್ಲಿ ಅಹಲ್ಯಾಬಾಯಿ ಹೋಲ್ಕರ್ ಅವರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗೌರವ ಸಲ್ಲಿಸಿದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ದೇವಾಲಯಗಳ ನವೀಕರಣ ಮತ್ತು ಪುನರ್ ನಿರ್ಮಾಣದಿಂದ ಹಿಡಿದು ಯಾತ್ರಾ ಸ್ಥಳಗಳ ಅಭಿವೃದ್ಧಿಯವರೆಗೆ ಪರಂಪರೆಯ ಸಂರಕ್ಷಣೆ ಮತ್ತು ಪುನಃ ಸ್ಥಾಪನೆಗೆ ಅಹಲ್ಯಾಬಾಯಿ ಹೋಲ್ಕರ್ ಅವರು ಅಪ್ರತಿಮ ಕೊಡುಗೆಗಳನ್ನು ನೀಡಿದ್ದಾರೆ ಎಂದು ಅವರು ಹೇಳಿದ್ದಾರೆ. ಮಹಿಳಾ ಶಿಕ್ಷಣ ಮತ್ತು ವಿಧವೆಯರ ಪುನರ್ ವಿವಾಹವನ್ನು ಉತ್ತೇಜಿಸುವ ಮೂಲಕ ಮಹಿಳೆಯರನ್ನು ಸಬಲೀಕರಣಗೊಳಿಸುವ ಮೂಲಕ ಅಹಲ್ಯಾಬಾಯಿ ಹೋಲ್ಕರ್ ಅವರು ಸಾರ್ವಜನಿಕ ಕಲ್ಯಾಣ, ನ್ಯಾಯ ಮತ್ತು ಉತ್ತಮ ಆಡಳಿತಕ್ಕೆ ಆದರ್ಶಪ್ರಾಯರಾಗಿದ್ದಾರೆ ಎಂದು ಗೃಹ ಸಚಿವರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಅಹಲ್ಯಾಬಾಯಿ ಹೋಲ್ಕರ್ ಅವರು ಜನಕೇಂದ್ರಿತ ಆಡಳಿತ, ಅದಮ್ಯ ಧೈರ್ಯ ಮತ್ತು ಪ್ರವೀಣ ಆಡಳಿತದ ಅಸಾಧಾರಣ ಮಾದರಿಯನ್ನು ಪ್ರದರ್ಶಿಸಿದ್ದಾರೆ.

ಶಿಸಿದರು ಎಂದು ಹೇಳಿದ್ದಾರೆ. ಸಮಾಜದ ವಂಚಿತ ಮತ್ತು ಬುಡಕಟ್ಟು ಸಮುದಾಯಗಳ ಜೀವನೋಪಾಯ ಹಾಗೂ ಕಲ್ಯಾಣಕ್ಕಾಗಿ ಅವರು ಹಲವಾರು ಪ್ರಮುಖ ಕ್ರಮಗಳನ್ನು ತೆಗೆದುಕೊಂಡರು. ಅವರ ಜೀವನವು ನ್ಯಾಯ, ಉತ್ತಮ ಆಡಳಿತ, ಮಹಿಳಾ ಸಬಲೀಕರಣ, ಸಾರ್ವಜನಿಕ ಕಲ್ಯಾಣ ಮತ್ತು ಭಾರತದ ಸಾಂಸ್ಕೃತಿಕ ಪರಂಪರೆಯ ಸಂರಕ್ಷಣೆಯ ಸ್ಫೂರ್ತಿದಾಯಕ ಕಥೆಯಾಗಿದೆ ಎಂದು ರಕ್ಷಣಾ ಸಚಿವರು ತಿಳಿಸಿದ್ದಾರೆ. ರಾಷ್ಟೀಯ ಜೀವವೈವಿಧ್ಯ ಪ್ರಾಧಿಕಾರ ಎನ್ಬಿಎ ಸಾಸಿವೆ ಜೆನೆಟಿಕ್ ರಿಸೋರ್ಸಸ್ನಿಂದ ಬರುವ 15 ಕೋಟಿ ರೂಪಾಯಿಗಳಿಗೂ ಅಧಿಕ ಪ್ರವೇಶ ಮತ್ತು ಲಾಭ ಹಂಚಿಕೆ ಎಬಿಎಸ್ ಆದಾಯವನ್ನು ಬಿಡುಗಡೆ ಮಾಡಿದೆ. ಈ ಮೊತ್ತವು 26 ರಾಜ್ಯ ಜೀವವೈವಿಧ್ಯ ಮಂಡಳಿಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶದ ಜೀವವೈವಿಧ್ಯ ಮಂಡಳಿಗಳಿಗೆ ಹರಿಯುತ್ತದೆ. ಪ್ರತಿ ರಾಜ್ಯದಲ್ಲಿ ಸಾಸಿವೆ ಬೆಳೆಯುವ ಪ್ರದೇಶದ ಆಧಾರದ ಮೇಲೆ ಎಬಿಎಸ್ ಪಾಲನ್ನು ಲೆಕ್ಕ ಹಾಕಲಾಗುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ತಿನ ಉಭಯ ಸದನಗಳ ಕಲಾಪ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. 2026 ಗಣಿ ಮತ್ತು ಖನಿಜಗಳ ಅಭಿವೃದ್ಧಿ ಹಾಗೂ ನಿಯಂತ್ರಣ ತಿದ್ದುಪಡಿ ಮಸೂದೆಗೆ ಸಂಸತ್ ಅಂಗೀಕಾರ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ 115 ಕಲಾವಿದರಿಗೆ 2024-25 ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ ಮತ್ತು ಪ್ರಶಸ್ತಿಗಳ ಪ್ರದಾನ. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಸರ್ಕಾರ ಪರಿಚಯಿಸಿದ್ದ ಒಬಿಸಿ ಪ್ರಮಾಣ ಪತ್ರಗಳನ್ನು ರದ್ದುಗೊಳಿಸಿದ ಕಲ್ಕತ್ತಾ ಹೈಕೋರ್ಟ್. ಹಾಗೂ ಇಂದು ಸಮಾಜ ಸುಧಾರಕಿ ಅಹಲ್ಯಾಬಾಯಿ ಹೋಲ್ಕರ್ ಅವರ ಪುಣ್ಯತಿಥಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಮಧ್ಯಾಹ್ನದ 1:21:21 ಸಮಯವಾಗಿದೆ. ಗುರುವಾರದ ಮಧ್ಯಾಹ್ನದ ಪ್ರಸಾರದಲ್ಲಿ ನಮ್ಮ ನಾಡು ಕಾರ್ಯಕ್ರಮ ಆರಂಭ ಆಗಬೇಕು. ಈಗಾಗಲೇ ಹೇಳಿದ ಹಾಗೆ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಇಡೀ ದೇಶದ ಎಲ್ಲ ಜನರು ಕೂಡ ಪಾಲ್ಗೊಂಡಿದ್ದಾರೆ. ಬ್ರಿಟಿಷರ ವಿರುದ್ಧ ಸಿಡಿದಿದ್ದ ಒಂದು ಮಹಾನ್ ಚಳವಳಿ. ಈ ಚಳವಳಿಗೆ ಕರ್ನಾಟಕದ ಕೊಡುಗೆ ಕೂಡ ಅಪಾರವಾದದ್ದು. ಕನ್ನಡಿಗರು ತಮ್ಮದೇ ಆದ ವಿಶಿಷ್ಟ ರೀತಿಯಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನ ಹಚ್ಚಿದ್ರು, ಬ್ರಿಟಿಷ್ ಆಡಳಿತದ ವಿರುದ್ಧ ಧೈರ್ಯದಿಂದ ಹೋರಾಡಿದ್ರು. ನಮಗೆಲ್ಲ ಗೊತ್ತಿರೋ ಹಾಗೆ ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಮದಕರಿ ನಾಯಕ, ಸುರಪುರದ ವೆಂಕಟಪ್ಪ ನಾಯಕ, ಇಂತಹ ವೀರರೆಲ್ಲ ಬ್ರಿಟಿಷರ ವಿರುದ್ಧ ನಿಂತು ಹೋರಾಡಿದ ಕನ್ನಡಿಗರು. ಇವರ ಹೋರಾಟಗಳು ಬ್ರಿಟಿಷರಿಗೆ ಕರ್ನಾಟಕದಲ್ಲಿ ಸುಲಭವಾಗಿ ಇಲ್ಲಿ ನೆಲೆಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಒಂದು ಅಭಿಪ್ರಾಯವನ್ನು ತಂದುಕೊಟ್ವು. ಅಷ್ಟೇ ಅಲ್ಲ, ಮುಂದಿನ ಜನಾಂಗ ಈ ಒಂದು ಹೋರಾಟದಲ್ಲಿ ಭಾಗವಹಿಸೋದಕ್ಕೆ ಕೂಡ ಸ್ಫೂರ್ತಿಯಾಯಿತು. 1857 ಸ್ವಾತಂತ್ರ್ಯ ಸಂಗ್ರಾಮ ನಡೆದ ನಂತರವೂ ಕೂಡ ಕರ್ನಾಟಕದಲ್ಲಿ ಬ್ರಿಟಿಷ್ ವಿರೋಧಿ ಚಟುವಟಿಕೆಗಳು ಮುಂದುವರಿಯಿತು. ಗಾಂಧೀಜಿಯವರ ಅಸಹಕಾರ ಚಳವಳಿ, ಕಾನೂನು ಭಂಗ ಚಳವಳಿ, ಕ್ವಿಟ್ ಇಂಡಿಯಾ ಮೂಮೆಂಟ್ಸ್, ಇವೆಲ್ಲವೂ ಕರ್ನಾಟಕದ ಜನತೆ ಸಕ್ರಿಯವಾಗಿ ಭಾಗವಹಿಸುವ ಹಾಗೆ ಮಾಡಿತು. ಗಾಂಧೀಜಿಯವರು ಕರ್ನಾಟಕಕ್ಕೆ ಭೇಟಿ ಕೊಟ್ಟಾಗ ಅವರ ಭಾಷಣಗಳನ್ನು ಕೇಳಿ ಜನರಲ್ಲಿ ದೇಶ ಪ್ರೇಮ ಮತ್ತಷ್ಟು ಜಾಸ್ತಿ ಆಯಿತು. ಹುಯಿಲ್ಗೋಳ ನಾರಾಯಣ ರಾಯರು ಬರೆದಂತಹ ಗೀತೆ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು, ಈ ಹಾಡಂತೂ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸ್ಫೂರ್ತಿಯ ಸೆಲೆಯಾಯಿತು. ನಮ್ಮ ಕರ್ನಾಟಕದ ಅನೇಕ ಹಳ್ಳಿಗಳು ಪಟ್ಟಣಗಳಲ್ಲಿ ಸತ್ಯಾಗ್ರಹಗಳು ಪ್ರತಿಭಟನೆಗಳು ನಡೆಯಿತು. ಈಸೂರು ಘಟನೆ ಇರಬಹುದು, ವಿದ್ರಾಶ್ವತ್ಥದ ಘಟನೆ, ಇವೆಲ್ಲ ಬ್ರಿಟಿಷರು ನಮ್ಮ ಮೇಲೆ ನಡೆಸಿದಂತಹ ದೌರ್ಜನ್ಯವನ್ನು ಎತ್ತಿ ತೋರಿಸಿದ್ದಕ್ಕಾಗಿ ಕನ್ನಡಿಗರಿಗೆ ನಾವು ತ್ಯಾಗ ಮಾಡಲೇಬೇಕು ಅಂಥೇಳಿ ಮಹಿಳೆಯರು, ವಿದ್ಯಾರ್ಥಿಗಳು, ರೈತರು, ಕಾರ್ಮಿಕರು

0: ಸಮಾಜದ ಎಲ್ಲ ಜನರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ್ರು. ಹೀಗೆ ಕರ್ನಾಟಕ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನಗಳು ದೇಶದ ಸ್ವಾತಂತ್ರ್ಯಕ್ಕೆ ಮಹತ್ವವಾದ ಕೊಡುಗೆಯನ್ನು ಕೊಟ್ಟಿದೆ. ಅವರ ಹೋರಾಟ ಬರೀ ಬ್ರಿಟಿಷರ ವಿರುದ್ಧದ ಹೋರಾಟ ಆಗಿರಲಿಲ್ಲ, ಕನ್ನಡ ನಾಡಿನ ಸ್ವಾಭಿಮಾನದ ಪ್ರತೀಕವಾಗಿದ್ದವು. ಇವತ್ತಿಗೂ ಅವರ ನೆನಪುಗಳು ನಮ್ಮಲ್ಲಿ ದೇಶ ಪ್ರೇಮವನ್ನು ಜಾಗೃತಗೊಳಿಸುತ್ತವೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಕನ್ನಡಿಗರ ಪಾತ್ರ ದೇಶದ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆಯಲ್ಪಟ್ಟಿದೆ. ಹೌದು, ಈಗ ನಮ್ಮ ನಾಡು ಕಾರ್ಯಕ್ರಮದಲ್ಲಿ ನೀವು ಕೂಡ ನಿಮ್ಮ ಸುತ್ತಮುತ್ತಲ ಊರುಗಳಲ್ಲಿ ನೀವು ಕಂಡಂತಹ ಕೇಳಿದಂತಹ ಸ್ವಾತಂತ್ರ್ಯ ಹೋರಾಟದ ಕಥೆಗಳು ಅಥವಾ ನೀವು ಗಮನಿಸಿದ ಹಾಗೆ ನಿಮ್ಮ ಸುತ್ತಮುತ್ತದ ಇದ್ದಂತಹ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ನಿಮಗೇನಾದರೂ ಗೊತ್ತಿದ್ರೆ, ನೀವು ಅವ್ರನ್ನ ಮಾತಾಡಿಸಿದ್ರೆ, ಅವರ ಕುಟುಂಬದವರ ಪರಿಚಯ ನಿಮಗೇನಾದರೂ ಇದ್ರೆ ನೀವು ಅದನ್ನು ವಿವಿಧ ಭಾರತೀಯ ಇವತ್ತಿನ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ಳಬಹುದು. ಇನ್ನೇನು 2 ದಿನಗಳಷ್ಟೇ ಬಾಕಿ ಇದೆ, ದೇಶದ ಸ್ವಾತಂತ್ರ್ಯೋತ್ಸವ ಸಂಭ್ರಮದಲ್ಲಿ ನಾವಿದ್ದೇವೆ. ಆಗಸ್ಟ್ ತಿಂಗಳು ಅಂದರೆ ಒಂದು ರೀತಿಯ ಸ್ವಾತಂತ್ರ್ಯಕ್ಕೆ ಇಂಬು ಕೊಡುವಂತಹ ಬಹಳಷ್ಟು ಚಟುವಟಿಕೆಗಳು ದೇಶದಲ್ಲಿ ನಡೆಯುತ್ತವೆ. ಹಾಗೆ ವಿವಿಧ ಭಾರತೀಯ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಮ್ಮ ನಾಡು ಕಾರ್ಯಕ್ರಮದಲ್ಲಿ ಕರ್ನಾಟಕಕ್ಕೆ, ಅಂದರೆ ನೀವು ಎಲ್ಲಿಂದ ಮಾತಾಡ್ತೀರಿ, ನಿಮ್ಮ ಸುತ್ತಮುತ್ತಲ ಊರುಗಳಲ್ಲಿ ಸ್ವಾತಂತ್ರ್ಯ ಹೋರಾಟದ ಕಥೆಗಳು, ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಮಾಹಿತಿ ಇದ್ದರೆ ಅದನ್ನು ನಮ್ಮ ಜೊತೆಗೆ ಹಂಚಿಕೊಳ್ಬಹುದು. ನಮ್ಮ ಸಂಖ್ಯೆ ನಿಮಗೆ ಗೊತ್ತೇ ಇದೆ, ಬೆಳಗಿನಿಂದ ಕರೆ ಮಾಡ್ತಾ ಇದ್ದೀರಾ. 0802226157. 0802226157 ಇದೊಂದು ಸಂಖ್ಯೆ. ಇನ್ನೊಂದು ಸಂಖ್ಯೆ 0802226392 0802226392 ಎರಡು ಸಂಖ್ಯೆಗಳಿಗೆ ಕರೆ ಮಾಡಿ ಮಾತಾಡಿ.
1: 14 ಆಗಸ್ಟ್ 1947 ಭಾರತಕ್ಕೆ ಇತಿಹಾಸ ಕಾ ವೋ ರಕ್ತ ರಂಜಿತ್ ದಿನ ಜಬ್ ದೇಶ್ ಕಾ ವಿಭಾಜನ್ और लाखों लोगों ने इस बंटवारे की त्रासदी से विभाजन के कारण लोगों को अपना घर परिवार जमीन और संपत्ति भी छोड़नी पड़ी. असहनीय पीड़ा से जूझते इन मजबूर और विस्थापित लोगों को निर्मम हिंसा का सामना करना पड़ा. वर्ष 2021 में प्रधानमंत्री श्री नरेंद्र मोदी जी ने विभाजन की असहनीय पीड़ा और दुख से गुजरे लोगों को याद कर और उन्हें श्रद्धांजलि अर्पित करने हेतु विभाजन विभीषिका स्मृति दिवस की घोषणा की. आइए 14 अगस्त 2026 को बंटवारे और उस समय हुई क्रूर हिंसा के शिकार हुए लोगों को अपनी श्रद्धांजलि अर्पित करें. अपने आसपास होने वाले साइलेंट मार्च में भागीदारी करते हुए उनकी याद में 1 मिनट का मौन धारण.
2: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
3: ನಾವು ಭಾರತೀಯರು, ನಮ್ಮ ರಾಷ್ಟ್ರಧ್ವಜ ದೇಶದ ಗೌರವದ ಪ್ರತೀಕ. ಆಗಸ್ಟ್ 15 ಮನೆ ಮನೆಗಳಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸೋಣ, ಭಾರತ ಮಾತೆಯ ಕೀರ್ತಿ ಶಿಖರವ ಮೆರೆಸೋಣ. ನಮ್ಮ ರಾಷ್ಟ್ರಧ್ವಜ ನಮ್ಮ ಹೆಮ್ಮೆ.
4: ಭಾರತಾಂಬೆ ನಿನ್ನ ಜನ್ಮದಿಂದ
0: ನಮಸ್ತೆ. ನಮಸ್ಕಾರ. ನಮಸ್ತೆ.
5: ನಮಸ್ತೆ ಮೇಡಮ್.
0: ಯಾರು ಮಾತಾಡೋದು?
5: ಮಂಡಿಕಲ್ ಕೃಪಾ ಮೇಡಮ್.
0: ಹೇಳಿ ಕೃಪಾ, ಹೇಗಿದ್ರಿ?
5: ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ ಮೇಡಮ್?
0: ಚೆನ್ನಾಗಿದ್ದೀನಿ. ಹೇಳಿ, ಹೇಳಿದ್ ಕೇಳಿಸ್ಕೊಂಡ್ರಾ? ಏನ್ ಮಾತಾಡ್ಬೇಕು ಅಂತ ಹೇಳಿದೆ ನಾನು. ನಿಮ್ಮ ಸುತ್ತಮುತ್ತ ಅಥವಾ ನಿಮಗ್ ಗೊತ್ತಿರೋ ಯಾರಾದ್ರೂ ಹೋರಾಟಗಾರರು?
5: ಅಂದ್ರೆ ಹಳ್ಳಿಗಳಲ್ಲೂ ಇದ್ರಲ್ಲ.
0: ಹೌದು ಹೌದು.
5: ನಮ್ ದೊಡ್ಡಪ್ಪನು ಸ್ವತಂತ್ರ ಹೋರಾಟಗಾರ ಆಗಿದ್ರು ಮೇಡಮ್.

0: ಹೇಳಿ, ಏನ್ ಕೇಳಿ ತಿಳ್ಕೊಂಡ್ರಿ ಅವ್ರ ಕಡೆಯಿಂದ, ಅವ್ರ ಏನ್ ಹೇಳಿದ್ರು?
1: ಅವ್ರ ಅದೇ ಅವಾಗ ಎಲ್ಲ ಸ್ಕೂಲ್ಗಳಿಗೆ ಹೋಗ್ತಾ ಇದ್ರು, ಅವಾಗ ಸ್ಕೂಲ್ಗೆ ಹೋಗ್ತಿದ್ದಾಗ ಬ್ರಿಟಿಷ್ ಇದ್ ಮಾಡ್ತಾ ಇದಾರೆ, ಭಾರತ ಸ್ವತಂತ್ರ ಕೊಡ್ತೀರಾ ಅವರೇ ಇಟ್ಕೊತಾ ಇದಾರೆ ಅಂತ ಇದ್ ಮಾಡ್ತಾ ಇದಾರೆ ಅಂದ್ಬಿಟ್ಟು ಸ್ಕೂಲ್ ಬಿಟ್ಬಿಟ್ಟು ಇವರು ಇವ್ರ ಜೊತೆ ಸಂಗಡಿಗರೆಲ್ಲಾರು ಸ್ವತಂತ್ರಕ್ಕಾಗಿ ಹೋರಾಟ ಸ್ಕೂಲ್ ಬಿಟ್ಟು ಹೊರಗಡೆ ಹೊರಟ್ ಬಂದ್ರಂತೆ. ಆಗ ಇವ್ರಿಗೆಲ್ಲ ಇದ್ಮ ಗಲಾಟೆ ಮಾಡ್ತಾ ಇದಾರೆ ಅಂದ್ಬಿಟ್ಟು ಇವ್ನ್ ಕರ್ಕೊಂಡೋಗಿ ಜೈಲ್ಗೆ ಹಾಕಿದ್ರಂತ ಒಂದೆರಡು ದಿನ.
0: ಏನ್ ಹೆಸರು ನಿಮ್ ದೊಡ್ಡಪ್ಪಂದು?
1: ಲಕ್ಷ್ಮೀ ನರಸಪ್ಪ ಅಂತ.
0: ಯಾವ ಊರು?
1: ಮಂಡಿಕಲ್.
0: ಮಂಡಿಕಲ್ ಎಲ್ಲಿ ಬರುತ್ತೆ ಹೇಳಿ?
1: ಚಿಕ್ಕಬಳ್ಳಾಪುರ ಹತ್ರ.
0: ಚಿಕ್ಕಬಳ್ಳಾಪುರ. ನಿಮ್ ದೊಡ್ಡಪ್ಪ ಆ ತರ ಹೇಳ್ತಾ ಇದ್ರಲ್ವಾ?
1: ಹತ್ರ ಹೇಳಿದ್ರು ಮೇಡಮ್.
0: ಬೇರೆ
1: ನಮ್ಮೂರ ಹತ್ರ ಸುತ್ತಮುತ್ತ ಎಲ್ಲ ದೇವಸ್ಥಾನ ಇದು ಗೊತ್ತಲ್ಲ, ಅವಲ್ ಬೆಟ್ಟ ಕೇಳಿದಿರಾ? ಅದೇನಗಿರಿ?
0: ಹೌದು,
1: ಅದ್ ನಮ್ಮೂರ ಹತ್ರನೇ ಇರೋದು.
0: ಅಲ್ಲ, ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾ ಇದ್ದೀರಲ್ವಾ?
1: ಸ್ವತಂತ್ರ ಸಂಬಂಧಪಟ್ಟಂತ ಆಮೇಲೆ ನಮ್ ಊರಿನ ಸುತ್ತಮುತ್ತ ಇರೋಂತ ಪ್ರವಾಸಿ ತಾಣಗಳಂತ.
0: ಪ್ರವಾಸಿ ತಾಣ ಇವತ್ತು ಬೇಡ, ಯಾಕಂದ್ರೆ ನಾವು ಇವತ್ತು ದೇಶ ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಪಟ್ಟಂತ ಘಟನೆಗಳಿದ್ರೆ ಮತ್ತೆ ಯಾರಾದ್ರೂ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಇವತ್ತು ಮಾತಾಡೋಣ, ಪ್ರವಾಸಿ ತಾಣಗಳ ಬಗ್ಗೆ ಇನ್ನೊಂದ್ಸಲ ಮಾತಾಡೋಣ.
1: ಆಯ್ತು. ಅದು ಆಮೇಲೆ ವಿದ್ರಾಶ್ವರ್ತ ಘಟನೆ ಎಲ್ಲ ನಡೀತಲ್ಲ ಮೇಡಮ್,
0: ನಿಮ್ಮೂರಿಗೆ ಹತ್ರ ಬರುತ್ತಾ ಅದು?
1: ಗೌರಿಬಿದನೂರ್ ಹತ್ರ.
0: ಅದು
1: ಜಿಲ್ಲೆ ಬರುತ್ತೆ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ.
0: ನಿಮ್ ದೊಡ್ಡಪ್ಪ ಅವ್ರ ವಿಷಯ ಹೇಳಿ, ಎಷ್ಟು ವರ್ಷ ಇದ್ದಾಗ ಅವರು ಸ್ಕೂಲಲ್ಲಿ ಇದ್ದಾಗ ಕರ್ಕೊಂಡು ಹೋದ್ರು, ಮತ್ತೆ ನಿಮ್ ದೊಡ್ಡಪ್ಪ ಅವ್ರು ಎಷ್ಟು ವರ್ಷದವರೆಗೂ ಇದ್ರು, ಬೇರೆ ಏನೇನ್ ಹೇಳ್ತಾ ಇದ್ರು ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಪಟ್ಟ ಹಾಗೆ?
1: ಅವರು ಅವ್ರ ಜೊತೆ ಅವ್ರ ಫ್ರೆಂಡ್ಸ್ ಎಲ್ಲಾರು ಹೋಗ್ತಾ ಇದ್ದಾಗ ಇದ್ ಮಾಡಿರೋದು ತುಂಬಾನೇ. ಅವರು ಆಯ್ತು ಹೋಗಿ, ಒಂದ್ 25 ವರ್ಷ ಆಯ್ತೇನ ಅವ್ರು ಹೋಗಿ, ಒಂದು 72-73 ವರ್ಷ ಇದ್ರು. ಅವ್ರು ಎಲ್ಲಿ ಪ್ರೈಮರಿ ಸ್ಕೂಲ್ಗೇನೋ ಹೋಗ್ತಾ ಇದ್ರೇನೋ, ಪ್ರೈಮರಿಗೋ ಮಿಡ್ಲ್ ಸ್ಕೂಲ್ಗೋ ಹೋಗ್ತಾ ಇದ್ದಾಗ.
0: ಹೌದು.
1: ಅವಾಗ ಆ ಟೈಮಲ್ಲಿ ಸ್ವತಂತ್ರಕ್ಕೋಸ್ಕರ ಬ್ರಿಟಿಷರು ತುಂಬಾ ಇದ್ ಮಾಡ್ತಾ ಇದ್ರು, ಸ್ವತಂತ್ರ ಕೊಡಲ್ಲ ಭಾರತ ದೇಶಕ್ಕೆ, ನಮ್ಮ ಆಳ್ವಿಕೆ ಇರ್ಬೇಕು ಅಂತ ಇದ್ ಮಾಡ್ತಾ ಇದಾರೆ ಅಂದ್ಬಿಟ್ಟು ಗೊತ್ತಾಗಿದ್ದಕ್ಕೆ ಸ್ಕೂಲ್ಗೆ ಹೋಗಿದ್ದಾರೆ. ಸ್ಕೂಲ್ ಇಂದಾನೆ ಸ್ಕೂಲ್ ಬಿಟ್ಬಿಟ್ಟೆ ಇವರು, ಇನ್ನೊಂದ್ 4-5 ಜನ ಫ್ರೆಂಡ್ಸ್ ಎಲ್ಲಾರು.
0: ಅವಾಗೆಲ್ಲ ಜನರಿಗೆ ಒಂಥರ ಇತ್ತು ಅಂದ್ರೆ, ದೇಶಕ್ಕೋಸ್ಕರ ಏನಾದ್ರು ಮಾಡ್ಬೇಕು, ಎಲ್ರೂ ನಾಯಕರೆಲ್ಲ ಬಂದು ಭಾಷಣ ಮಾಡ್ತಾ ಇದಾರೆ, ನಾವು ಹೋಗ್ಬೇಕು, ನಾವು ಸೇರ್ಕೊಳ್ಳೋಣ, ಜನರಿಗೆ ಒಳ್ಳೇದಾಗುತ್ತೆ ಅಂದ್ರೆ ನಾವು ಹೋಗೋಣ ಅನ್ನೋಂತ ಬುದ್ಧಿ ಅವಾಗ ತುಂಬಾ ಇತ್ತು. ಹಾಗಾಗಿ ಅವರು ಯಾರಿಗೂ ಕೂಡ ಜಾಸ್ತಿ ಗಮನ ಕೊಡ್ತಿರ್ಲಿಲ್ಲ, ಎಲ್ರೂ ಹೋಗ್ತಾರ ಬನ್ನಿ ಹೋಗೋಣ ನಾವು ಅಂತ ಹೇಳ್ಕೊಂಡು
1: ಹೋಗೋರು.
0: ಹೌದು. ನಿಜವಾಗ್ಲೂ ಖುಷಿ ಆಯ್ತು ನಿಮ್ ಮಾತು ಕೇಳಿ ಕೃಪಾ ಅವ್ರೆ, ಒಳ್ಳೆ ವಿಷಯ ಹಂಚ್ಕೊಂಡ್ರಿ. ಧನ್ಯವಾದ. ನಮಸ್ತೆ.
1: ನಮಸ್ತೆ ಮೇಡಮ್, ನಿಮ್ಗೂ
0: ಒಳ್ಳೇದಾಗ್ಲಿ.

0: ಪೂಜಾರಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಪ್ರಶಾಂತ್ ಅವರ ಸಾಹಿತ್ಯ, ಅಭಿಮಾನ್ ಜಿ ರಾಯ್ ಅವರ ಸಂಗೀತ, ಅಭಿಮಾನ್ ಅವರೇ ಹಾಡಿಗೆ ದನಿಯಾಗಿದ್ರು. ನಮ್ಮ ನಾಡು ಕಾರ್ಯಕ್ರಮಕ್ಕೆ ನೀವು ಕೂಡ ಕರೆ ಮಾಡಿ ಮಾತಾಡಿ ನಮ್ಮ ಸುತ್ತಮುತ್ತಲ ಊರುಗಳಲ್ಲಿ ನೀವು ಕಂಡಂತಹ ಕೇಳಿದಂತಹ ಸ್ವಾತಂತ್ರ್ಯ ಹೋರಾಟದ ಕಥೆಗಳು ಅಥವಾ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸಂಬಂಧಪಟ್ಟ ಹಾಗೆ ನೀವು ಕೂಡ ವಿವಿಧ ಭಾರತಿ ಜೊತೆಗೆ ಹಂಚಿಕೊಳ್ಳಬಹುದು. ಸ್ವಾತಂತ್ರ್ಯ ಸಂಭ್ರಮದ ಹತ್ತಿರದಲ್ಲಿ ನಾವಿದ್ದೇವೆ. ಕೇಸರಿ ಬಿಳಿ ಹಸಿರು ಬಣ್ಣದ ಧ್ವಜ, ಸ್ವಾತಂತ್ರ್ಯಕ್ಕಾಗಿ ಮಡಿದಂತಹ ಹೋರಾಟ ನಡೆಸಿದಂತಹ ಊರುಗಳ ಬಗ್ಗೆ ಮಾಹಿತಿಯನ್ನು ಇವತ್ತಿನ ನಮ್ಮ ನಾಡು ಕಾರ್ಯಕ್ರಮದಲ್ಲಿ ನೀವು ಮಾತಾಡಬಹುದು. ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಯಾರು ಯಾರೊಬ್ಬರು, ಹರಿಹರನ್ ವಿಜ್ಞಾನ ನಗರದಿಂದ ಸಂದೇಶ ಕಳಿಸಿದ್ದಾರೆ. ಅದಕ್ಕೆ ಮುಂಚೆ ಒಂದು ಕರೆ ಇದೆ ನೋಡೋಣ. ನಮಸ್ತೆ.
1: ನಮಸ್ತೆ ಮೇಡಮ್.
0: ಹೇಳಿ, ಯಾರು ಮಾತಾಡೋದು?
1: ನಮ್ಮ ಹೆಸರು ವೆಂಕಟೇಶ್, ತುಮಕೂರುಕಟ್ಟೆ.
0: ಹೇಳಿ ವೆಂಕಟೇಶ್ ಅವರೇ.
1: ನಮ್ದು ಊರು ಬಂದು ಕನಕಪುರ ತಾಲೂಕು, ಸೀಗೆಕೋಟೆ ಗ್ರಾಮ. ನಾವು ಸ್ವತಂತ್ರ ಹೋರಾಟಗಾರರ ಬಗ್ಗೆ ಹೇಳ್ಬೇಕು ಅಂದ್ರೆ, ನಾವು ನೇರವಾಗಿ ಯಾರನ್ನು ಅಂದ್ರೆ ಕಾಂಟ್ಯಾಕ್ಟ್ ಇರಲಿಲ್ಲ.
0: ಸರಿ.
1: ನಾವು 92 ಸ್ಕೂಲ್ ಕಾಲೇಜ್ ಓದ ಟೈಮಲ್ಲಿ ಆಗ್ಲೇ 50 ನಾ ಸಂಸ್ಥೆಗೆ ಬೆಂಗಳೂರು ಏನು ಗ್ರಾಮಾಂತರ ಪ್ರಾಚಾರಕ ವಿದ್ಯಾ ಪ್ರಾಚಾರಕರ ಸಂಘ ಅಂತ, ರೂರಲ್ ಎಜುಕೇಶನ್ ಸೊಸೈಟಿ.
0: ಸರಿ.
1: 92 ಅಷ್ಟೇ 50 ಸುವರ್ಣ ಮಹೋತ್ಸವ ಆಚರಿಸಿದೀವಿ ನಾವು.
0: ಅಂದ್ರೆ
1: ಅದ್ರ ಬಗ್ಗೆ ಆ ಸಂಸ್ಥೆ ನಾವು ಹುಟ್ಟಾಕಿದ್ದು ನಮ್ಮ ಕನಕಪುರ ತಾಲೂಕಿನ ಮಹಾನ್ ಚೇತನ ಆದಂತ ಎಸ್ ಕರಿಯಪ್ಪ ಅವರು.
0: ಅಲ್ಲ, ನೀವು ಕರಿಯಪ್ಪ ಅವ್ರ ಬಗ್ಗೆ ಹೇಳಿ, ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರ?
1: ಹೌದು.
0: ಅವ್ರ ಬಗ್ಗೆ ಹೇಳಿ.
1: ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧೀಜಿ ಅವ್ರ ಜೊತೆ ಸಕ್ರಿಯವಾಗಿ ಪಾಲ್ಗೊಂಡು ಅವ್ರ ಜೊತೆ ಹೋರಾಟ ಮಾಡಿ ಆ ಸಮಯದಲ್ಲೇ ಹುಟ್ಟಾಕಿದಂತ ಒಂದು ಸಂಸ್ಥೆ, ವಿದ್ಯಾಸಂಸ್ಥೆ.
0: ಕರಿಯಪ್ಪ ಅವರು ಸ್ವಾತಂತ್ರ್ಯ ಹೋರಾಟಗಾರರು.
1: ಹೌದು,
0: ಅವರು ಶಾಲೆಗಳನ್ನ
1: ಶುರು ಮಾಡಿದ್ರು. ಅವಾಗ್ಲೇ ಸ್ವಾತಂತ್ರ್ಯಕ್ಕೂ ಮುಂಚೆನೆ ಒಂದು ಸಂಸ್ಥೆನ ಹುಟ್ಟಾಕಿದ್ರು. ಈಗಲೂ ಅದು ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಅವ್ರ ಬಗ್ಗೆ ಮಾತ್ರ ನಮ್ಗೆ ಗೊತ್ತು. ನಮ್ಮ ಕನಕಪುರ ತಾಲೂಕಲ್ಲಿ ಸಂಬಂಧಪಟ್ಟ ಹಾಗೆ ಅವ್ರೊಬ್ರ ಬಗ್ಗೆ ಮಾತ್ರ ನಮ್ಗೆ ಗೊತ್ತು. ಅವರು ಸ್ವಾತಂತ್ರ್ಯ ಹೋರಾಟಕ್ಕೆ ಪಾಲ್ಗೊಂಡಿದ್ರು, ಮತ್ತೆ ಅವರು ಸಾಕಷ್ಟು ಗಾಂಧೀಜಿ ಅವ್ರ ಜೊತೆ ಎಲ್ಲ ತುಂಬಾ ನಿಕಟವಾಗಿದ್ರು, ಎಲ್ಲ ಹೋರಾಟಗಳಲ್ಲೂ ಪಾಲ್ಗೊಂಡಿದ್ರು. ಮತ್ತೆ ಆ ಕಾಲಕ್ಕೆ ಇಲ್ಲಿ ಒಂದು ಒಳ್ಳೆ ವಿದ್ಯೆ ಕೊಡ್ಬೇಕು, ಮತ್ತೆ ನಮ್ಮ ಒಂದು ಇದರಲ್ಲಿ ಇದು ಮಾಡ್ಬೇಕು ಅಂತಾನೆ ಅವಾಗ ಅವರು ಒಂದು ವಿದ್ಯಾಸಂಸ್ಥೆನ ಕೂಡ ಸ್ಥಾಪನೆ ಮಾಡಿದ್ರು ಅವರು.
0: ಅಂದ್ರೆ ನಿಜ, ಅವಾಗಿನ ಒಂದು ಹಿರಿಯರೇನಿದ್ರು ಸ್ವಾತಂತ್ರ್ಯ ಹೋರಾಟಗಾರರು, ಮತ್ತೆ ಯಾರು ಸ್ವಲ್ಪ ವಿದ್ಯಾವಂತರಿದ್ರು ಅವ್ರದೆಲ್ಲ ಕನಸು ಅದೇ ಆಗಿತ್ತು. ನಮ್ ಜನರೆಲ್ಲರೂ ಕೂಡ ಹೆಚ್ಚು ವಿದ್ಯಾವಂತರಾಗ್ಬೇಕು, ಯಾಕಂದ್ರೆ ಬ್ರಿಟಿಷ್ ಆಡಳಿತದ ವಿರುದ್ಧ ನಾವು ಹೋರಾಟ ಮಾಡ್ಬೇಕು ಅಂದ್ರೆ ಶಿಕ್ಷಣ ಒಂದೇ ನಮ್ಮನ್ನ ಕಾಪಾಡುವಂಥದ್ದು. ನಾವು ವಿದ್ಯಾವಂತರಾಗಿದ್ರೆ ಹೌದು ಉನ್ನತ ಹುದ್ದೆಗಳಿಗೆ ಹೋಗಬಹುದು, ನಮ್ಮ ಮುಂದಿನ ಭವಿಷ್ಯ ಚೆನ್ನಾಗಿರ್ಬೇಕು ಅಂದ್ರೆ ಎಲ್ಲರೂ ಕೂಡ ವಿದ್ಯಾವಂತರಾಗ್ಬೇಕು ಅಂತ ಸಾಧ್ಯವಾದಷ್ಟು ಕೂಡ ಅವರು ಎಲ್ಲರಿಗೂ ವಿದ್ಯಾಭ್ಯಾಸ ಕೊಡುವಂತ ಪ್ರಯತ್ನಗಳನ್ನ ಮಾಡಿದ್ರು
1: ಮೇಡಮ್. ಅವರು ಆ ಕಾಲದಲ್ಲಿ ನಮ್ಗೆ ತಿಳಿದಿರೋ ಹಾಗೆ ಅವ್ರ ಬಗ್ಗೆ ಮಾತ್ರ ಸ್ವಲ್ಪ ಚೆನ್ನಾಗಿ ಗೊತ್ತಿರೋದು.
0: ನಿಮ್ದು ಯಾವ ಊರು ಅಂದ್ರೆ?
1: ಅವ್ರ ಬಗ್ಗೆ ಕನಕಪುರ ತಾಲೂಕು ಸೀಗೆಕೋಟೆ ಅಂತ.
0: ಸೀಗೆಕೋಟೆ.
1: ಹೌದು, ಸೀಗೆಕೋಟೆ ನಮ್ಮ ಊರ ಹೆಸರು. ನಾವು ಕನಕಪುರ ತಾಲೂಕು, ಬೆಂಗಳೂರು ದಕ್ಷಿಣ ಜಿಲ್ಲೆ.
0: ನಿಮ್ಗೆ ಎಷ್ಟು ವರ್ಷ ಇವಾಗ?
1: ನನ್ಗೆ ಇವಾಗ 51.
0: ಹಾಗಾಗಿ ನಿಮ್ಗೆ ಕರಿಯಪ್ಪ ಅವ್ರು ನೆನಪಾಗ್ತಾರೆ, ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಕೇಳಿದ್ರೆ.
1: ಓಕೆ ಮೇಡಮ್, ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಈ ಒಂದು ಸ್ವತಂತ್ರ ದಿನಾಚರಣೆ ಸಂದರ್ಭದಲ್ಲಿ ನಾವು ಇದನ್ನೆಲ್ಲ ನೆನ್ಸ್ಕೊಳ್ಳೋದು ನಮ್ ಕರ್ತವ್ಯ
0: ಅಲ್ವಾ? ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅದನ್ನೆಲ್ಲ ಓದ್ಬಿಟ್ರೆ ನಮ್ಮ ಮೈಯಲ್ಲಿ ಹೆಂಗಾಗುತ್ತೆ ಅಂದ್ರೆ, ಅವ್ರು ಕೊಡ್ತಾ ಇದ್ದಂತ ಶಿಕ್ಷೆಗಳಿರಬಹುದು, ಅವ್ರು ಮಾಡ್ತಾ ಇದ್ದಂತ ತಾರತಮ್ಯಗಳು, ಅದನ್ನೆಲ್ಲ
1: ನಾವು ಸುಭಾಷ್ ಚಂದ್ರ ಬೋಸ್ ಅವ್ರ ಬಗ್ಗೆ ಓದ್ದಾಗಿರ್ಬೋದು, ನೇತಾಜಿ ಅವ್ರ ಬಗ್ಗೆ, ಆಮೇಲೆ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಆಮೇಲೆ ನಮ್ಮ
0: ಹೌದು ಅಲ್ಲ, ಅದು ಒಂದು ವಿಷಯ. ಮತ್ತೆ ನಮ್ಮ ಎಲ್ಲಿಂದ ನಾವು ಬಂದು ನಮ್ಮ ದೇಶದಲ್ಲಿ ನೆಲೆ ನಿಂತು ನಮ್ಮ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು ಇದೆಯಲ್ವಾ, ಅದನ್ನ ಸಹಿಸ್ಕೊಳ್ಳೋದು ಮಾತ್ರ ಕಷ್ಟ. ಅದಕ್ಕೋಸ್ಕರ ನಮ್ಮ ನಾಡಿನವರೆಲ್ಲರೂ ಕೂಡ ಹೋರಾಟ ಮಾಡಿದ್ರು. ಎಷ್ಟು ಎಷ್ಟು ತಿಂದಿದಾರೋ, ಎಷ್ಟು ಸಲ ಜೈಲಲ್ಲಿದ್ದಾರೋ, ಅದು ಏನೆಲ್ಲ ಅನುಭವಿಸಿದ್ದಾರೆ.
1: ತುಂಬಾ ಉಗ್ರ ಹೋರಾಟ ಮಾಡಿದವ್ರನ್ನೆಲ್ಲ ಅಂಡಮಾನ್ ಜೈಲಲ್ಲಿ ಇಡ್ತಾ ಇದ್ರು.
0: ನಿಜ ವೆಂಕಟೇಶ್ ಅವರೇ,
1: ಇವಾಗ ನಮ್ ಸಾವರ್ಕರ್ ಅವ್ರನ್ನೆಲ್ಲ ಎಷ್ಟೊಂದು ವರ್ಷಗಳ ಕಾಲ ಅಲ್ಲಿ ಊಟ ಸರಿ ಇರ್ತಾರಲಿಲ್ಲ. ಮತ್ತೆ
0: ಈಗ ಏನ್ ಗೊತ್ತಾ ವೆಂಕಟೇಶ್ ಅವ್ರೆ, ನಾವು ನಮ್ಮ ನಾಡಿನ ಸುತ್ತಮುತ್ತ ಇರೋರ್ ಬಗ್ಗೆ ಮಾತಾಡೋಣ. ಕನಕಪುರದ ಬಗ್ಗೆ ನೀವ್ ಹೇಳಿದ್ರಿ, ಬಹಳ ಖುಷಿ ಆಯ್ತು. ಧನ್ಯವಾದ. ನೋಡೋಣ ಬೇರೆ ಯಾರು ಏನ್ ಹೇಳ್ತಾರೆ, ಕೇಳಿಸ್ಕೊಳ್ಳೋಣ.
1: ಓಕೆ ಮೇಡಮ್, ಧನ್ಯವಾದ.
0: ನಮಸ್ತೆ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಭಾರತ ಇದು ಪ್ರತಿಯೊಬ್ಬ ಭಾರತೀಯನಿಗೂ ರೋಮಾಂಚನ ಉಂಟುಮಾಡುವ

ದೇಶದಲ್ಲಿ ಬಾಳುತ್ತಿರುವ ನಾವು ವೈಯಕ್ತಿಕವಾಗಿ ಯಾವ ಮತ ಅಥವಾ ಸಂಪ್ರದಾಯವನ್ನು ಅನುಸರಿಸಿದರೂ ಅಂತರ್ಯಾಮಿಯಾಗಿ ನಮ್ಮೊಳಗೆ ಹರಿಯುವ ಮತ್ತು ಹರಿಯಬೇಕಾದ ಶಕ್ತಿ ದೇಶಭಕ್ತಿ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ.

0: ನಮ್ಮ ನಾಡು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಅವರ ಧ್ವನಿಯಲ್ಲಿತ್ತು. ಎಂ ಎಸ್ ಪಾಟೀಲ್ ಅವರ ಸಾಹಿತ್ಯ, ಇಳೆಯ ರಾಜ ಅವರ ಸಂಗೀತ ಇತ್ತು. ನಮಸ್ತೆ.
1: ನಮಸ್ಕಾರ ಮೇಡಮ್.
0: ಹೇಳಿ
1: ಮೇಡಮ್. ನಾವು ನಿಜಲಿಂಗಪ್ಪ ಅಂತ ಮೇಡಮ್, ಕಲಬುರಗಿ ಡಿಸ್ಟ್ರಿಕ್ಟ್ ಇಂದ ಮಾತಾಡ್ತಾ ಇರೋದು ಮೇಡಮ್.
0: ನಿಜಲಿಂಗಪ್ಪ ಅವರೇ ಹೇಳಿ
1: ಮೇಡಮ್. ಅದೇ ಸ್ವಾತಂತ್ರ್ಯ ಅಂದಾಕ್ಷಣ ನಮ್ಮ ಹೈದರಾಬಾದ್ ಪ್ರಾಂತ್ಯ ಬರುತ್ತೆ ಮೇಡಮ್. ನಮ್ದು
0: ನಿಮ್ದು ಯಾವ ಊರು? ಕಲಬುರಗಿನ?
1: ಕಲಬುರಗಿ ಮೇಡಮ್. ಕಲಬುರಗಿ.
0: ಕಲಬುರಗಿಯಲ್ಲಿ ಎಲ್ಲಿ?
1: ಲೋಕಲ್ ಮೇಡಮ್, ಕಲಬುರಗಿ ಜಿಲ್ಲೆಯಲ್ಲೇ ಇರೋದು ಮೇಡಮ್ ನಾವು.
0: ಅಂದ್ರೆ ಇವಾಗ ನೀವು ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಹೇಳ್ತೀರಾ ಅಥವಾ ನೀವು ಕೇಳಿದ ಸ್ವಾತಂತ್ರ್ಯ ಹೋರಾಟದ ಕತೆ ಬಗ್ಗೆ ಹೇಳ್ತೀರಾ?
1: ಅಲ್ಲ ಮೇಡಮ್, ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆನೆ ಹೇಳ್ಬೇಕಂತಂದ್ರೆ ಮೇಡಮ್, ಈಗ 1947 ಮತ್ತೆ August 17 ಭಾರತ ದೇಶ ಸ್ವಾತಂತ್ರ್ಯ ಆದಾಗ ಮೇಡಮ್, ನಮ್ಮ ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯ ಇನ್ನ ಹೈದರಾಬಾದ್ ನಿಜಾಮರ ಕಪಿ ಮುಷ್ಟಿಯಲ್ಲೇನೆ ಇತ್ತು ಮೇಡಮ್. ಅವಾಗ ನಾವು ನಮ್ಮ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ನೇತೃತ್ವ.
0: ನಿಮ್ಮ ಹೆಸರೇನಂದ್ರೆ?
1: ನಿಜಲಿಂಗಪ್ಪ ಮೇಡಮ್.
0: ನಿಜಲಿಂಗಪ್ಪ ಅವ್ರೆ, ಒಟ್ಟಾರೆಯಾಗಿ ನಾವು ಮಾತಾಡಕ್ ಹೋದಾಗ ಯಾವ್ದು ಕೂಡ ಸರಿ ಹೋಗೋದಿಲ್ಲ. ಅದಕ್ಕೆ ನೀವು ನೀವು ಕಂಡ ಹಾಗೆ ಅಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ನಿಮ್ಮ ಊರಿನಲ್ಲಿ ಅಥವಾ ನಿಮ್ ಸುತ್ತಮುತ್ತ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ನಿಮ್ಗೇನಾದ್ರೂ ಮಾಹಿತಿ ಇದೆಯಾ?
1: ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ನಮ್ಮ ಹಳ್ಳಿಯಲ್ಲಿ ಅಂತೂ ಯಾರು ಇರ್ಲಿಲ್ಲ ಮೇಡಮ್.
0: ಅಥವಾ ನಿಮ್ಮ ಗುಲ್ಬರ್ಗಾದಲ್ಲಿ ಹೇಗೆ ನಡೆಯಿತು ಅಂತ ಯಾರಾದ್ರೂ?

0: ಹೇಳಿದ್ರ ಅಥವಾ ಓದಿದ್ದು ಆ ತರದ್ದೇನಾದ್ರೂ ಇದ್ರೆ?
1: ಹಾ, ಆತರ ಇದೆ ಮೇಡಮ್. ಇಲ್ಲಿ ಮಾಗಾಂವ್ ಹತ್ರನು ಕೆಲವೊಬ್ರು ಸ್ವತಂತ್ರ ಹೋರಾಟಗಾರರು ಜಾಸ್ತಿ ಇದ್ರು ಮೇಡಮ್ ಈ ಕಡೆ ಕಲಬುರಗಿ ಜಿಲ್ಲೆಯಲ್ಲೇನೆ. ಮತ್ತೆ ಹೀಗಾದ್ರೆ ನಮ್ಮ ಅಂದ್ರೆ ಸ್ವತಂತ್ರ ಅಂತಂದ್ರೆ ಇಲ್ಲಿ ನಮ್ಮ ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯ ಇದೆಯಲ್ಲ ಮೇಡಮ್.
0: ನಿಮ್ಗೆ ಎಷ್ಟು ವರ್ಷ ಇವಾಗ?
1: ನಮ್ಗೆ 35 ವರ್ಷ ಮೇಡಮ್.
0: ಅಂದ್ರೆ ಕೇಳಿದ್ದೀರಾ ಅಷ್ಟೇ, ಗಮನಿಸಿದ್ದೀರಾ? ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಬೇಕು ಅನ್ನೋ ಉತ್ಸಾಹ ಇದೆ ನಿಮ್ಗೆ, ಆದ್ರೆ ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಲ್ವಾ?
1: ಒಟ್ಟಾರೆ
0: ಇದೆ, ಇಡೀ ದೇಶಕ್ಕೆ ಸಂಬಂಧಪಟ್ಟ ಹಾಗಿದೆ, ನಿಮ್ಮ ಊರು ನಿಮ್ಮ ಸುತ್ತಮುತ್ತ ಅದ್ರ ಬಗ್ಗೆ ಗೊತ್ತಿಲ್ಲ.
1: ಇಲ್ಲ ಮೇಡಮ್, ಇದು ನಾನು ಹೇಳ್ತಾ ಇರೋದು ಸ್ವತಂತ್ರ ಹೋರಾಟಗಾರದ ಪ್ರಯುಕ್ತನೆ ಮೇಡಮ್. ಇದು ನಾನು ಹೇಳ್ತಾ ಇರೋದು
0: ಹೇಳಿ, 2 ನಿಮಿಷದಲ್ಲಿ ಹೇಳಿ.
1: ಅದೇ ಮೇಡಮ್, ಸೆಪ್ಟೆಂಬರ್ 17ರಲ್ಲಿನೇ ನಮ್ಮ ಸ್ವಾತಂತ್ರ್ಯ ನಮಗ ಇವರು ಹೈದರಾಬಾದ್ ನಿಜಾಮರಿಂದ ನಮ್ಗೆ ಸ್ವಾತಂತ್ರ್ಯ ಸಿಕ್ತಂತೆ ಹೇಳ್ತಾರೆ ಮೇಡಮ್ ಇತಿಹಾಸದಲ್ಲಿ. 1948 ಸೆಪ್ಟೆಂಬರ್ 17ರಂದು ಮೇಡಮ್.
0: ನಿಮ್ಗೆ ಸ್ವಲ್ಪ ಲೇಟ್ ಆಗಿ ಸಿಗುತ್ತೆ ಆ ಕಡೆ ಹೈದರಾಬಾದ್
1: ಅಧಿಕೃತವಾಗಿ.
0: ನಮ್ಗೆ ಆಗಸ್ಟ್ ಗೆ ಸಿಕ್ಕಿದ್ರೆ ನಿಮ್ಗೆ ಮುಂದಿನ ತಿಂಗಳಲ್ಲಿ ಸಿಗುತ್ತೆ.
1: ಹೌದು ಮೇಡಮ್, ಅಧಿಕೃತವಾಗಿ ಭಾರತ ದೇಶ ಸ್ವಾತಂತ್ರ್ಯ ಆಗಿದ್ದಂತೂ ಎಲ್ಲರಿಗೂ ಗೊತ್ತೇ ಇದೆ.
0: ಯಾಕಂದ್ರೆ ನಿಜಾಮರು ಬಿಡ್ಲಿಲ್ಲ, ನಾವು ನಮ್ದೇ ಆಡಳಿತ ಮಾಡ್ತೀವಿ, ನಮ್ದೇ ರಾಜ್ಯ ಬೇಕು ಅಂತ ಹೇಳಿ ಅವ್ರು ಸ್ವಲ್ಪ ಹಠ ಮಾಡಿದ್ರಿಂದಾಗಿ ಅದಕ್ಕೆ ಮತ್ತೆ ಹೋರಾಟಗಳು ಮಾತುಕತೆಗಳು. ನೀವ್ ಹೇಳ್ದಂಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ರು ಮತ್ತೆ ಅವ್ರ ಜೊತೆ ಮಾತಾಡಿ ಒಂದ್ ರೀತಿಯ ರಾಜತಾಂತ್ರಿಕ ನೀತಿಗಳನ್ನೆಲ್ಲ ಉಪಯೋಗ ಮಾಡಿ ಅದನ್ನು ಕೂಡ ಭಾರತದ ಜೊತೆಗೆ ವಿಲೀನ ಮಾಡಿಕೊಂಡು ಭಾರತ ಒಂದು ರಾಷ್ಟ್ರ ಅಂತ ಹೇಳಿ ಮಾಡುವಂತ ಪ್ರಯತ್ನ.
1: ನಮ್ಮ ಭಾರತ ದೇಶಕ್ಕೆ ಅದೊಂದು ಹೆಮ್ಮೆ ಮೇಡಮ್. ನಮಗೂ ಕಲಬುರಗಿ, ಬೀದರ್, ಯಾದಗಿರಿ, ರಾಯಚೂರು, ಕೊಪ್ಪಳ ಇದೊಂದು ಇತಿಹಾಸ ಪುಟದೊಳಗೆ ಇದು ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ವಿಜಯ ಇದೆ ಇತ್ತು ಮೇಡಮ್.
0: ಹೌದು, ಖಂಡಿತ ನಿಜ. ಅಲ್ಲಿ ನೀವು ಬೇರೆ ದಿನ ಸೆಪ್ಟೆಂಬರ್ ನಲ್ಲಿ ಆಚರಣೆ ಮಾಡ್ತೀರಾ? ನಮ್ಗೆ
1: ನಾವು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡೋದೇ 15ನೇ ಆಗಸ್ಟ್ ಮೇಡಮ್. ಅದರಲ್ಲಿ ಇದು ಸೆಪ್ಟೆಂಬರ್ 17 ಹೈದರಾಬಾದ್ ವಿಮೋಚನಾ ದಿನಾಚರಣೆ ಮತ್ತು ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ಅಂತ ಹೇಳಿ ಮಾಡ್ತೀವಿ ಮೇಡಮ್.
0: ಹೈದರಾಬಾದ್ ನಿಜಾಮರಿಂದ ವಿಮೋಚನೆ ಆಯ್ತು ಅಂತ ಹೇಳಿ
1: ಈ ವಿಮೋಚನಾ ದಿನಾಚರಣೆ ಅಂತ ಹೇಳಿ ಆಚರಣೆ ಮಾಡ್ತೀವಿ ಮೇಡಮ್. ಬಟ್ ಎಲ್ಲರೂ ನಮ್ಮ ಭಾರತ ದೇಶದಂತೆ ವಿಜೃಂಭಣೆಯಿಂದ ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯನ್ನ ನಾವು 15ನೇ ಆಗಸ್ಟ್ ಅಂತ ಮಾಡ್ತೀವಿ ಮೇಡಮ್ ಎಲ್ಲರೂ. ಅದೇ ಮೇಡಮ್, ಅದರಲ್ಲಿ ಇಲ್ಲಿ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿನೂ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರು ಚಳವಳಿ ಮಾಡ್ತಾ ಇದ್ರು ಮೇಡಮ್. ಇದು ಆಪರೇಷನ್ ಪೋಲೋ ಇಂದ ಇದು ಸೆಪ್ಟೆಂಬರ್ 17 ಅಂತ ಒಂದು ನೆನಪು ಮೇಡಮ್ ಇದು.
0: ಹೌದು, ಕರೆಕ್ಟ್.
1: ಸರ್ದಾರ್ ವಲ್ಲಭಾಯ್
0: ಧನ್ಯವಾದ, ನಮಸ್ತೆ.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.

0: ನಮ್ಮ ನಾಡು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡುವುದಕ್ಕೆ ಅವಕಾಶ ಇದೆ ನಿಮಗೆ. ನೀವು ಕರೆ ಮಾಡಬಹುದು, ಮಾತಾಡಬಹುದು. ನೀವು ಕಂಡಂತಹ ಕೇಳಿದಂತಹ ಸ್ವಾತಂತ್ರ್ಯ ಹೋರಾಟದ ಕಥೆಗಳು, ಅಥವಾ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬದವರು ನೀವಾಗಿದ್ದರೆ, ಅಥವಾ ಸ್ವಾತಂತ್ರ್ಯ ಹೋರಾಟಗಾರರನ್ನು ನೀವೇನಾದರೂ ಕಂಡಿದ್ದರೆ, ಕೇಳಿದರೆ, ಅದರ ಬಗ್ಗೆ ಕೂಡ ವಿವಿಧ ಭಾರತೀಯ ಇವತ್ತಿನ ವೇದಿಕೆಯಲ್ಲಿ ನಮ್ಮ ನಾಡು ಕಾರ್ಯಕ್ರಮದಲ್ಲಿ ನೀವು ಮಾತಾಡಬಹುದು, ಕರೆ ಮಾಡಿ ಮಾತಾಡಿ. ನಮ್ಮ ಸಂಖ್ಯೆಗಳು ಈಗಾಗಲೇ ಹೇಳಾಗಿದೆ. ಸಾಕಷ್ಟು ಜನರು ಸಂದೇಶಗಳನ್ನು ಕಳಿಸ್ಕೊಡ್ತಾ ಇದ್ದಾರೆ. ಸಂದೇಶ ಕಳಿಸೋದ್ರ ಬದಲಾಗಿ ನೀವು ಕರೆ ಮಾಡಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಹರಿಹರನ್ ಅವರು ವಿಜ್ಞಾನ ನಗರದಿಂದ ಹೇಳ್ತಾ ಇದ್ದಾರೆ. ದೊರೆಸ್ವಾಮಿ ಅವರು ಬೆಂಗಳೂರಿನಲ್ಲಿ ಓದಿ ಬರೆದು ಸೆಂಟ್ರಲ್ ಕಾಲೇಜಿನಲ್ಲಿ ಮೇಷ್ಟ್ರಾಗಿ ಸೇರಿಕೊಂಡ್ರು. ಬ್ರಿಟಿಷರು ದೇಶಕ್ಕೆ ಮಾಡ್ತಾ ಇದ್ದಂತಹ ಅನ್ಯಾಯವನ್ನು ನೋಡಿ ತಡೆಯಲಾಗದೆ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದ್ರು ಅಂತ ಹೇಳ್ತಾರೆ. ನಮಸ್ತೆ.
1: ನಮಸ್ತೆ,
0: ಮಾತಾಡಿ. ನಿಮ್ಮ ಹೆಸರು?
1: ವಸಂತ್ ಕುಮಾರ್ ವಾಸು, ಹಾಸನ್ ಇಂದ
0: ಹೇಳಿ. ವಸಂತ್ ಕುಮಾರ್ ವಾಸು, ಹಾಸನ್.
1: ಹೌದು, ಕರ್ನಾಟಕದ ಸ್ವತಂತ್ರ ಹೋರಾಟದ ಸಂಬಂಧಿಸಿದ ವಿಚಾರಗಳಲ್ಲಿ ಹೇಳಬೇಕು ಅಂದ್ರೆ,
0: ನೀವು ಹಾಸನದ ಬಗ್ಗೆ ಹೇಳ್ತೀರಾ?
1: ಕರ್ನಾಟಕದ ಬಗ್ಗೆನೇ ಹೇಳ್ಬಿಡ್ತೀನಿ.
0: ಟೋಟಲ್ ಕರ್ನಾಟಕ
1: ಅಲ್ಲ. ಹೌದು, ನನಗೇನ್ ತಿಳುವಳಿಕೆ ಇದೆ
0: ಅಂದ್ರೆ, ನಂದು ಒಂದು ಪರ್ಸನಲ್ ಇಂಟೆನ್ಷನ್ ಏನಂದ್ರೆ, ನೀವು ಇವಾಗ ಹಾಸನದವರ, ಬೆಂಗಳೂರಿನವರ?
1: ನೀವು ಇಂಗ್ಲಿಷ್ ಮಾತಾಡ್ಬಿಟ್ರಿ.
0: ಆಯ್ತು,
1: ವೈಯಕ್ತಿಕ, ನಿಮ್ಮ ವೈಯಕ್ತಿಕ ವಿಚಾರವಾಗಿ ಹೇಳಬೇಕು ಅಂದ್ರೆ
0: ಅಲ್ಲ, ನೀವು ಈಗ ಬೆಂಗಳೂರಿನವರ ಅಥವಾ ಹಾಸನದವರ? ನೀವು ಬೆಂಗಳೂರಿನ ಸುತ್ತಮುತ್ತ ಹೇಳ್ಬೋದು, ಹಾಸನಕ್ಕೆ ಸಂಬಂಧಪಟ್ಟಾಗ ಹೇಳಬಹುದಾ?
1: ಹಾಸನಕ್ಕೆ ಸಂಬಂಧಪಟ್ಟ ಹಾಗೆ ನನಗೆ ಮಾಹಿತಿ ಅಷ್ಟು ತಿಳುವಳಿಕೆ ಇಲ್ಲದೆ ಇರೋದ್ರಿಂದ ನನಗೇನ್ ಕರ್ನಾಟಕದ ಹೋರಾಟಗಾರರ ಬಗ್ಗೆ ಅಥವಾ ಏನಾದ್ರು ಅಲ್ಪ ಸ್ವಲ್ಪ ಗೊತ್ತಿದೆ ಅದನ್ನ ಹೇಳ್ಬೋದು.
0: ಹೇಳಿ. ಹೇಳಿ ಹೇಳಿ.
1: ಹೈದರಾಲಿಯಿಂದ ಹಿಡಿದು ನಾನ್ ತಿಳಿದಿರೋಂಗೆ ಸಿಂಧೂರ ಲಕ್ಷ್ಮಣನವರ್ಗು ತುಂಬಾ ಜನ ಇದ್ದಾರೆ. ಹೆಸರುಗಳನ್ನ ಏನು ಒಂದು ನಾವು ಒಂದು 8 ಜನದ ಹೆಸರುಗಳು ತಗೊಳ್ಬಹುದು. ಅಸ ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಅಬ್ಬಕ್ಕ ಇರ್ಬೋದು, ವೆಂಕಟಪ್ಪ ನಾಯ್ಕ ಇರ್ಬೋದು, ಅಲಿಗಲಿ ಬೇಡ್ರ್ ಇರ್ಬೋದು, ನರಗುಂದದ ಬಾಬಾ ಸಾಹೇಬ್ ಇರ್ಬೋದು, ಬಾಳಪ್ಪ ಇರ್ಬೋದು, ಈ ತರ ಕೆಲವೊಂದು ಪ್ರಸಿದ್ಧವಾದಂತ ಹೆಸರುಗಳು ನಮ್ಗೆ ತಿಳಿಯಲ್ಪಟ್ಟಿದ್ದಾವೆ. ಹಾಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಒಬ್ಬೊಬ್ರದ್ದು ಅವ್ರು ಏನು ಹೋರಾಟ ಮಾಡಿದ್ದಾರೆ ಬ್ರಿಟಿಷರ ವಿರುದ್ಧ, ಒಬ್ಬೊಬ್ರದ್ದು ಒಂದೊಂದು ವಿಚಾರವಾಗಿ ವಿಶೇಷವಾಗಿದೆ. ಒಬ್ಬೊಬ್ರದ್ದು ವೈಯಕ್ತಿಕವಾಗಿ ಅವ್ರದ್ದು ಹೋರಾಟ ಒಬ್ಬೊಬ್ರದ್ದು ಒಂದೊಂದು ರೀತಿಯಲ್ಲಿ ವಿಶೇಷವಾಗಿದೆ. ಇನ್ನ ಹೇಳ್ಬೇಕು ಅಂತ ಹೇಳಿದ್ರೆ, ಇವರು ಹೈದರಾಲಿ ಆಗ್ಲಿ, ಟಿಪ್ಪು ಸುಲ್ತಾನ್ ಆಗ್ಲಿ, ಅದು ಸಂಪೂರ್ಣವಾಗಿ ತುಂಬಾ ಪ್ರತಿಯೊಬ್ಬ ಕನ್ನಡಿಗರಿಗೂ ನಂಗೆ ಗೊತ್ತಿದೆ ಅನ್ಕೊಳ್ತೀನಿ. ಮಕ್ಳಿಗೂ ವಿಚಾರವಾಗಿ ಇಟ್ಕೊಂಡು ಹೋರಾಟ ಮಾಡಿದ್ರು. ಅಬ್ಬಕ್ಕ ದೇವಿ, ಪೋರ್ಚುಗೀಸರು, ಬ್ರಿಟಿಷರು, ಅದ್ರ ಅವ್ರ ವಿರುದ್ಧ ಹೋರಾಟ ಮಾಡಿದ್ರು. 1947 ಬಂದ್ರೆ ವೆಂಕಟಪ್ಪ ನಾಯಕ ಹೋರಾಟ ಮಾಡಿದ್ರು ದಂಗೆ ಎದ್ದು. ಇನ್ನ ತುಂಬಾ ಇದೆ, ಬ್ರಿಟಿಷರ ವಿರುದ್ಧ ಹೋರಾಡಿದವರು, ಮತ್ತೆ ತುಂಬಾ ಈಗ ಶಸ್ತ್ರಗಳ ವಿಚಾರವಾಗಿ ಬಂದ್ರಿ ಬೇಡ್ರೋ ಇರ್ಬೋದು, ಆಮೇಲೆ ಇನ್ನ ಬಂಟನಾಗಿ ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಈ ರೀತಿ ತುಂಬಾ ಹೋರಾಟ ಎಲ್ಲರದ್ದು ಫಲವಾಗಿ ಕೊನೆಯದಾಗಿ ಸ್ವತಂತ್ರ ಸಿಕ್ಕಿದೆ.
0: ಧನ್ಯವಾದಗಳು.
1: ಅಂದ್ರೆ ನಾವು ಪಠ್ಯಪುಸ್ತಕಗಳಲ್ಲಿ ಓದಿರೋ ವಿಚಾರವಾಗಿ ತಿಳ್ಕೊಂಡು ಇಷ್ಟು ತಿಳಿದಿಂದ ಹೇಳ್ಬೋದು ಅಷ್ಟೇ.
0: ನಿಜ ನಿಜ ನಿಜ. ಹೌದು, ಆಗ್ಲಿ.
1: ಹೋರಾಟ ಮಾಡ್ಯಾರೆ ಒಬ್ಬೊಬ್ರು, ಏನ್ ಹೋರಾಟಗಾರರು ಹೋರಾಟ ಮಾಡ್ಯಾರೆ ಅವತ್ತಿನ ಕಾಲದಲ್ಲಿ, ಆ ಸಂದರ್ಭದಲ್ಲಿ ಅವ್ರಿಗೆ ಬಂದಂತ ಒಂದು ಸಮಸ್ಯೆಗಳು, ಉಲ್ಬಣ ಸಮಸ್ಯೆಗಳ ವಿರುದ್ಧವಾಗಿ ಹೋರಾಡಿದ್ರು, ಅದು ಬ್ರಿಟಿಷರ ವಿರುದ್ಧ ಹೋರಾಟನೇ ಆಗಿದೆ.
0: ಹೌದು ಹೌದು ಹೌದು, ನಿಜ.
1: ನಮ್ಮ ವಿಚಾರಕ್ಕೆ ಹೋದ್ರೆ ಅವರು ಮಕ್ಕಳ ವಿಚಾರವಾಗಿನೇ ಅದು ಆ ಮಟ್ಟಕ್ಕೆ ಹೋಗಿ ನಿಂತ್ಕೊಂಡಾಗ ಅವ್ರು ಹೋರಾಟ ಮಾಡಿದ್ರು.
0: ಆಗ್ಲಿ. ವಾಸನ್ ವಾಸು ಅಲ್ವಾ?
1: ಹೌದು,
0: ವಾಸು ಹಾಸನ್.
1: ಹೌದು,
0: ಧನ್ಯವಾದಗಳು. ನಮಸ್ತೆ,
1: ತುಂಬ ಹೃದಯದ ಧನ್ಯವಾದಗಳು. ನಿಮಗೆ ಮುಂಚಿತವಾಗಿಯೇ ಸ್ವತಂತ್ರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು.
0: ಖಂಡಿತ, ನಾವು ಕೂಡ ಯಾವಾಗಲೂ ರೇಡಿಯೋದಲ್ಲಿ ಹೇಳ್ತಾನೆ ಇರ್ತೇವೆ, ಹರ್ಗರ್ ತಿರಂಗ, ಮನೆ ಮನೆಯಲ್ಲಿ ತ್ರಿವರ್ಣ ಧ್ವಜವನ್ನ ಹಾರಿಸಿ ಅಂತ ಹೇಳ್ತಾ ಇರ್ತೇವೆ. ಬೇರೆ ಬೇರೆ ರೀತಿಯಲ್ಲಿ ನಾವು ನಿಮಗೆ ಮತ್ತೆ ಮತ್ತೆ ಶುಭಾಶಯ, ನಿಮಗೆ ಅಂದರೆ ಎಲ್ಲ ಕೇಳುಗರಿಗೂ ಕೂಡ ಶುಭಾಶಯಗಳನ್ನ ಹೇಳ್ತಾ ಇರ್ತೇವೆ. ನಿಮ್ಮ ಶುಭಾಶಯಗಳಿಗಾಗಿ ನಮ್ಮ ಕಡೆಯಿಂದ ಧನ್ಯವಾದಗಳು. ನಮಸ್ತೆ.

ಗುರುವಾರದ ಮಧ್ಯಾಹ್ನದ ಕಾರ್ಯಕ್ರಮ ನಮ್ಮ ನಾಡು. ಇವತ್ತು ಸ್ವಾತಂತ್ರ್ಯ ದಿನಾಚರಣೆಗೆ ಅಂದರೆ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ ಕಥೆ ನಿಮ್ಮ ಕಡೆ ಏನಾದರೂ ಇದ್ರೆ ತಿಳಿಸಿ ಅಂತ ಹೇಳಿದ್ವಿ. ಸಾಕಷ್ಟು ಕರೆ ಮಾಡಿ ಮಾಹಿತಿಯನ್ನು ಹಂಚಿಕೊಂಡ್ರು. ಒಂದು ವರದಿಯ ಪ್ರಕಾರ ಅಂದರೆ ಕರ್ನಾಟಕದಾದ್ಯಂತ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ ಬಹಳಷ್ಟು ಜನರನ್ನು ನಾವು ಈ ಹಿಂದಿನ ವರ್ಷಗಳಲ್ಲಿ ಗಮನಿಸಿದಾಗ ಧಾರವಾಡದಲ್ಲಿ ಅತ್ಯಂತ ಹೆಚ್ಚು ಹೋರಾಟಗಾರರು ಇದ್ದರು ಅನ್ನುವ ಒಂದು ಮಾಹಿತಿ ಗೊತ್ತಾಗಿದೆ. 34 ಜನ ಅಂದರೆ 2025 ಇಸ್ವಿನಲ್ಲಿ 34 ಜನರನ್ನು ಗುರುತಿಸಲಿಕ್ಕೆ ಸಾಧ್ಯ ಆಯಿತು.

0: tomorrow. American Brandon Nakashima defeated Spain's Rafael Jodar 7-6, 6-4 in the men's single semi-finals at Montreal this morning to reach the Canadian Open final. And now, before we end the bulletin, the headlines once again. Both Houses of Parliament adjourned sine die with passage of 12 bills during monsoon session. Lok Sabha registers only 19% productivity amid opposition uproar. Parliament passes Mines and Minerals Development and Regulation Amendment Bill 2026 to make mining sector more efficient. President Draupadi Murmu confers Sangeet Natak Academy fellowships and awards to over 100 artists. Several U.S. states issue special proclamations to commemorate August 15 as India Day for celebrating independence. Colombia declares an economic emergency to take measures for relief efforts following powerful earthquake. And in Canadian Open tennis, defending champion Ben Shelton to take on compatriot Brandon Nakashima in men's singles final at Montreal. With that, we end the midday news.
1: ಸಮಯಾಗಿದೆ 2:15. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಕಾರ್ಯಕ್ರಮ ಸ್ಪಂದನ. ಸ್ಪಂದನ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಿ ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹೇಳಬಹುದು. ನಿಮಗೆ ಏನಾದರೂ ಹೇಳಬೇಕು ಅನಿಸಿದ್ರೆ ನೀವು ನಮಗೆ ಕರೆ ಮಾಡಿ. ನಮ್ಮ ದೂರವಾಣಿ ಸಂಖ್ಯೆ ನಿಮಗೆ ಗೊತ್ತೇ ಇದೆ, 0802026125 7. ಇದೊಂದು ಸಂಖ್ಯೆ, ಹೌದು, 0802226125 7. ಇನ್ನೊಂದು ಸಂಖ್ಯೆ 0802226329 7. 0802226329 7. ಎರಡು ಸಂಖ್ಯೆಗಳನ್ನು ಬಳಸಿ ನೀವು ನಮಗೆ ಕರೆ ಮಾಡಿ ಸ್ಪಂದನ ಕಾರ್ಯಕ್ರಮದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬಹುದು.
2: ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ನಾನು ನಿಮ್ಮ ಕೆ ಕಲ್ಯಾಣ್. ನಾನು ಯಾವಾಗಲೂ ವಿವಿಧ ಭಾರತಿಯನ್ನ ಕೇಳ್ತಾ ಇರ್ತೀನಿ. ಯಾವುದೇ ಒಂದು ಹಾಡಿನ ಹಿಂದೆ ಶ್ರಮಿಸಿದಂತ ಪ್ರತಿಯೊಬ್ಬರ ಹೆಸರನ್ನ ಉಲ್ಲೇಖಿಸಿ ಅವರಿಗೆ ಕೊಡೋ ಗೌರವವನ್ನು ಕೊಟ್ಟು ಈ ಹಾಡನ್ನ ಜನಗಳ ಮನಸ್ಸಿಗೆ ಮುಟ್ಟಿಸುವಂತ ತುಂಬಾ ಒಂದು ಪ್ರೀತಿಯ ಕಾರ್ಯಕಲ್ಪವನ್ನು ಮಾಡ್ತಾ ಇರುವಂತಹ ವಿವಿಧ ಭಾರತಿಗೆ ಸದಾ ಕಾಲ ನಾವೆಲ್ಲರೂ ಋಣಿಯಾಗಿರ್ತೀವಿ. ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ, ನೀವು ಕೇಳಿ ವಿವಿಧ ಭಾರತಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಹಲೋ
2: ಹಲೋ, ಕೃಷ್ಣಪ್ಪ ಅವರೇ, ಸ್ಪಂದನ ಕಾರ್ಯಕ್ರಮ ನಮಸ್ಕಾರಗಳು ತಮ್ಗೆ.
1: ತಮಗೂ ಕೂಡ ನಮಸ್ಕಾರ ಮೇಡಮ್. ತಮ್ಮ ಹೆಸರು, ಎಲ್ಲಿಂದ ಮಾತಾಡ್ತಿದ್ದೀರಾ?
2: ನಾವು ನಾಗರಬಾವಿಯಿಂದ ರೇಖಾ ಅಂತ ಮಾತಾಡ್ತಾರೆ.
1: ರೇಖಾ ಅವ್ರಿಗೆ ಸ್ಪಂದನ
2: ಫಿಲಂ ಸ್ಟೋರಿಗಳೆಲ್ಲ ಆಗ್ತಿದ್ರಲ್ಲ, ಅದನ್ನ ಮತ್ತೆ ಮರುಪ್ರಸಾರ ಮಾಡಿ, ನಮ್ಗೆ ಬೇಜಾರಾಗುತ್ತೆ. ನಾವು ವೃದ್ಧರು.
1: ಹಾ ಹೌದು, ಈಗ ವಾರದಲ್ಲಿ ಒಂದ್ಸಲ ನಮ್ದು ಫಿಲಂ ಟ್ರ್ಯಾಕ್ ಇದ್ದೇ ಇರತ್ತಲ್ವಾ, ಕನ್ನಡ ಫ್ಯೂಚರ್ ಫಿಲಂ ಟ್ರ್ಯಾಕ್ ಅಂತ ಹೇಳಿ. ನಾವು
2: ಸೋಮವಾರ ಆಗ್ತಿದ್ರಲ್ಲ ಬಂಗಾರದ ಮನುಷ್ಯ, ಮತ್ತೆ ಫಿಲಮ್ದು ಇದು ಎಲ್ಲ ಹಾಕ್ತಿದ್ರಲ್ಲ, ಅದು ಆತರ ಪ್ರಸಾರ ಮಾಡ್ತೀರಾ, ಮರುಪ್ರಸಾರ ಮಾಡ್ತೀರಾ?
1: ಹೌದು, ಈಗ ನಮ್ಮಲ್ಲಿ ಪ್ರತಿ ಶನಿವಾರ ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ಕನ್ನಡ ಚಲನಚಿತ್ರದ ಧ್ವನಿವಾಹಿನಿ ಕಾರ್ಯಕ್ರಮ ಪ್ರತಿ ಶನಿವಾರ ನಮ್ಮಲ್ಲಿ ಇರುತ್ತೆ.
2: ಹೌದು ಕೃಷ್ಣಪ್ಪ, ನೀವು ಮತ್ತೆ ಸೋಮವಾರ ಚಲನಚಿತ್ರದ್ದು ಇದೆಲ್ಲ ಆಗ್ತಿದ್ರಲ್ಲ, ಭಾಗಗಳೆಲ್ಲ ಆಗ್ತಿದ್ರಲ್ಲ,
1: ಹೌದು,
2: ಅದು ನಮ್ಮ ಮತ್ತೆ ಮರುಪ್ರಸಾರ ಮಾಡಿದ ನನ್ನ ವಿನಂತಿ.
1: ಹಂಗೆ ನಿಮ್ಗೆ
2: ಇಮೇಲ್ ಕಳ್ಸಕ್ಕಾಗಲ್ಲ ಸರ್, ನಮ್ಗೆ ಗೊತ್ತಾಗಲ್ಲ.
1: ಆಯ್ತು ಮೇಡಮ್, ಆಯ್ತು. ನಿಮ್ಮ ಕೋರಿಕೆಯನ್ನ ನೋಡೋಣ, ನಾವು ಮುಂದಿನ ದಿನಗಳಲ್ಲಿ ಅದನ್ನ ಪ್ರಸಾರ ಮಾಡೋದಕ್ಕೆ ಓಕೆ, ಅನುವು ಮಾಡ್ಕೊಡೋಣ. ಹಲೋ, ಮತ್ತೊಬ್ರು ನಮ್ಮಲ್ಲಿ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ. ಹಲೋ, ಯಾರು ಮಾತಾಡ್ತಿರೋದು? ಸಂಪರ್ಕ ಕಡಿತ ಆಯಿತು. ಕೇಳುಗರೇ, ತಾವು ಸ್ಪಂದನ ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕಾದಂತಹ ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿದೆ: 0802226157. ಮತ್ತೊಂದು ಸಂಖ್ಯೆ 0802226639. ಈ ಸಂಖ್ಯೆಗಳಿಗೆ ನೀವು ಕರೆ ಮಾಡಿ ನೀವು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಭಾಗವಹಿಸಬಹುದು. ನಮ್ಮ ಸ್ಪಂದನ ಕಾರ್ಯಕ್ರಮ ಹಲೋ,
3: ನಮಸ್ಕಾರ ಸರ್, ನಾನು ಮಾಲಿಂಗಪ್ಪ ಜಾಲವಡ್ಡ ಬಾಗಲಕೋಟೆ ಜಿಲ್ಲೆ ಜಮಖಂಡಿಯಿಂದ.
1: ನೀವು ಪದೇ ಪದೇ ನೀವು ಮೇಲ್ ಕೂಡ ಮಾಡ್ತಾ ಇದ್ದೀರಿ ನಮ್ಮ ಜೊತೆಗೆ.
3: ಮೇಲ್ ಅಂತೂ ಮಾಡ್ತಾ ಸರ್, ಇವತ್ತು ಕಾಲಿಂಗ್ ನಂಬರ್ ಹೇಳಿದ್ರು ಮೇಡಮ್ ಅವರು, ಅದಕ್ಕೆ ಒಂದು ಪ್ರಯತ್ನ ಮಾಡಿದೆ.
1: ಸಂತೋಷ, ಮಾತಾಡಿ ಜಾಲಿಂಗಪ್ಪ ಅವರೇ. ತಮ್ಮ ಪೂರ್ತಿ ಹೆಸರು ಹೇಳಿ ಮತ್ತೊಮ್ಮೆ.
3: ಮಹಾಲಿಂಗಪ್ಪ ಜಾಲವಾದಿ, ಬಾಗಲಕೋಟೆ ಜಿಲ್ಲೆ ಜಮಖಂಡಿಯಿಂದ.
1: ಓ, ತಾವ್ ಏನ್ ಕೆಲಸ ಮಾಡ್ತೀರಾ ಸರ್?
3: ಸರ್, ನಾನು ರಿಟೈರ್ಡ್ ಸರ್, ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಿದ್ದೆ. 1973 ವಿವಿಧ ಭಾರತಿ ಸಂಪರ್ಕ ಇದೆ, ಈಗ 53 ವರ್ಷದಿಂದ ರೇಡಿಯೋ ಕೇಳ್ತಾ ಇದ್ದೀನಿ ನಾನು.
1: ತುಂಬಾ ಸಂತೋಷ, ತುಂಬಾ ಹಳಬರು.
3: ಹಳಬರು ಜೊತೆಗೆ ಸ್ವಲ್ಪ ಎಲ್ಲಾ ನಿಲಯದ ಕಾರ್ಯಕ್ರಮಗಳನ್ನು ಕೇಳುವಂತ ಹವ್ಯಾಸ ನಾನು ಇಟ್ಕೊಂಡಿದ್ದೆ ಸರ್. ಅವಾಗ ಕೆಲವೊಂದು ರೇಡಿಯೋ ಸ್ಟೇಷನ್ ರಾತ್ರಿ ಪ್ರಸಾರ ಸಿಕ್ತಿದ್ವು, ಈಗ ಮೊಬೈಲ್ ಆಗ ಬಂದಿದ್ರಿಂದ ಯಾವ ಬೇಕಾದ್ರೆ ಕೇಳಿಕ್ಕೆ ಒಂದು ಅನುಕೂಲ ಆಗಿದೆ. ಹೀಗಾಗಿ ನಮ್ಮಂತ ನಿವೃತ್ತಿ ಹಳೆಯವರಿಗೆ ಇದೊಂದು ಒಳ್ಳೆ ಸಾಧನ ಅವಕಾಶ ಆಗಿದೆ ಅಂತ ತಂತ್ರಜ್ಞಾನ ಅಂತ ನಾನು ಸಂದರ್ಭದಲ್ಲಿ ಹೇಳ್ತೇನೆ.
1: ಖಂಡಿತ. ಈಗ ನಮ್ದು ಏನಪ್ಪ ಅಂತಂದ್ರೆ, ನಮ್ಮ ಉದ್ದೇಶನೇ ಎಲ್ಲಾ ತರದ ಜನರನ್ನ ನಾವು ಸಂಪರ್ಕಕ್ಕೆ ಬರಬೇಕು, ಎಲ್ಲರಿಗೂ ನಾವು ಕಾರ್ಯಕ್ರಮಗಳನ್ನ ಮುಟ್ಟಿಸಬೇಕು, ಎಲ್ಲರಿಗೂ ನಮ್ಮಿಂದ ಏನೇನು ಅವ್ರಿಗೆ ಒಳ್ಳೆ ರೀತಿಯ ಒಂದು ಮಾಹಿತಿ, ಮನೋರಂಜನೆ, ಶಿಕ್ಷಣ ಏನೇನು ಬೇಕೋ ಎಲ್ಲವನ್ನು ನಾವು ನೀಡೋದೇ ನಮ್ಮ ಆಕಾಶವಾಣಿಯ ಒಂದು ಮೂಲ ಉದ್ದೇಶ. ಹೇಳಿ ಸರ್, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹೇಳುವುದಾದ್ರೆ.
3: ನನ್ನ ಅನಿಸಿಕೆ ಅಭಿಪ್ರಾಯಕ್ಕಿಂತ ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ಬರ್ತಾವ, ನಮ್ಗೆ ಬಿಡುವುದಾಗೆಲ್ಲ ನಾನು ವಿವಿಧ ಬಗ್ಗೆ ಖಂಡಿತವಾಗಿ ಕೇಳ್ತೇನೆ. ನಂದ ಒಂದ್ ಏನ್ ವಿಚಾರ ಅಂದ್ರೆ, ಕೆಲವೊಂದು ಈಗ ಒಂದು 30-40 ವರ್ಷ ಹಿಂದ್ಗಡೆದು SNBC ಅಂದ್ರೆ ಶ್ರೀಲಂಕಾ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ದಲ್ಲಿ, ಆಮೇಲೆ ಕೆಲವೊಂದು ಹಿಂದಿ ಪ್ರಸಾರ ಸಭಾ ನ್ಯೂ ದಿಲ್ಲಿಯಿಂದ ಒಂದು ಸ್ಟೇಷನ್ ಬರ್ತಿತ್ತು ಉರ್ದು ಸರ್ವಿಸ್ ಅಂತ. ಅವ್ ಎರಡು ಕಾರ್ಯಕ್ರಮದಲ್ಲಿ ಒಂದು ಕೆಲವೊಂದು ವಿಶೇಷವಾದ ಹಿಂದಿ ಕಾರ್ಯಕ್ರಮಗಳನ್ನ ಯಾವ ರೀತಿ ಸಂಯೋಜನೆ ಮಾಡ್ತಿದ್ರು ಅನ್ನೋದು ಕೆಲವೊಂದು ಮಾಹಿತಿಗಳು ನನ್ನಲ್ಲಿ ಇದೆ ಸರ್, ಅವನ್ನ ನಾನು ನಿಮ್ಗೆ ಮೇಲ್ ಹಾಕ್ತೀನಿ, ಸೂಕ್ತ ಅನಿಸಿದ್ರೆ ಪ್ರಸಾರ ಮಾಡಬಹುದು.
1: ಆಯ್ತು, ಹೇಳಿ ಸರ್, ಏನದು ವಿಶೇಷತೆ ಏನಿತ್ತು ಅದ್ರಲ್ಲಿ?
3: ಅಂದ್ರೆ ಅದು ಬದಲ್ತೆ ಹುಯೇ ಸಾಥಿ, ಅಂದ್ರೆ ಬದಲ್ತೆ ಹುಯೇ ಸಾಥಿ ಅಂದ್ರೆ ಒಬ್ರು ಗಾಯಕರು ಇನ್ನೊಬ್ರು ಗಾಯಕರ ಜೊತೆಗೆ ಏಕಕಾಲಕ್ಕೆ, ಅಂದ್ರೆ ಫಾರ್ ಎಕ್ಸಾಂಪಲ್ SP ಬಾಲಸುಬ್ರಹ್ಮಣ್ಯ SJANKI ಹಾಡಿದ್ರೆ ಮುಂದಿನ ಗೀತ SJANKI ಜೊತೆ PB ಶ್ರೀನಿವಾಸ್, ಮತ್ತೆ PB ಶ್ರೀನಿವಾಸ್ ಜೊತೆ ಬೆಂಗಳೂರು ಜೊತೆ ಡಾಕ್ಟರ್ ರಾಜ್ಕುಮಾರ್, ಈ ರೀತಿ ಬದಲ್ತೆ ಹುಯೇ ಸಾಥಿ, ಈ ರೀತಿ ಹಿಂದಿ ಕಾರ್ಯಕ್ರಮ ಆಗ್ತಿತ್ತು ಅಂತ ತಾವೇನಾದ್ರು ತಮ್ಮ ನಿಲಯದಲ್ಲಿ ಈ ರೀತಿ ಒಂದು ವಾರದಲ್ಲಿ ಒಂದಿನ ಸ್ವಲ್ಪ ಬದಲಾವಣೆ.
1: ಆಯ್ತು ಸರ್, ಆಯ್ತು, ಅದಕ್ಕೆ ಪ್ರಯತ್ನ ಮಾಡೋಣ.
3: ಅದ್ರ ಜೊತೆಗೆ ಇನ್ನೊಂದು ಸರ್, ಈಗ ಹಿಂದಿ ನೀವು ರಾತ್ರಿ ಕಾರ್ಯಕ್ರಮ ಮಾಡ್ತಿರಲ್ಲ ಸರ್, ಅದರಲ್ಲಿ ಸ್ವಲ್ಪ ವಿಭಿನ್ನತೆ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ, ಅದಕ್ಕೂ ಕೆಲವೊಂದಿಷ್ಟ ಮಾಡಿ ರೆಡಿ ಮಾಡಿದ್ದೇನೆ ಸರ್, ಗೀತೆಗಳ ಭಂಡಾರ ಮಾಡಿದ್ದೇನೆ ಸರ್, ಅವ್ನು ರೆಡಿ ಮಾಡಿ ಆತನಿಗೆ, ಅದಕ್ಕೆ ಸಮಯದ ಅಭಾವ, ಬೇರೆಯವರು ಮಾತಾಡ್ಲಿಕ್ಕೆ ಇಚ್ಛೆ ಪಡ್ತಿರ್ತಾರ, ಅದಕ್ಕೆ ನಾನು ರೆಡಿ ಮಾಡಿ ನಿಮ್ಗೆ ಇಮೇಲ್ ಹಾಕ್ತೇನೆ ಸರ್. ನೋಡಿ ಸರ್, ಸೂಕ್ತ ಅನಿಸಿದ್ರೆ ನಮ್ಮ ನಿಲಯದಿಂದ ಒಂದು ಹೊಸತನ ವಿನೂತನ ಅನಿಸುತ್ತದೆ.
1: ಓಕೆ, ಖಂಡಿತ ಖಂಡಿತ ಪ್ರಯತ್ನ ಮಾಡ್ತೀವಿ ಸರ್.
3: ಮಾಡಿ ಸರ್, ಧನ್ಯವಾದಗಳು ಸರ್.
1: ಧನ್ಯವಾದ. ಹಲೋ, ಮತ್ತೊಬ್ಬರು ನಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ.
4: ನಮಸ್ಕಾರ ಸರ್.
1: ನಮಸ್ತೆ ಸರ್, ಹೇಳಿ ಸರ್.
4: ಸರ್, ರೋಹಿತ್ ಅಂತ, ದಾಸನ್ಪುರದಿಂದ ಸರ್.
1: ದಾಸನ್ಪುರದಿಂದ ರೋಹಿತ್ ಅವರು, ಮೇಲ್ ಕೂಡ ಕಳಿಸ್ತಾ ಇರ್ತೀರಾ ನಮ್ಮ ಕಾರ್ಯಕ್ರಮಕ್ಕೆ?
4: ಹೌದು ಸರ್, ನಾನು ಮೇಲ್ ಕಳಿಸ್ತಾ ಇರ್ತೀನಿ.
1: ಹೇಳಿ ಸರ್, ಹೇಗಿದ್ದೀರಾ?
4: ಕರೆ ಮಾಡ್ತಾ ಇರ್ತೀನಿ.
1: ತುಂಬಾ ಸರ್,
4: ಕಾರ್ಯಕ್ರಮಗಳೆಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್. ನಂದು ಒಂದು ಸಣ್ಣ ಮನವಿ ಸರ್, ನಿಮ್ ಮೇಲ್ ಕೂಡ ಕಳಿಸಿದ್ದೀನಿ ಇದ್ರ
1: ಬಗ್ಗೆ.
4: ನಂದು ಒಂದು ಅಪ್ರಿಸಿಯೇಷನ್ ನಮ್ಮ ಚಂದು ಮೇಡಮ್ಗೆ ಫಸ್ಟ್. ಏನಕ್ಕೆ ಅಪ್ರಿಸಿಯೇಷನ್ ಅಂದ್ರೆ, ಅವ್ರ ಕಾರ್ಯಕ್ರಮಗಳನ್ನ ಮಾಡುವಾಗ ಬೇರೆ ಬೇರೆ ಹಾಡುಗಳನ್ನ ಬ್ಯಾಕ್ ಗ್ರೌಂಡ್ ನಮ್ಗೆ ಕೇಳಿಸ್ತಾರೆ. ಪರ್ಟಿಕ್ಯುಲರ್ ಬ್ಯಾಕ್ ಗ್ರೌಂಡ್ ಅಂತ ಇಟ್ಕೊಂಡಿಲ್ಲ ಅವರು. ಬಟ್ ಕೆಲವೊಬ್ರು ಕನ್ನಡ ಕಾರ್ಯಕ್ರಮಗಳಲ್ಲಿ ಹಿಂದಿ ಫಿಲ್ಲರ್ ನ ಹೆಚ್ಚು ಬಳಸ್ತಾರೆ ಸರ್. ಅವ್ರ ಹೆಸರುಗಳನ್ನ ಹೇಳಕ್ ಇಷ್ಟಪಡಲ್ಲ. ಅವ್ರಿಗೆ ನೇರವಾಗಿ ಕೂಡ ನಾವು ಮೆಸೇಜ್ ಮಾಡಿ ಹೇಳಿದೀವಿ, ಕನ್ನಡದಲ್ಲಿ ಸಾಕಷ್ಟು ಫಿಲ್ಲರ್ ಗಳು ಸಿಗೋದು
1: ಸಾಕಷ್ಟು
4: ಕನ್ನಡ ಹಾಡುಗಳಿದೆ, ಬಟ್ ಹಿಂದಿ ಫಿಲ್ಲರ್ ಗಳನ್ನ ಬಳಸ್ತಾರೆ ಸರ್.
1: ಸುಮಾರು ನಮ್ಮಲ್ಲಿ ಏನು ಕನ್ನಡ ಸಿನಿಮಾದ ಒಂದು ಏನು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಫಿಲ್ಲರ್ಸ್ ಸುಮಾರು ಇದೆ ನಮ್ಮಲ್ಲಿ, ಏನು ಅದಕ್ಕೇನು ಕೊರತೆ ಇಲ್ಲ ಹೇಳಿ.
4: ಸರ್, ಅದೊಂದನ್ನ ಅವಾಯ್ಡ್ ಮಾಡ್ಬೇಕು. ಮತ್ತೆ ಕೆ ವಿ ಮಹಾದೇವನ್ಗೆ ಇತ್ತೀಚಿನ ಅವರು ಕೆ ವಿ ಮಾಧವನ್ ಅಂತ ಹೇಳ್ತಾರೆ. ಸಂಗೀತ ಸಾಹಿತ್ಯ ಹೇಳುವಾಗ
1: ನೋಡಿ, ಅಂತ ಮಹಾನ್ ಏನು ವಿದ್ವಾಂಸರವರು, ಕಲೆ ಒಂದು ತುಂಬಾ ಹಳೆ ಅವರು, ಒಂದು ಸೇವೆ ನಮ್ಮ ಏನು ಚಿತ್ರರಂಗದಲ್ಲಿ ಒಂದು ಚಿರಪರಿಚಿತ ಅಂತವ್ರ ಹೆಸರನ್ನ ನಾವು ಸ್ಪಷ್ಟವಾಗಿ ಹೇಳಿದ್ರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ.
4: ಸರ್, ಹೆಸರುಗಳನ್ನ ಹೇಳುವಾಗ, ಅದರಲ್ಲೂ ಹಾಡನ್ನ ಹಾಡಿರೋರು, ಅವ್ರ ಹೆಸರುಗಳನ್ನ ಹೇಳುವಾಗ ಸ್ವಲ್ಪ ಸ್ಪಷ್ಟವಾಗಿ ಹೇಳಿದ್ರೆ ಕೇಳ್ಗರ್ಗ, ಅದರಲ್ಲೂ ಇತ್ತೀಚಿನವ್ರಿಗೆ ಸಾಕಷ್ಟು ಮಾಹಿತಿ ಇರಲ್ಲ ಸರ್. ಅದನ್ನ ಸರಿಯಾಗಿ ನಾವು ಆಕಾಶವಾಣಿಯಿಂದಾನೇ ಸಿಗೋದು. ನನಗಂತೂ ಎಷ್ಟೋ ಹಾಡುಗಳ ಬಗ್ಗೆ ಆಕಾಶವಾಣಿಯಿಂದಾನೇ ಮಾಹಿತಿ ಸಿಕ್ಕಿರೋದು. ಹಾಗಾಗಿ ಸರಿಯಾಗಿ ಹೇಳೋದ್ರಿಂದ ಒಂದಷ್ಟು ಜನಕ್ಕೆ ಸರಿಯಾದ ಮಾಹಿತಿ ಹೋಗುತ್ತೆ ಅನ್ನೋದು ನನ್ನ ಒಂದು ಆಸೆಯ ಸರ್ ಅಭಿಪ್ರಾಯ.
1: ಸ್ಪಷ್ಟತೆ, ಭಾಷೆಯ ಸ್ಪಷ್ಟತೆ ಅನ್ನೋದು ಅದು ತುಂಬಾ ಮುಖ್ಯ ಆಕಾಶವಾಣಿಗೆ
4: ಸರ್. ಮತ್ತೆ ಕೆಲವ್ರು ಏನ್ ಮಾಡ್ತಾರೆ, ಸಾಯಂಕಾಲ 5-6 ಓಲ್ಡ್ ಇಸ್ ಗೋಲ್ಡ್ ಇದೆಯಲ್ಲ,

0: ಅದು ಬರೀ ಹಾಡುಗಳು ಹೋಗ್ಬೇಕು ಅಂತ ಇರುತ್ತೆ. ಅದರಿಂದ ಹೇಳು ಹೇಗಿದ್ರು ವಿಷಯಗಳನ್ನ ತಗೊಳ್ತೀವಲ್ಲ ಸರ್, ಮಾತಾಡ್ತೀವಿ. ಐದರಿಂದ ಆರು ಕೂಡ ವಿಷಯಗಳನ್ನ ತಗೊಂಡು ಸುಮ್ನೆ ಸಮಯ ಕಳೆದಿರ್ತಾರೆ ಕೆಲವೊಬ್ರು. ಹತ್ತರಿಂದ ಹನ್ನೊಂದು ಓಕೆ ಸರ್, ಬೆಳಿಗ್ಗೆ ಆದ್ರೂ ಪರವಾಗಿಲ್ಲ, ಸಂಜೆ ಅದು ಟ್ರಾವೆಲ್ ಮಾಡ್ತಿರ್ತೀವಿ ನಾವುಗಳೆಲ್ಲ. ಅಲ್ಬೇ ಬರೀ ಆರಿಂದ ಈ ಏಳು ಹೇಗಿದ್ರು ಮಾತಾಡ್ತೀವಿ, ಐದರಿಂದ ಆರು ಬರೀ ಹಾಡುಗಳೇ ಹೋದ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ.
1: ಹಾಡುಗಳೊಂದಿಗೆ ಸ್ವಲ್ಪ ಚುಟುಕುಗಳು ಅಥವಾ ಒಂದು ಒಂದು ನಿಮಿಷದವರೆಗೆ ಸ್ವಲ್ಪ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಬರೀ ಹಾಡುಗಳಾದ್ರೆ ಏನಾಗುತ್ತೆ ಅಂದ್ರೆ, ಈಗ ಏನು ಸಾಮಾಜಿಕ ಜಾಲತಾಣ ತುಂಬಾ ಪವರ್ಫುಲ್ ಆಗಿರೋದ್ರಿಂದ ಹಾಡುಗಳು ಎಲ್ಲಿ ಬೇಕಿದ್ರೆ ಕೇಳಬಹುದು ಅನ್ನೋದು ಒಂದು ಪ್ರಶ್ನೆ ಮೂಡುತ್ತೆ.
0: ಸರ್ ಅದು ಖಂಡಿತ ಇದೆ. ನಾನು ಹೇಳಿದ್ರೆ ತುಂಬಾ ಒಂದು ನಿಮಿಷಕ್ಕಿಂತ ಹೆಚ್ಚು, ಐದರಿಂದ ಆರು ಗಂಟೆ ಒಳಗಡೆ
1: ನಮ್ಮಲ್ಲಿ ನಮ್ಮಲ್ಲಿ ಅದು ಅದು ಒಂದು ನಿಬಂಧನೆ ಇದೆ, ಒಂದು ನಿಮಿಷಕ್ಕಿಂತ ಜಾಸ್ತಿ ಮಾತಾಡಬಾರ್ದು ಅಂತಿದೆ. ಕೆಲವರು ಸ್ವಲ್ಪ ಮಾತಾಡ್ತಾರೆ, ಆದ್ರೂ ಅವ್ರಿಗೆ ನಾವು ಕಡಿವಾಣ ಹಾಕಿದೀವಿ, ಆದ್ರೂ ನೀವು ಹೇಳೋ ಪ್ರಕಾರ ಯಾರು ಅಂತೇಳಿ ಸ್ವಲ್ಪ ಗಮನಿಸ್ತೀವಿ. ಆದಷ್ಟು ಕೂಡ ಮಾತು ಕಡಿಮೆ ಆಗಿ ಮನೋರಂಜನೆ ಜಾಸ್ತಿ ಆಗ್ಬೇಕು, ಅದೇ ವಿವಿಧ ಭಾರತೀಯ ಒಂದು ಸೊಗಸು. ಏನಂತೀರ ನೀವು?
0: ಹೌದು ಸರ್, ಖಂಡಿತ ಸರ್. ವಿವಿಧ ಭಾರತಿ ನಾನು 1997 ಕೇಳ್ತಾ ಬರ್ತಾ ಇದ್ದೀನಿ. ನಮ್ಮ ಶಿವರಾಮ್ ಅವರು, ಲಲಿತ ಸತ್ಯಮೂರ್ತಿ ಅವರು, ಮಾಲತಿ ಶರ್ಮಾ, ಮಾಲಾ ನರಸಿಂಹಮೂರ್ತಿ, ಸುಮಾ, ನೀವು ಕೂಡ ಒಂದ್ ಸ್ವಲ್ಪ ದಿವಸ ಪತ್ರೋತ್ತರಕ್ಕೆ ಅವಾಗ ಒಂದು ಪತ್ರೋತ್ತರ ನಡ್ಸ್ಕೊಡ್ತಿದ್ದೀನ ನಾನು ಕೂಡ ಕೇಳಿದೀನಿ. ಪ್ರತಿ ಭಾನುವಾರ ಬೆಳಗ್ಗೆನು ಬರ್ತಿತ್ತು, ರಾತ್ರಿನು ಬರ್ತಿತ್ತು ಅದು ಪತ್ರೋತ್ತರ, ಮರುಪ್ರಸಾರ ಕೂಡ ಆಗ್ತಿತ್ತು. ಈಗ ನಮ್ಮ ಸುಮತಿ ಮೇಡಮ್, ಚಂದು ಮೇಡಮ್ ಎಲ್ಲರೂ ಚೆನ್ನಾಗಿ ಮಾಡ್ತಾರೆ ಸರ್ ಕಾರ್ಯಕ್ರಮಗಳದ್ದು, ನಮ್ಗೆ ಹೇಳಕ್ಕೆ ಖುಷಿ ಆಗುತ್ತೆ. ಅದರಲ್ಲೂ ಚಂದು ಮೇಡಮ್ ಅಂತ ಅಪರೂಪದ ಹಾಡುಗಳನ್ನ ಹುಡುಕಿ ಕೇಳಿಸ್ತಾರೆ ನಮ್ಗಳಿಗೆ. ಅವರ ಕಾರ್ಯಕ್ರಮದಲ್ಲಿ ಹಾಡುಗಳು ರಿಪೀಟ್ ಆಗೋದು ಬಹಳ ಕಡಿಮೆ. ಕೆಲವರು ಏನ್ ಮಾಡ್ತಾರೆ, ಅದೇ ಒಂದ್ ಪ್ಲೇ ಲಿಸ್ಟ್ ಇಟ್ಕೊಂಡಿರ್ತಾರೆ. ಬಟ್ ಮೇಡಮ್ ಹಂಗ್ ಮಾಡಲ್ಲ, ಇವತ್ ಕೇಳಿಸಿರೋ ಹಾಡು ನಾಳೆ ಕೇಳಿಸಲ್ಲ ಅವರು. ಆತರದ ಪ್ರಯತ್ನ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಚಂದು ಮೇಡಮ್ ಕೂಡ ನಾನು ಅವ್ರಿಗೆ ಅವರಿದ್ದಾಗ ಮೆಸೇಜ್ ಕೂಡ ಮಾಡಿ ಹೇಳಿರ್ತೀನಿ ಸರ್, ಹಾಡುಗಳು ತುಂಬಾ ಚೆನ್ನಾಗಿದೆ ಬೆಳಗ್ಗೆಯಿಂದ ಕೇಳ್ತಿರ್ತೀವಿ.
1: ನಮ್ ಜೊತೆಗೆ ಇದಾರೆ ಮೇಡಮ್ ಅವರು, ಅವ್ರು ಕೂಡ ಕೇಳಿಸ್ಕೊಂತಿದ್ದಾರೆ ನೀವು ಮಾತಾಡುವಂತಹ ವಿಷಯವನ್ನ.
0: ಹೌದು ಸರ್, ಸ್ವಲ್ಪ ಅಂದ್ರೆ ನೇರವಾಗಿ ಏನ್ ಅನ್ಸುತ್ತೆ ಕಾರ್ಯಕ್ರಮಗಳ ಬಗ್ಗೆ ನಾವು ಅದನ್ನ ಹೇಳ್ತೀವಿ ಸರ್. ಮತ್ತೆ ಒಂದ್ ಸಣ್ಣ ಮನವಿ ಸರ್, ಆಕ್ಚುಲಿ ನಾನು ಮೇಲ್ ಕೂಡ ಮಾಡಿದ್ದೀನಿ ಅದ್ರ ಬಗ್ಗೆ. ಒಂದು ನಮ್ಮಲ್ಲಿ ಒಂದು ಜನಪ್ರಿಯ ಗೀತೆ ಇದೆಯಲ್ಲ ಸರ್, ಶ್ರೀವಂತನಾದರು ಕನ್ನಡ ನಾಡಲ್ಲಿ, ಹಾಡು ನಮ್ಮಲ್ಲಿ ಪೂರ್ತಿ ಇಲ್ಲ ಸರ್, ಬೇರೆ ಆಕಾಶವಾಣಿಗಳಲ್ಲಿ ಪೂರ್ತಿ ಹೋಗುತ್ತೆ. ಅದು ಒಟ್ಟಾರೆ ಆ ಹಾಡು 6 ನಿಮಿಷ ಇದೆ, ಅದು ನಮ್ಮಲ್ಲಿ ಬಹಳ ಕಡಿಮೆ ಹೋಗುತ್ತೆ. ಮತ್ತೆ ಗಂಧರ್ವಗಿರಿ ಅಂತ ಒಂದ್ ಚಿತ್ರ ಇದೆ ವಿಷ್ಣುವರ್ಧನ್ದು, ಅದು ಶೀರ್ಷಿಕೆ ಗೀತೆನೂ ಅಷ್ಟೇ ಸರ್, ಅದು 4 ನಿಮಿಷ ಇದೆ.
1: ಶೀರ್ಷಿಕೆ ಗೀತೆ ಏನಾಗಿದೆ ಗಂಧರ್ವಗಿರಿ?
0: ಸ್ವಲ್ಪ ಇದೆ ಸರ್, ಅದು ಸ್ವಲ್ಪ ಇದೆ ನಮ್ಮಲ್ಲಿ.
1: ಹಾಡಿನ ಶೀರ್ಷಿಕೆ ಏನಿದೆ
0: ಸರ್? ಗಂಧರ್ವಗಿರಿಯಲ್ಲಿ ಗಂಧರ್ವರೇ ನೀವು ಅಂತ ಇದೆ. ಅದು ಹಾಡು 4 ನಿಮಿಷ ಹೋಗ್ಬೇಕು, ಬಟ್ ಅದು ಕಡಿಮೆ ಇದೆ ಸರ್ ನಮ್ಮ ಆಕಾಶವಾಣಿಲಿ ಬೆಂಗಳೂರಲ್ಲಿ. ನಾನು ಬೇರೆ ಕಡೆ ಎಲ್ಲ ಕೇಳಿದೀನಿ, ಮತ್ತೆ ಬೇರೆ ಸಾಮಾಜಿಕ ಮಾಧ್ಯಮಗಳಲ್ಲೂ ಚೆಕ್ ಮಾಡಿದಾಗ ಅದು ಹಾಡು ಸ್ವಲ್ಪ 4 ನಿಮಿಷ ಇದೆ ಹಾಡದು. ಎರಡು ಕೂಡ ಒಳ್ಳೆ ಜನಪ್ರಿಯ ಗೀತೆಗಳು, ಅದನ್ನ ಸಾಧ್ಯ ಆದ್ರೆ ರೀಪ್ಲೇಸ್ ಮಾಡಿಸೋದಕ್ಕೆ ಪ್ರಯತ್ನ ಮಾಡಿ.
1: ನೀವು ಒಂದು ಕೆಲಸ ಮಾಡ್ಬೇಕು ಸರ್, ಈ ತರ ಒಂದು ಏನು ಹಾಡಿನ ಒಂದು ಪೂರ್ಣ ಭಾಗ ನಮ್ಮಲ್ಲಿ ಇಲ್ಲ ಅಂತ ತಾವು ಗಮನಿಸಿದೀರಾ, ಅದನ್ನ ನೀವು ಮೇಲ್ ಮುಖಾಂತರ ನಮ್ಗೆ ಕಳಿಸಿ.
0: ಮೇಲ್ ಮಾಡಿರ್ತೀವಿ ಸರ್ ಸಾಕಷ್ಟು, ನಾನು
1: ಬಂದಿಲ್ಲ ಇದ್ರ ಬಗ್ಗೆ ಬಂದಿಲ್ಲ ಸರ್.
0: ನಿನ್ನೆ ಕೂಡ ಮಾಡಿದೀನಿ ಸರ್, ನಿನ್ನೆ ಕಳಿಸಿದೀನಿ.
1: ಯಾವ್ದು ಮೇಲ್ ಗೆ ಯಾವ ಮೇಲ್ ಮಾಡಿದೀರಾ ನೀವು?
0: ಸೇಮ್ ನಾನು ಯಾವಾಗ್ಲೂ ಮಾಡ್ತಾ ಇರ್ತೀನಿ, ಕನ್ನಡ ವಿವಿಧ ಭಾರತಿ @gmail.com.
1: ಇಲ್ಲ ಸರ್ ಬಂದಿಲ್ಲ.
0: ಇಲ್ಲ, ನನ್ ಶನಿವಾರ ಮತ್ತೆ ಮೊನ್ನೆ ಕೂಡ ಮಾಡಿದೀನಿ ಮೇಲ್
1: ಸಿಸ್ಟಮ್ ಅಲ್ಲಿ ನೋಡ್ತಾ ಇದೀವಿ.
0: ಓಕೆ, ಏನೋ ಮಿಸ್ ಆಗಿರ್ಬೇಕು ಸರ್, ನೋಡ್ತೀನಿ ಮತ್ತೆ ಕಳಿಸ್ಕೊಡ್ತೀನಿ ಸರ್.
1: ನೋಡಿ
0: ಕಳಿಸ್ತೀನಿ ಸರ್, ಮತ್ತೆ ಕಳಿಸ್ತೀನಿ.
1: ಅದು ಇಲ್ಲ, ಯಾಕಂದ್ರೆ ನಾವು ಕ್ಲೀನ್ ಆಗಿ ನೋಡ್ತಾ ಇದೀವಿ.
0: ನೋಡಿ ಪರವಾಗಿಲ್ಲ ಸರ್.
1: ಕನ್ನಡ ಕೆಲವೊಂದ್ಸರಿ ಕನ್ನಡ ನಾಡಲ್ಲಿ ವೆರಿ ಪಾಪ್ಯುಲರ್ ಸಾಂಗ್
0: ಬರಬೇಕು ಸರ್.
1: ಬಂದಿದೆ ಬಂದಿದೆ. ಒಂದು ಹಾಡಿನ ಬಗ್ಗೆ ಕಳಿಸಿದ್ರೆ, ಇನ್ನೊಂದು ಹಾಡಿನ ಬಗ್ಗೆ ಇಲ್ಲ ಇದರಲ್ಲಿ.
0: ಓಕೆ ಓಕೆ, ಗಂಧರ್ವಗಿರಿ ಅಂತ ಒಂದು ಫಿಲಂ ಇದೆ ಸರ್,
1: ಟೈಟಲ್ ಸಾಂಗ್.
0: ಹೌದು ಸರ್,
1: ಟೈಟಲ್ ಸಾಂಗ್ ಅಂತ ಹೇಳಿ ಬಂದಿದೆ. ಆಯ್ತು, ಇದ್ರ ಬಗ್ಗೆ ಸಂಬಂಧಪಟ್ಟದವರಿಗೆ ನಾವು ಮಾಹಿತಿಯನ್ನು ಈಗಲೇ ತಲುಪಿಸಿ ಆ ಹಾಡುಗಳನ್ನು ಪೂರ್ಣ ಎಲ್ಲಿದೆ ಪೂರ್ತಿ ಎಲ್ಲಿದೆ ಅನ್ನೋದನ್ನ ಹುಡುಕಿ ಅದನ್ನು ತರಿಸಿ ಪ್ರಸಾರ ಮಾಡಿ.
0: ಮತ್ತೆ ಒಂದಷ್ಟು ಇಲ್ಲದೆ ಇರುವ ಹಾಡುಗಳ ಬಗ್ಗೆ ನಮ್ಮ ಕಿರಣ್ ದೇವರ ಚಿಕ್ಕನಹಳ್ಳಿ 2 ತಿಂಗಳಿಗೆ ಮುಂಚೆ ಕಳಿಸಿದ್ರು, ನಾನು ಅವ್ರು ಪ್ಲಾನ್ ಮಾಡಿ ಒಂದು ಮೇಲ್ ಮಾಡಿದ್ವಿ. ಅದರಲ್ಲಿ ಒಂದು ಕೆಲವೇ ಕೆಲವು ಚಿತ್ರಗಳು ಮಾತ್ರ ಬಂದಿದೆ ಸರ್. ನಾವೊಂದು ಸುಮಾರು 35 ಹೆಚ್ಚು ಚಿತ್ರಗಳ ಪಟ್ಟಿ ಕೊಟ್ಟಿದ್ವಿ, ಮತ್ತೆ ಒಂದಷ್ಟು ಹಾಡುಗಳ ಪಟ್ಟಿ ಕೂಡ ನಾನು ಕಳಿಸಿದ್ವಿ. ಅದು ಇನ್ನೂ ಒಂದಷ್ಟು ಸೇರ್ಪಡೆ ಆಗ್ಬೇಕಿದೆ ಸರ್.
1: ಇನ್ನೊಂದು ಸೇರ್ಪಡೆ ಆಗ್ಬೇಕು ಅನ್ನೋದು ಅಂದ್ರೆ ನಮ್ಮ ಏನು ಕೋರಿಕೆಗೆ ಅನುಗುಣವಾಗಿ ಪ್ರಸಾರ ಮಾಡ್ತಾ ಇರ್ತೀವಿ. ಒಂದು ಸಲ ನೀವು ಮತ್ತೊಂದು ಸಲ ಅದನ್ನ ರಿಕ್ವೆಸ್ಟ್ ಕಳಿಸಿ ಸರ್, ಯಾಕಂದ್ರೆ ಅವ್ರಿಗೆ ಏನು ಲೈಬ್ರರಿಯನ್ ನಮ್ಮಲ್ಲಿ ಏನಿರ್ತಾರೆ ಗ್ರಂಥಪಾಲಕರು, ಅವ್ರಿಗೆ ನಾವು ಅದನ್ನ ಕಳಿಸಿ ಅದನ್ನ ಅವ್ರನ್ನ ಅಪ್ಲೋಡ್ ಮತ್ತೊಂದು ಕೆಲವೊಂದು ಬಿಟ್ಟಿದ್ದೀರಿ ನೀವು ಅದನ್ನ ಪುನಃ ಹಾಕಿ ಅಂದಾಗ ಅವರು ಏನನ್ನ ಲ್ಯಾಪ್ಸ್ ಇದ್ರೆ, ಅದರಲ್ಲಿ ಸಿಗದೆ ಇರುವಂತದ್ದು ಇದ್ರೆ ನಮಗೆ ಖಂಡಿತ ತಿಳಿಸ್ತಾರೆ, ಅದ್ರ ಬಗ್ಗೆ ನಾವು ಅವ್ರಿಗೆ ಮಾಹಿತಿ ಕೊಡಕ್ಕೆ ಅನುಕೂಲ ಆಗುತ್ತೆ.
0: ಹೌದು ಹೌದು.

0: ಈಗ ಯಾವುದೇ ವಿಷಯವನ್ನ ನಾವು ಬಾಯಲ್ಲಿ ಹೇಳಕ್ಕೂ ಒಂದು ಲಿಖಿತ ರೂಪದಲ್ಲಿ ಕೊಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ.
1: ಹಾಡುಗಳ ಪಟ್ಟಿ ಕೊಟ್ಟಿದ್ದಾರೆ, ನಾವು ಖಂಡಿತ ತರಿಸೋ ಪ್ರಯತ್ನ ಮಾಡ್ತೀವಿ ಅಂತ ಸುಮತಿ ಅಮ್ಮ ಅವರು ಮತ್ತೆ ಚಂದ್ರ ಮೇಡಮ್ ಅವರು ಮಾತಾಡಿದ್ರು, ತರಿಸೋ ಪ್ರಯತ್ನ ಆಗತ್ತೆ ಅಂತ. ಅದರಲ್ಲಿ ಕೆಲವು ಹಾಡುಗಳು ಸಿಕ್ಕಿದೆ, ಇನ್ನೊಂದಷ್ಟು ಹಾಡುಗಳು ನಮಗೆ ಸಿಗ್ಬೇಕಿದೆ ಸರ್.
0: ಸರ್ ಖಂಡಿತ ತರಿಸ್ತೀವಿ, ಅದನ್ನ ಪ್ರಸಾರ ಮಾಡೋದಕ್ಕೆ ನಾವು ಎಲ್ಲ ತರದ ಪ್ರಯತ್ನ ಮಾಡ್ತೀವಿ. ನೀವು ಮತ್ತೊಂದ್ಸಲ ನಿಮ್ಮ ಕೋರಿಕೆಯನ್ನ ಸಲ್ಲಿಸಿ, ಅದೇ ಲಿಸ್ಟ್ ಅನ್ನು ಕಳಿಸಿ, ಕೆಲವೊಂದು ಬಂದಿದೆ ಕೆಲವೊಂದು ಬಂದಿಲ್ಲ ಅಂತಾನೆ ನೀವು ಅದನ್ನ ಟೈಪ್ ಮಾಡಿ ಕಳಿಸಿ ಸರ್ ನಮಗೆ.
1: ನಿಮ್ ಜೊತೆ ನಾನು ಫಸ್ಟ್ ಟೈಮ್ ಇವತ್ತು ಮಾತಾಡಿದ್ದು,
0: ನಿಮ್ ಜೊತೆ ನಾನು ಮಾತಾಡೋದಕ್ಕೆ ನಿಮ್ಗೆ ಅಂತ ಖುಷಿ ನಮ್ಗೆ ಆಗ್ತಾ ಇದೆ. ಓಕೆ,
1: ನಾವು ನಿಯಮಿತ ಕೇಳುಗರಲ್ವಾ ಸರ್, ನಮ್ಗೆ ನೀವು ನಿಮಗೆ ನಾವು ಆಕಾಶವಾಣಿಯಿಂದ ನಾವು
0: ಧನ್ಯವಾದ ಸರ್. ಧನ್ಯವಾದ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಇದು ಇವತ್ತಿನ ಸ್ಪಂದನ ಕಾರ್ಯಕ್ರಮ ಕೇಳಿದ್ರೆ, ನಾಳೆ ಮತ್ತೆ ಇದೇ ಸಮಯಕ್ಕೆ ನಮ್ಮ ನಿಮ್ಮ ಭೇಟಿ. ಅಲ್ಲಿವರೆಗೆ ನಮಸ್ಕಾರ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರ ಕಾರ್ಯಕ್ರಮಕ್ಕೆ ಕರೆ ಮಾಡಿದ ಎಲ್ಲ ಕೇಳುವರಿಗೂ ಮತ್ತೊಮ್ಮೆ ಧನ್ಯವಾದಗಳು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು: ವಿಧಾನಮಂಡಲದ ಉಭಯ ಸದನಗಳ ಕಲಾಪ ಆರಂಭ, ಅಗಲಿದ ಗಣ್ಯರಿಗೆ ಸಂತಾನದಲ್ಲಿ ಸಂತಾಪ. ಕ್ಷಮಿಸಿ, ಅಗಲಿದ ಗಣ್ಯರಿಗೆ ಸದನದಲ್ಲಿ ಸಂತಾಪ. ವಿಧಾನ ಪರಿಷತ್ ಸಭಾ ನಾಯಕರಾಗಿ ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ನೇಮಕ. ವಿಧಾನಸಭಾಧ್ಯಕ್ಷ ಸ್ಥಾನಕ್ಕೆ ಜಿಎಸ್ ಪಾಟೀಲ್, ವಿಧಾನ ಪರಿಷತ್ ಸಭಾಪತಿ ಹುದ್ದೆಗೆ ಸಲೀಂ ಅಹ್ಮದ್ ನಾಮಪತ್ರ ಸಲ್ಲಿಕೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ವಿರೋಧಿಸಿ ಕರೆ ನೀಡಿರುವ ರಾಜ್ಯ ಬಂದ್ಗೆ ನೀರಸ ಪ್ರತಿಕ್ರಿಯೆ, ಮಂಡ್ಯದಲ್ಲಿ ಸಂಘಟನೆಗಳಿಂದ ಪ್ರತಿಭಟನೆ. ವಿಧಾನಮಂಡಲದ ಮುಂಗಾರು ಅಧಿವೇಶನ ವಂದೇ ಮಾತರಂ ಗಾಯನದ ಮೂಲಕ ವಿಧಾನಸಭೆಯಲ್ಲಿ ವಿದ್ಯುಕ್ತವಾಗಿ ಆರಂಭಗೊಂಡಿದೆ. ಸದನದ ಕಲಾಪ ಆರಂಭವಾಗುತ್ತಿದ್ದಂತೆ ಹಂಗಾಮಿ ಸಭಾಧ್ಯಕ್ಷ ಜಯಚಂದ್ರ ಪೀಠ ಅಲಂಕರಿಸಿ ಮೊದಲು ಪ್ರಕಟಣೆ ಓದಿದರು. ಬಳಿಕ ಸಭಾಧ್ಯಕ್ಷರು ಸದನಕ್ಕೆ ನೂತನ ಸಚಿವರ ಹೆಸರುಗಳನ್ನು ಪರಿಚಯಿಸಿದರು. ವಿಧಾನಸಭೆಯ ಪ್ರತಿಪಕ್ಷದ ನಾಯಕ ಆರ್ ಅಶೋಕ ಮೊದಲಿಗೆ ವಿಷಯ ಪ್ರಸ್ತಾಪಿಸಲು ಮುಂದಾದರು. ಇದಕ್ಕೆ ಅವಕಾಶ ನೀಡದ ಸಭಾಧ್ಯಕ್ಷರು ನಿಯಮದ ಪ್ರಕಾರ ಸದನ ನಡೆಸುವುದಾಗಿ ತಿಳಿಸಿದರು. ಬಳಿಕ ಸಭಾಧ್ಯಕ್ಷರು ಇತ್ತೀಚೆಗೆ ಅಗಲಿದ ಗಣ್ಯರಿಗೆ ಗೌರವ ಸಲ್ಲಿಸುವ ಸಂತಾಪ ನಿರ್ಣಯ ಮಂಡಿಸಿದರು. ಮಾಜಿ ಸಚಿವರಾದ ರಾಮಚಂದ್ರೇಗೌಡ, ಡಿ ಸುಧಾಕರ್, ವೆಂಕಟರಮಣಪ್ಪ, ಸಿ ವೀರಣ್ಣ, ಮಾಜಿ ಶಾಸಕರಾದ ಕೆಆರ್ ಶ್ರೀನಿವಾಸಯ್ಯ, ಪುಟ್ಟರಂಗನಾಥ, ಸೈಯದ್ ಯಾಸೀನ್, ವಿ ಶ್ರೀನಿವಾಸನ್, ಚಂದ್ರಶೇಖರಪ್ಪ, ವೆಂಕಟಾಚಲಯ್ಯ, ಎಸ್ ಕೃಷ್ಣಪ್ಪ, ಮಾಜಿ ರಾಜ್ಯಸಭಾ ಸದಸ್ಯ ಎಚ್ ಹನುಮಂತಪ್ಪ, ಖ್ಯಾತ ಗಾಯಕಿಯರಾದ ಎಸ್ ಜಾನಕಿ, ಆಶಾ ಭೋಸ್ಲೆ, ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ, ಪರಿಸರ ತಜ್ಞ ಗಿರೀಶ್ ಭಾರದ್ವಾಜ್, ಸಾಹಿತಿ ಎವಿ ನರಸಿಂಹಮೂರ್ತಿ ಸೇರಿದಂತೆ ಮತ್ತಿತರರ ಸಾಧನೆಗಳನ್ನು ಸದನ ಸ್ಮರಿಸಿತು. ಸಂತಾಪ ನಿರ್ಣಯದ ಮೇಲೆ ಹಂಗಾಮಿ ಸಭಾಧ್ಯಕ್ಷ ಟಿಬಿ ಜಯಚಂದ್ರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸೇರಿದಂತೆ ಅನೇಕರು ಮಾತನಾಡಿ ಸಾಧನೆಗಳನ್ನು ಕೊಂಡಾಡಿದರು. ಮೃತರ ಗೌರವಾರ್ಥ ಸದನದ ಸದಸ್ಯರೆಲ್ಲರೂ ಎದ್ದು ನಿಂತು ಮೌನಾಚರಣೆ ಸಲ್ಲಿಸಿದರು. ವಿಧಾನ ಪರಿಷತ್ತಿನ 159ನೇ ಅಧಿವೇಶನ ಇಂದಿನಿಂದ ಆರಂಭವಾಗಿದ್ದು, ವಂದೇ ಮಾತರಂ ಗೀತೆ ಹಾಗೂ ಸಂವಿಧಾನ ಪೀಠಿಕೆ ಮೂಲಕ ದಿನದ ಕಾರ್ಯಕಲಾಪ ಆರಂಭಗೊಂಡಿತು. ಪೀಠದಲ್ಲಿದ್ದ ಹಂಗಾಮಿ ಸಭಾಪತಿ ಪುಟ್ಟಣ್ಣ ಅವರು ಸಂತಾಪ ಸೂಚನೆ ನಿರ್ಣಯ ಮಂಡಿಸಿದರು. ಬಳಿಕ ವಿಧಾನ ಪರಿಷತ್ ಸಭಾ ನಾಯಕರಾಗಿ ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ನಾಮನಿರ್ದೇಶನ ಮಾಡಲಾಗಿದೆ ಎಂದು ಹಂಗಾಮಿ ಸಭಾಪತಿ ಪುಟ್ಟಣ್ಣ ಅಧಿಕೃತವಾಗಿ ಘೋಷಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆಯಂತೆ ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ವಿಧಾನ ಪರಿಷತ್ ಸಭಾ ನಾಯಕರಾಗಿ ನಾಮನಿರ್ದೇಶನ ಮಾಡಲಾಗಿದೆ ಎಂದು ಹಂಗಾಮಿ ಸಭಾಪತಿ ಪುಟ್ಟಣ್ಣ ಪ್ರಕಟಿಸುತ್ತಿದ್ದಂತೆ ಸದನದ ಎಲ್ಲಾ ಸದಸ್ಯರು ಮೇಜು ಕುಟ್ಟಿ ಸ್ವಾಗತಿಸಿದರು. ಬೋಸ್ರಾಜ್ ಸಂಪುಟಕ್ಕೆ ಸೇರ್ಪಡೆಯಾಗದ ಹಿನ್ನೆಲೆಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಸಭಾನಾಯಕರನ್ನಾಗಿ ನೇಮಕ ಮಾಡಲಾಗಿದೆ. ಅಗಲಿದ ಗಣ್ಯರ ಸಂತಾಪ ಸೂಚಕವನ್ನು ಬೆಂಬಲಿಸಿ ಮಾತನಾಡಿದ ಯತೀಂದ್ರ ಸಿದ್ದರಾಮಯ್ಯ ಅವರು, ನನಗೆ ಮೊದಲ ಬಾರಿ ಸಚಿವ, ಮೊದಲ ಬಾರಿ ಸಭಾನಾಯಕನಾಗಿ ಆಯ್ಕೆ ಮಾಡಿದ ಪಕ್ಷದ ನಾಯಕರು ಹಾಗೂ ಮುಖ್ಯಮಂತ್ರಿಗೆ ಕೃತಜ್ಞತೆ ಸಲ್ಲಿಸಿದರು. ಸಭಾಪತಿಯಾಗಿ ಕಾರ್ಯನಿರ್ವಹಿಸಲು ನನಗೆ ಸಹಕಾರ ಬೆಂಬಲ ನೀಡುವಂತೆ ಆಡಳಿತ ಪ್ರತಿಪಕ್ಷದ ಸದಸ್ಯರಲ್ಲಿ ಮನವಿ ಮಾಡಿದರು. ವಿಧಾನಸಭೆ ಸಭಾಧ್ಯಕ್ಷರ ಸ್ಥಾನಕ್ಕೆ ಜಿಎಸ್ ಪಾಟೀಲ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ವಿಧಾನಸಭೆ ಕಾರ್ಯದರ್ಶಿ ವಿಶಾಲಾಕ್ಷಿ ಅವರ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿದರು. ಬಳಿಕ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ, ಹಂಗಾಮಿ ಸಭಾಧ್ಯಕ್ಷ ಟಿಬಿ ಜಯಚಂದ್ರ ಅವರನ್ನು ವಿಧಾನಸೌಧದ ಸಭಾಧ್ಯಕ್ಷರ ಕೊಠಡಿಯಲ್ಲಿ ಅಭಿನಂದಿಸಿದರು. ಈ ನಡುವೆ ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ನಾಳೆ ನಡೆಯಲಿರುವ ಚುನಾವಣೆಗೆ ಸಲೀಂ ಅಹ್ಮದ್ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮ್ಮುಖದಲ್ಲಿ ವಿಧಾನ ಪರಿಷತ್ ಕಾರ್ಯದರ್ಶಿಯವರ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿದ್ದಾರೆ. ಸಚಿವ ಬಿ ನಾಗೇಂದ್ರ ಅವರನ್ನು ಸಚಿವ ಸಂಪುಟದಿಂದ ಹೊರಗಿಡಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಾಲ್ಮೀಕಿ ಸಮುದಾಯದ ಬಗ್ಗೆ ನಾಗೇಂದ್ರ ಅವರಿಗೆ ಗೌರವವಿದ್ದರೆ ರಾಜೀನಾಮೆ ನೀಡಬೇಕು ಎಂದು ತಿಳಿಸಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ 185 ಕೋಟಿ ರೂಪಾಯಿ ಹಗರಣದಲ್ಲಿ ನಾಗೇಂದ್ರ ಆರೋಪಿಯಾಗಿದ್ದಾರೆ ಎಂದು ವಿಜಯೇಂದ್ರ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ವಿರೋಧಿಸಿ ಕರೆ ನೀಡಿರುವ ರಾಜ್ಯ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಮೈಸೂರು ರಾಜಧಾನಿ ಬೆಂಗಳೂರಿನಲ್ಲಿ ಜನಜೀವನ ಸಾಮಾನ್ಯವಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಕೆಲ ವರ್ತಕರು, ಅಂಗಡಿ ಮುಂಗಟ್ಟುಗಳ ಮಾಲೀಕರು ಬಂದ್ಗೆ ಬೆಂಬಲ ಸೂಚಿಸಿದ್ದಾರೆ. ಮಂಡ್ಯ ನಗರದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತ ಹಾಗೂ ವಿಶ್ವೇಶ್ವರಯ್ಯ ಪ್ರತಿಮೆ ಎದುರು ಹಲವು ಸಂಘಟನೆಗಳು ಪ್ರತಿಭಟನೆ, ರಸ್ತೆ ತಡೆ ನಡೆಸುತ್ತಿದ್ದು ಮಂಡ್ಯ ನಗರ ಸೇರಿದಂತೆ ಜಿಲ್ಲೆಯ ಆಯಕಟ್ಟಿನ ಸ್ಥಳಗಳಲ್ಲಿ ಪೊಲೀಸ್ ಭದ್ರತೆ ನಿಯೋಜಿಸಲಾಗಿದೆ. ಜಿಲ್ಲೆಯ ಚಿತ್ರಮಂದಿರಗಳು, ಮಾಲ್ಗಳು, ವಾಣಿಜ್ಯ ಮಳಿಗೆಗಳು ಮುಚ್ಚಲ್ಪಟ್ಟಿದ್ದು ಆಟೋ ಬಸ್ ಸಂಚಾರ ಎಂದಿನಂತೆ ಇದ್ದವು. ಮುಂಜಾಗ್ರತಾ ಕ್ರಮವಾಗಿ ಮಂಡ್ಯ ಜಿಲ್ಲೆಯ ಮಂಡ್ಯ, ಮದ್ದೂರು, ಶ್ರೀರಂಗಪಟ್ಟಣ, KR ಪೇಟೆಯಲ್ಲಿ ಮದ್ಯ ಮಾರಾಟ ಬಂದ್ಗೊಳಿಸಲಾಗಿದೆ. ಕೃಷ್ಣರಾಜಸಾಗರ ಜಲಾಶಯಕ್ಕೆ ಹೆಚ್ಚಿನ ಭದ್ರತೆ ನೀಡಲಾಗಿದೆ. ಜಲಾಶಯದ ಸುತ್ತ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವುದನ್ನು ವಿರೋಧಿಸಿ ಕನ್ನಡಪರ ಸಂಘಟನೆಗಳ ಒಕ್ಕೂಟ ಕರೆ ನೀಡಿರುವ ಕರ್ನಾಟಕ ಬಂದ್ಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ದೊಡ್ಡಬಳ್ಳಾಪುರದಲ್ಲಿ ವಿವಿಧ ಕನ್ನಡಪರ ಹಾಗೂ ರೈತಪರ ಸಂಘಟನೆಗಳು ಪ್ರತಿಭಟನಾ ಮೆರವಣಿಗೆ ನಡೆಸಿ ಕಾವೇರಿ ನೀರಿನ ಹಂಚಿಕೆಯಲ್ಲಿ ರಾಜ್ಯಕ್ಕೆ ಆಗಿರುವ ಅನ್ಯಾಯವನ್ನು ಖಂಡಿಸಿವೆ. ಮೇಕೆದಾಟು ಯೋಜನೆ ಶೀಘ್ರವೇ ಜಾರಿ ಮಾಡುವಂತೆ ಸರ್ಕಾರವನ್ನು ಆಗ್ರಹಿಸಿವೆ. ಕನ್ನಡಪರ ಹೋರಾಟಗಾರರು ಕರೆ ನೀಡಿದ್ದ ಕರ್ನಾಟಕ ಬಂದ್ಗೆ ಚಾಮರಾಜನಗರದಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಎಂದಿನಂತೆ ಸಾರಿಗೆ ಸಂಚಾರ, ವ್ಯಾಪಾರ ವಹಿವಾಟು ಹಾಗೂ ಶಾಲಾ ಕಾಲೇಜುಗಳು ಕಾರ್ಯನಿರ್ವಹಿಸುತ್ತಿವೆ. ಇನ್ನೊಂದೆಡೆ ತೀರ್ಪು ವಿರೋಧಿಸಿ ಕನ್ನಡಪರ ಸಂಘಟನೆಗಳ ಕಾರ್ಯಕರ್ತರು ಚಾಮರಾಜನಗರದಲ್ಲಿ ಅರಿಶಿಣ, ಕುಂಕುಮ, ಹೂ, ಕಡಲೆಪುರಿ ಎರಚಿ ವಿನೂತನ ಪ್ರತಿಭಟನೆ ನಡೆಸಿದರು. ವಿವಿಧ ಕನ್ನಡಪರ ಸಂಘಟನೆಗಳು ಕರೆ ನೀಡಿದ್ದ ಬಂದ್ಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಬೆಂಬಲ ವ್ಯಕ್ತವಾಗಿಲ್ಲ. ಬಂದ್ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಹಮ್ಮಿಕೊಂಡಿರುವ ಹರ್ ಘರ್ ತಿರಂಗ ಅಭಿಯಾನ ದೇಶಾದ್ಯಂತ ಆರಂಭಗೊಂಡಿದೆ. ಪ್ರತಿಯೊಬ್ಬ ಭಾರತೀಯನೂ ತನ್ನ ಮನೆಯ ಮೇಲೆ ರಾಷ್ಟ್ರ ಧ್ವಜವನ್ನು ಹಾರಿಸುವ ಮೂಲಕ ದೇಶಪ್ರೇಮ ಹಾಗೂ ಗೌರವವನ್ನು ಸಮರ್ಪಿಸಬೇಕು ಎಂದು ಹಿರಿಯ ಸಾಹಿತಿ ಸುಬ್ಬರಾಮಯ್ಯ ಕೋಲಾರದಲ್ಲಿ ತಿಳಿಸಿದ್ದಾರೆ. ದೇಶಭಕ್ತಿ, ರಾಷ್ಟೀಯ ಏಕತೆ ಹಾಗೂ ರಾಷ್ಟ್ರಧ್ವಜದ ಗೌರವವನ್ನು ಸಾರುವ ಹರ್ ಘರ್ ತಿರಂಗ ಅಭಿಯಾನದ ಅಂಗವಾಗಿ ದಾವಣಗೆರೆಯಲ್ಲಿ ಬಿಜೆಪಿ ಯುವ ಮೋರ್ಚಾ ಬೈಕ್ ರ್ಯಾಲಿ ನಡೆಸಿತು. ನಗರದ ಪ್ರಮುಖ ರಸ್ತೆಗಳ ಮೂಲಕ ಸಾಗಿದ ಬೃಹತ್ ರ್ಯಾಲಿಯು ಶಾಮನೂರು ಆಂಜನೇಯ ದೇವಸ್ಥಾನದ ಹತ್ತಿರ ಅಂತ್ಯಗೊಂಡಿತು. ರಾಜ್ಯದ ಹಿತಕ್ಕಾಗಿ ಬಂದ್ ವಾಪಸ್ ಪಡೆದಿರುವ ಎಲ್ಲಾ ಸಂಘಟನೆಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಧನ್ಯವಾದ ಸಲ್ಲಿಸಿದ್ದಾರೆ. ವಿಧಾನಸೌಧದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕನ್ನಡಪರ ಸಂಘಟನೆಗಳ ಬೇಡಿಕೆಗಳನ್ನು ಪರಿಶೀಲನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಎಲ್ಲಾ ಕನ್ನಡಪರ ಸಂಘಟನೆಗಳ ಮುಖಂಡರು ತಮ್ಮನ್ನು ಭೇಟಿ ಮಾಡಿ ಬಂದ್ ಹಿಂಪಡೆದಿರುವ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಅವರ ಸಹಕಾರಕ್ಕೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ.

ಅಗ್ರಹಾರ ಜೈಲಿನಲ್ಲಿ ಮೊಬೈಲ್ ಬಳಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನು ವಿಐಪಿ ಸೆಲ್ನಿಂದ ಸಾಮಾನ್ಯ ಸೆಲ್ಗೆ ವರ್ಗಾಯಿಸಲಾಗಿದೆ. ಕಡ್ಡಾಯವಾಗಿ ಜೈಲು ಸಮವಸ್ತ್ರವನ್ನು ಧರಿಸಿ ಗ್ರಂಥಾಲಯದಲ್ಲಿ ಕಾರ್ಯನಿರ್ವಹಿಸುವಂತೆ ಅಧಿಕಾರಿಗಳು ಪ್ರಜ್ವಲ್ಗೆ ಸೂಚನೆ ನೀಡಿದ್ದಾರೆ. ಇತ್ತೀಚೆಗೆ ಸಿಸಿಬಿ ಪೊಲೀಸರು ಪರಪ್ಪನ ಅಗ್ರಹಾರ ಕಾರಾಗೃಹದ ಮೇಲೆ ದಾಳಿ ನಡೆಸಿದ ಸಂದರ್ಭದಲ್ಲಿ ಪ್ರಜ್ವಲ್ ಸೆಲ್ನಲ್ಲಿ ಮೊಬೈಲ್ ಫೋನ್ ಹಾಗೂ ಪೆನ್ಡ್ರೈವ್ ವಶಪಡಿಸಿಕೊಳ್ಳಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಮಂಡಲದ ಉಭಯ ಸದನಗಳ ಕಲಾಪ ಆರಂಭ, ಅಗಲಿದ ಗಣ್ಯರಿಗೆ ಸದನದಲ್ಲಿ ಸಂತಾಪ. ವಿಧಾನ ಪರಿಷತ್ ಸಭಾ ನಾಯಕರಾಗಿ ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ನೇಮಕ. ವಿಧಾನಸಭಾಧ್ಯಕ್ಷ ಸ್ಥಾನಕ್ಕೆ ಜಿಎಸ್ ಪಾಟೀಲ್, ವಿಧಾನ ಪರಿಷತ್ ಸಭಾಪತಿ ಹುದ್ದೆಗೆ ಸಲೀಂ ಅಹ್ಮದ್ ನಾಮಪತ್ರ ಸಲ್ಲಿಕೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹ. ಹಾಗೂ ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ವಿರೋಧಿಸಿ ಕರೆ ನೀಡಿರುವ ರಾಜ್ಯ ಬಂದ್ಗೆ ನೀರಸ ಪ್ರತಿಕ್ರಿಯೆ, ಮಂಡ್ಯದಲ್ಲಿ ಸಂಘಟನೆಗಳಿಂದ ಪ್ರತಿಭಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಕ್ಕೆ.

90.9 FM. ಎರಡು ಗಂಟೆ 2:40 ಸಮಯ ಆಗಿದೆ. ವಿವಿಧ ಭಾರತಿ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. ಇನ್ನೀಗ ಚಿತ್ರತಾನ ಕಾರ್ಯಕ್ರಮ. ಚಿತ್ರತಾನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತಿನ ಚಿತ್ರತಾನ ಕಾರ್ಯಕ್ರಮಕ್ಕೆ ನಾವು ಆರಿಸಿಕೊಂಡಿರೋದು 1976 ಬಂದ ಸಿನಿಮಾ, ಅದು ಬಹದ್ದೂರ್ ಗಂಡು. ಚಿತ್ರದ ಹಾಡುಗಳನ್ನು ಕೇಳ್ತಾ ಹೋಗೋಣ. ಬಹದ್ದೂರ್ ಗಂಡು ಸಿನಿಮಾ ನೀವೆಲ್ಲರೂ ಸಾಕಷ್ಟು ಸಲ ನೋಡಿರಬಹುದು. ಬಹಳ ವಿಶೇಷವಾದಂಥ ಸಿನಿಮಾ ಅಂತಲೇ ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ, ರಾಜ್ಕುಮಾರ್ ಅವರು, ಜಯಂತಿ, ಆರತಿ, ಅಡ್ವಾನಿ, ಲಕ್ಷ್ಮೀದೇವಿ ಅವರು, ಬಿಜಯ, ಬಾಲಕೃಷ್ಣ, ವಜ್ರಮುನಿ, ದ್ವಾರಕೀಶ್, ರಾಜಶಂಕರ್, ತೋಗದೀಪ್ ಶ್ರೀನಿವಾಸ್, ರಾಜಾನಂದ, ಶನಿ ಮಹಾದೇವಪ್ಪ, ಕುಣಿಗಲ್ ರಾಮನಾಥ್, ಇವರೆಲ್ಲರ ತಾರಾ ಬಳಗ ಇದೆ. ಹಾಗೆ ಹಾಡುಗಳನ್ನು ಬರೆದಿದ್ದಾರೆ ಚಿ ಉದಯಶಂಕರ್, ಸಂಗೀತ ಸಂಯೋಜನೆ ಮಾಡಿದ್ದಾರೆ ಎಂ ರಂಗರಾವ್ ಅವರು. ಎಲ್ಲವೂ ಕೂಡ ಚಂದದ ಹಾಡುಗಳು. ಮಾನವನಾಗುವೆಯಾ ಇಲ್ಲ ದಾನವನಾಗುವೆಯಾ ಅಂತ ಅಲ್ಲೇ ನಿಲ್ಲು, ಮುತ್ತಿನಂತ ಮಾತಂದು ಗೊತ್ತೆ, ನಮ್ಮ ಗಂಡು ಎಂದರೆ ಗಂಡು ನಿನಗಾಗಿಯೇ, ಈ ಎಲ್ಲ ಹಾಡುಗಳನ್ನು ಕೂಡ ನಾವು ಕೇಳ್ತಾ ಹೋಗಬಹುದು ಚಿತ್ರತಾನ ಕಾರ್ಯಕ್ರಮದಲ್ಲಿ. ನಮಗೆಲ್ಲ ಗೊತ್ತಿರುವ ಹಾಗೆ ಸಿನಿಮಾ ನೋಡಿದ್ದೀವಿ. ಬಂಕಾಪುರ ಅನ್ನುವ ಒಂದು ಊರು, ಆ ಊರಿನಲ್ಲಿ ತಾಯಿಯ ಜೊತೆಗೆ ವಾಸ ಮಾಡುವಂಥ ವೀರ ಪೌರುಷವಂತ ಪಂಜು, ಮತ್ತು ಅಲ್ಲಿಯ ಒಂದು ಆ ಊರಿನ ಒಂದು ರಾಜ ಅಂತಲೇ ಹೇಳಬಹುದು, ರಾಜ, ಆಮೇಲೆ ರಾಜಕುಮಾರಿ, ಇವರಿಬ್ಬರೂ ನಡೆಸುವಂಥ ಆಡಳಿತ, ಒಂದು ರೀತಿಯ ಕೆಟ್ಟ ಆಡಳಿತದಿಂದಾಗಿ ಆ ಊರಿನ ಜನರೆಲ್ಲರೂ ಕೂಡ ಸಾಕಷ್ಟು ತೊಂದರೆಗೆ ಒಳಗಾಗ್ತಾರೆ. ಆ ವಿಷಯವನ್ನೆಲ್ಲ ರಾಜಕುಮಾರಿ ಮತ್ತು ರಾಜ ಯುವರಾಜನಿಗೆ ಎಷ್ಟು ಹೇಳಿದ್ರು ಕೂಡ ಅವ್ರಿಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ಒಂದು ರೀತಿಯ ಆಂದೋಲನವನ್ನೇ ಮಾಡ್ತಾರೆ. ಈ ಆಂದೋಲನದ ಮುಖ್ಯಸ್ಥಾದಂಥ ಪಂಜು ರಾಜ್ಕುಮಾರ್ ಅವರನ್ನು ಹಿಡಿದು ಜೈಲಿಗೆ ಹಾಕ್ತಾರೆ, ಚಿತ್ರಹಿಂಸೆ ಕೊಡ್ತಾರೆ. ಅಲ್ಲಿಂದ ಪಂಜು ತಪ್ಪಿಸ್ಕೊಂಡು ಬಂದು ಹಳ್ಳಿಯನ್ನು ಜನರಿಗೆಲ್ಲ ಒಂದು ಹೇಳಿಬಿಟ್ಟು ಹೇಗೆ ಅದನ್ನು ಎದುರಿಸ್ಬೇಕು ಅಂತ ಹೇಳಿ, ಇಡೀ ಹಳ್ಳಿಯ ಜನರು ಒಂದು ನದಿಯನ್ನು ದಾಟಿ ಬೇರೆ ಕಡೆಯಲ್ಲಿರ್ತಾರೆ. ಅಲ್ಲಿಗೆ ಆ ರಾಜ್ಕುಮಾರಿಯನ್ನು ಪಂಜು ಕರ್ಕೊಂಡು ಬಂದು ಅವಳಿಗೆ ನಿಜವಾದ ಸತ್ಯ ಏನು ಅನ್ನೋದನ್ನು, ಜನ ಹೇಗೆ ಕಷ್ಟಪಡ್ತಾ ಇದ್ದಾರೆ, ಕೆಟ್ಟ ಆಡಳಿತದಿಂದಾಗಿ ಜನರಿಗೆ ಹೇಗೆ ಕಷ್ಟ ಆಗುತ್ತೆ ಅನ್ನೋದನ್ನೆಲ್ಲ ತಿಳಿಸಿಕೊಟ್ಟು ಅವಳನ್ನು ಸರಿಯಾದ ರೀತಿಯಲ್ಲಿ ಜನರಿಗೆ ಅನುಕೂಲ ಆಗುವ ಹಾಗೆ ನಡ್ಕೊಳ್ಳೋದು ಹೇಗೆ ಅನ್ನುವಂಥ ಒಂದಷ್ಟು ಪಾಠಗಳನ್ನು ಕಲಿಸುವಂಥ ಕಥೆ, ಚಿತ್ರಕಥೆ ಇದೆ ಇದರಲ್ಲಿ. ಈಗಾಗಲೇ ನಾವು ಹೇಳಿದ ಹಾಗೆ ಎ ವಿ ಶೇಷಗಿರಿರಾವ್ ಅವರ ನಿರ್ದೇಶನ, ಚಿ ಉದಯಶಂಕರ್ ಅವರ ಚಿತ್ರಕಥೆ. ಸಿನಿಮಾದ ನಿರ್ಮಾಣ ಮಾಡಿದವರು ಶ್ರೀಕಾಂತ್ ನಹತ, ಶ್ರೀಕಾಂತ್ ಪಾಟೀಲ್ ಅವರು. ಅದಕ್ಕೆ ಜೊತೆಗೆ ಸಂಗೀತ ನೀಡಿದವರು ರಂಗರಾವ್ ಅಂತ ಈಗಾಗಲೇ ಹೇಳಿ ಆಗಿದೆ. 1976 ಬಂದ ಸಿನಿಮಾ ಇದು. ಕೇಳೋಣ ಚಿತ್ರತಾನ ಕಾರ್ಯಕ್ರಮದಲ್ಲಿ ಬಹದ್ದೂರ್ ಗಂಡು ಚಿತ್ರದ ಸೂಪರ್ ಡ್ಯೂಪರ್ ಹಾಡುಗಳು.

ತಲೆ ಬಾಗಿಸುವ ಧರ್ಮ ತನ್ನ ಉಸಿರೆಂದೆನ್ನುವ ದ್ರೋಹಿಗಳ ದಯಾ ನಡುಗಿಸಿ ನಗುವ ಅನ್ಯಾಯವನ್ನು ಮೆಟ್ಟಿ ಮೆರೆಯುವ ಮೆಟ್ಟಿ ಮೆರೆಯುವ

ಬಹದ್ದೂರ್ ಗಂಡು ಚಿತ್ರದ ಎಲ್ಲ ಹಾಡುಗಳನ್ನ ಕೇಳಿ ಖುಷಿಯಾಯ್ತು ಅಂತ ಹೇಳಿ ನೀವೆಲ್ಲ ಸಂದೇಶವನ್ನ ಕಳಿಸ್ಕೊಟ್ಟಿದ್ದೀರಿ. ಬಹದ್ದೂರ್ ಹೆಣ್ಣು ಅನ್ನುವ ಸಿನಿಮಾ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತೆ ಜಯಂತಿ ಅವರು ನಟಿಸಿದ ಬಹದ್ದೂರ್ ಗಂಡು ಚಿತ್ರದ ಹಾಡುಗಳನ್ನು ಪ್ರಸಾರ ಮಾಡೋದಕ್ಕೆ ಧನ್ಯವಾದಗಳು ಅಂತ ಹೇಳಿದ್ದೀರಾ. ಒಟ್ಟಾರೆ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಇದಿಷ್ಟು ಇವತ್ತಿನ ಚಿತ್ರತಾನ ಕಾರ್ಯಕ್ರಮ. ಸಮಯ ಆಗಿದೆ 3:01. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. ನಾವೀಗ ಸಖಿ ಸಹೇಲಿ ಹಿಂದಿ ಕಾರ್ಯಕ್ರಮವನ್ನು ಕೇಳೋಣ. ಅದಾದ ನಂತರ 4 ಗಂಟೆಯಿಂದ ಪರಿಮಳ ಕಾರ್ಯಕ್ರಮದಲ್ಲಿ 1989 ನಾಯಕ ನಟರ ಬಗ್ಗೆ ಒಂದಷ್ಟು ಮಾತಾಡ್ತಾ ಚಂದದ ಹಾಡುಗಳನ್ನು ಕೇಳ್ತಾ ಸಾಗೋಣ. ಪರಿಮಳ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಸಖಿ ಸಹೇಲಿ ನಿಮ್ಮ ಜೊತೆಯಾಗಿರುತ್ತೆ. ಈ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿರ್ತೇನೆ ನಾನು ಚಂದು ಬಾನುಲಿ ಬಂಧು.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: 102.9 FM ಟ್ಯೂನ್ ಮಾಡಿ ಕೇಳ್ತಾ ಇದ್ರ. ಸಮಯ ಆಗಿದೆ 4:01:30. ಸಂಜೆಯ ಈ ಕಾರ್ಯಕ್ರಮ ಪರಿಮಳ, ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಹೌದು, ವಿವಿಧ ಭಾರತಿಯಲ್ಲಿ 4:00-5:00 ಪರಿಮಳ ಮುಕ್ತ ಮಾತುಕತೆಯ ವೇದಿಕೆಯಲ್ಲಿ ಸಿನಿಮಾಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾತು, ಚರ್ಚೆ, ಮಾಹಿತಿಗಳ ವಿನಿಮಯ, ಹಾಡುಗಳ ಜೊತೆಗೆ ನಮ್ಮ ಈ ಜರ್ನಿ ಸಾಗ್ತಾ ಇರುತ್ತೆ. ಗುರುವಾರ 13 August 2026

2026ನೇ ಇಸ್ವಿ ಈ ಒಂದು ದಿನಮಾನಗಳನ್ನು ನಾವು ಗಮನಿಸಿದರೆ ಇವತ್ತಿನ ದಿನಗಳಲ್ಲಿ ಎಲ್ಲವೂ ಕೂಡ ಸಾಧ್ಯ ಅಥವಾ ಎಲ್ಲವೂ ಕೂಡ ಕಷ್ಟ ಸಾಧ್ಯ ಅಂತ ಹೇಳಬಹುದು. ಅಂದರೆ ಒಂದು ಸಿನಿಮಾ ನೋಡಬೇಕು ಅಥವಾ ಒಂದು ಹಾಡು ಕೇಳಬೇಕು, ಯಾವುದೋ ಒಬ್ಬ ಸಂಗೀತ ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಯನ್ನು ಭೇಟಿ ಮಾಡಬೇಕು, ನಿರ್ದೇಶಕರಾಗಿರ್ಬೋದು, ನಿರ್ಮಾಪಕರಾಗಿರ್ಬೋದು, ಗಾಯಕ ಗಾಯಕಿ, ಖಳನಾಯಕ ಪೋಷಕ ನಟ ನಟಿಯರನ್ನು ನೋಡಬೇಕು ಅನಿಸಿದ್ರೆ ತುಂಬ ಸುಲಭ. ನಾವು ನಮ್ಮ ಮೊಬೈಲ್ ತಗೊಂಡು ಅಥವಾ ಕಂಪ್ಯೂಟರ್ನಲ್ಲಿ ಅವರ ಹೆಸರನ್ನು ಟೈಪ್ ಮಾಡಿದ್ರೆ ಅವರ ಸಂಪೂರ್ಣ ವಿವರ ಸಿಗುತ್ತೆ, ಮತ್ತು ಅವರ ಸಂದರ್ಶನದ ಒಂದಷ್ಟು ವಿಡಿಯೋಗಳು ಕೂಡ ಸಿಗುತ್ತೆ. ಅಂದರೆ ಮಾಹಿತಿ ಸಿಗುತ್ತೆ, ಆಡಿಯೋ ವಿಡಿಯೋ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ. ಆದರೆ 1980-90 ಆ ಸಮಯ ಇತ್ತಲ್ಲ, ಅದು ಹೀಗೆ ಇರಲಿಲ್ಲ. ಇನ್ನೂ ಆಗ್ತಾನೆ ಉದಾರೀಕರಣದ ಮಾತುಕತೆ ನಡೀತಾ ಇತ್ತು. ಜಗತ್ತಿನ ಬೇರೆ ಬೇರೆ ದೇಶಗಳ ಜೊತೆಗೆ ವ್ಯಾಪಾರ ವಹಿವಾಟಿನ ಒಪ್ಪಂದವನ್ನು ಮಾಡಿಕೊಳ್ಬೇಕು ಅಂದರೆ ಅದರ ಪರಿಣಾಮ ಏನು, ನಮಗೆ ಎಷ್ಟು ಒಳ್ಳೆಯದಾಗುತ್ತೆ, ಏನೆಲ್ಲ ದುಷ್ಪರಿಣಾಮಗಳು ಆಗುತ್ತೆ ಅಂತ ಯೋಚಿಸ್ತಾ ಇದ್ದಂಥ ಕಾಲ ಅದು. ಸಿನಿಮಾಗಳು ಇನ್ನೂ ಥಿಯೇಟರ್ನಲ್ಲೇ ನೋಡ್ತಾ ಇದ್ವಿ ಆಗೆಲ್ಲ. 1980-90 ಯಾವ ಹೊಸ ಸಿನಿಮಾ ಬಂತು ಅಂತ ಹೇಳಿ ಅವಾಗೆಲ್ಲ ವಾಲ್ ಪೋಸ್ಟ್ ಹಾಕ್ತಾಯಿದ್ರು, ಪತ್ರಿಕೆಗಳಲ್ಲಿ ಹಾಕ್ತಾಯಿದ್ರು. ಜನರು ಅವರ ಮೆಚ್ಚಿನ ಹೀರೋ ಹೀರೋಯಿನ್ ಫಿಲ್ಮ್ಗಳು ಬಂತು ಅಂದರೆ ಇಷ್ಟಪಟ್ಟು ಹೋಗಿ ನೋಡಿ ಬರ್ತಾಯಿದ್ರು. ರೇಡಿಯೋದಲ್ಲಿ ಕೂಡ ಸಿನಿಮಾ ನಟ ನಟಿಯರ ಸಂದರ್ಶನಗಳು ಬರ್ತಾ ಇತ್ತು, ಆವತ್ತಿಗೂ ಬರ್ತಾ ಇತ್ತು, ಇವತ್ತಿಗೂ ಕೂಡ ಆಕಾಶವಾಣಿನಲ್ಲಿ ಬರ್ತಾ ಇದೆ. ಹೌದು, ವಿವಿಧ ಭಾರತಿ ಅಂದರೆ ಹಾಡುಗಳು ಸಿನಿಮಾ ಸುದ್ದಿಗಳಿಗೆ ಬರ ಇಲ್ಲ. ಪ್ರತಿ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ ಪರಿಮಳದಲ್ಲಿ ಸಿನಿಮಾ ಕುರಿತೇ ನಾವು ಮಾತಾಡ್ತೇವೆ. ಈ ದಿನ ನಾವು 1970-80 ಕೆಲವು ನಾಯಕರ ಬಗ್ಗೆ ಅಂದರೆ ಹೀರೋಗಳ ಬಗ್ಗೆ ಸ್ವಲ್ಪ ಮಾಹಿತಿ ಅಂದರೆ ಸಂಕ್ಷಿಪ್ತವಾದಂತಹ ಮಾಹಿತಿ ಮತ್ತು ಹಾಡುಗಳ ಜೊತೆಗೆ ಹೋಗೋಣ. ಕನ್ನಡ ಚಿತ್ರರಂಗದ ಮೇರು ನಟ, ನಟ ಸಾರ್ವಭೌಮ, ಗಾನಗಂಧರ್ವ, ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್, ಶ್ರೀನಾಥ್, ಗಂಗಾಧರ್, ಪ್ರಭಾಕರ್, ಲೋಕೇಶ್, ಇಷ್ಟು ಮಾತ್ರ ಅಲ್ಲ ಇನ್ನೂ ಬಹಳಷ್ಟು ಜನ ಇದ್ದಾರೆ. ಆದರೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಎಲ್ಲ ನಟರ ಬಗ್ಗೆ ಮಾತಾಡ್ತೀವಿ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಈ ದಿನ ಸಾಧ್ಯವಾದಷ್ಟು ಕೆಲವು ಹೀರೋ ನಾಯಕ ನಟರ ಬಗ್ಗೆ ಮಾತಾಡ್ತಾ ಅವರ ಚಿತ್ರಗಳ ಹಾಡುಗಳನ್ನು ಕೂಡ ಕೇಳ್ತಾ ಸಾಗೋಣ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ ನಮ್ಮ ಇಂದಿನ ಪರಿಮಳ ಕಾರ್ಯಕ್ರಮಕ್ಕೆ. ನಾವು ಕಾರ್ಯಕ್ರಮದ ಮೊದಲಿಗೆ ಡಾಕ್ಟರ್ ರಾಜ್ಕುಮಾರ್

ಆಕಸ್ಮಿಕ ಚಿತ್ರಕ್ಕಾಗಿ ಹಂಸಲೇಖ ಅವರು ಗೀತೆಯನ್ನ ಬರೆದು ಸಂಗೀತ ಸಂಯೋಜನೆ ಮಾಡಿದ ಹಾಡನ್ನ ನಾವು ಕೇಳಿದ್ದೀಗ. ರಾಜ್ಕುಮಾರ್ ಅವರು ಹಾಗೆ ಮಂಜುಳಾ ಗುರುರಾಜ್ ಅವರು ದನಿಯಾಗಿದ್ರು ಈ ಗೀತೆಗೆ. 4:10:15 ಸಮಯ ಆಗಿದೆ. ಪರಿಮಳ ಕಾರ್ಯಕ್ರಮದಲ್ಲಿ ನಮ್ಮ ಕೆಲವು ಹೀರೋ ನಾಯಕ ನಟರ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ವಲ್ಲ, ಬದಲಾವಣೆ ಜಗದ ನಿಯಮ, ಹಾಗೇನೆ ಸಿನಿಮಾ ಕ್ಷೇತ್ರ ಕೂಡ ಇದು ನಿರಂತರವಾಗಿ ಹರಿತಾನೇ ಇರುತ್ತೆ. ಅಂದರೆ ಒಂದು ನಿರಂತರವಾಗಿ ಹರಿಯುವ ಜೀವ ನದಿ ಅಂತ ಹೇಳ್ತಾರೆ. ಪ್ರತಿ ದಿನವೂ ಕೂಡ, ಪ್ರತಿ ವರ್ಷವೂ ಕೂಡ ಹೊಸ ಹೊಸ ಸಿನಿಮಾಗಳು, ಹೊಸ ನಟ ನಟಿಯರು, ತಾಂತ್ರಿಕ ವರ್ಗ ಮತ್ತು ಬೇರೆ ಬೇರೆಯವರ ಒಂದು ಸೇರ್ಪಡೆ ಆಗ್ತಾನೇ ಇರುತ್ತೆ ಅಲ್ಲಿ. ಪ್ರತಿ ವರ್ಷವೂ ಕೂಡ ಹೊಸತನ, ಅಂದರೆ ಪ್ರತಿ 10 ವರ್ಷಕ್ಕೆ ಒಂದು ಜನ್ರೇಷನ್ ಗ್ಯಾಪ್ ಅಥವಾ ಒಂದು ಜನ್ರೇಷನ್ ಪ್ರಬುದ್ಧಮಾನಕ್ಕೆ ಬಂದು ಆ ಒಂದು ಯುವ ಜನರ ಆಸೆ, ಆಕಾಂಕ್ಷೆ, ಪ್ರೀತಿ, ಪ್ರೇಮ ಇಂಥ ವಿಷಯಗಳನ್ನು ಆರಿಸ್ಕೊಂಡು ಸಿನಿಮಾ ಕ್ಷೇತ್ರದಲ್ಲಿ ಕೂಡ ಕಥೆಗಳನ್ನು ಮಾಡ್ತಾರೆ, ಸಿನಿಮಾ ಮಾಡ್ತಾರೆ. ಅದಕ್ಕೆ ಅದರದ್ದೇ ಆದಂಥ ನಟ ನಟಿಯರು ಕೂಡ ಇಲ್ಲಿ ಬರ್ತಾ ಹೋಗ್ತಾರೆ. ಕನ್ನಡ ಚಿತ್ರರಂಗದ ಒಂದು ಇತಿಹಾಸವನ್ನು ನಾವು ಹಾಗೆ ಗಮನಿಸೋದಾದರೆ, ಮೊದಲೆಲ್ಲ ಮೊದಲು ಈ ಹಿಂದೆ ನಾವು ಮಾತಾಡ್ದಂಗೆ ಪೌರಾಣಿಕ ಸಿನಿಮಾಗಳು ಹೆಚ್ಚಿಗೆ ಬರ್ತಾ ಇದ್ವು. ಅಂದರೆ ಆಗ್ತಾನೆ ಚಿತ್ರರಂಗ ಬೆಳೀತಾ ಇತ್ತು. ಗುಬ್ಬಿ ವೀರಣ್ಣ ಅವರು, ಹೊನ್ನಪ್ಪ ಭಾಗವತರವರು, ಕೆಂಪರಾಜ ಅರಸು ಇಂತಹ ಹಿರಿಯ ಮಹನೀಯರೆಲ್ಲರೂ ಕೂಡ ನಾಯಕ ನಟರಾಗಿ ಸಿನಿಮಾಕ್ಕೆ, ನಾಟಕಗಳಿಗೆ ಬಣ್ಣ ಹಚ್ತಾ ಇದ್ರು. ಅದಾದಮೇಲೆ ಪೌರಾಣಿಕ ಸಿನಿಮಾಗಳ ಜೊತೆಗೆ ಒಂದಷ್ಟು ಐತಿಹಾಸಿಕ ಸಿನಿಮಾಗಳು ಕೂಡ ಬಂತು. ಪೌರಾಣಿಕ ಐತಿಹಾಸಿಕ ಸಿನಿಮಾಗಳ ನಂತರದಲ್ಲಿ ಬಂದದ್ದೇ ಕೌಟುಂಬಿಕ ಸಿನಿಮಾಗಳು. ಕೌಟುಂಬಿಕ ಸಿನಿಮಾಗಳು ಬಂದಾಗ ಅದರಲ್ಲಿ ಈಗಾಗಲೇ ಹೇಳಿದ ಹಾಗೆ ರಾಜ್ಕುಮಾರ್, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್, ಗಂಗಾಧರ್ ಇಂತಹ ನಟರು ಕೂಡ ಅದರಲ್ಲಿ ಆ್ಯಕ್ಟ್ ಮಾಡ್ತಾ ಹೋದರು. ಅದಾದ ನಂತರ 70ರ ಸಂದರ್ಭದಲ್ಲಿ ಒಂದು ರೀತಿ ಆ್ಯಕ್ಷನ್ ಅನಿಸುವಂಥ ಸಿನಿಮಾಗಳ ಕಾಲ ಶುರುವಾಯಿತು. ಅಂದರೆ 1970ರ ಸಂದರ್ಭದಲ್ಲಿ ಹೆಚ್ಚಾಗಿ ಕಾದಂಬರಿಯನ್ನು ಆಧರಿಸಿದ ಸಿನಿಮಾಗಳು ಗಮನವನ್ನು ಸೆಳೆಯುತ್ತವೆ. ಈ ಸಂದರ್ಭದಲ್ಲಿ ಬಂದವರೇ ವಿಷ್ಣುವರ್ಧನ್, ಅಂಬರೀಷ್, ಅನಂತನಾಗ್, ಶಂಕರ್ನಾಗ್, ಶ್ರೀನಾಥ್, ರಾಮಕೃಷ್ಣ, ಟೈಗರ್ ಪ್ರಭಾಕರ್ ಇವರೆಲ್ಲರೂ ಹೆಚ್ಚಾಗಿ ಕಾದಂಬರಿ ಆಧರಿಸಿದ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದರು. 1980-90 ಸಂದರ್ಭಗಳಲ್ಲಿ ಕೂಡ ಇವರ ಒಂದು ಪ್ರಭಾವವನ್ನು ನಾವು ಕಾಣಬಹುದು. 90ರಲ್ಲಿ ಒಂದಷ್ಟು ಪ್ರೇಮ ಕಥೆಗಳು ಮತ್ತು ಬಡವರು ಶ್ರೀಮಂತರ ಒಂದು ಪ್ರೀತಿ ಪ್ರೇಮ ಇಂಥ ಸಿನಿಮಾಗಳು ಬಂತು. ಒಂದು ರೀತಿಯಲ್ಲಿ ಕೌಟುಂಬಿಕ ಸಾಮಾಜಿಕ ಸಿನಿಮಾಗಳನ್ನು ನಾವು 70-80 ಸಂದರ್ಭದಲ್ಲಿ ಗಮನಿಸಬಹುದು. 70-80 ಸಂದರ್ಭದ ನಾಯಕ ನಟರ ಬಗ್ಗೆ ಒಂದಿಷ್ಟು ಮಾತಾಡ್ತಾ ಸಾಗೋಣ. ಹಾಗೆ ಒಂದಷ್ಟು ಚಂದದ ಹಾಡುಗಳು ಕೂಡ ಪರಿಮಳ ಕಾರ್ಯಕ್ರಮದಲ್ಲಿ ಜೊತೆಯಾಗಿದೆ. 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ ಕಾರ್ಯಕ್ರಮದಲ್ಲಿ ಜೊತೆಯಾಗಿರೋದು ಚಂದು ಬಾನುಲಿ ಬಂಧು.

ಯಾರೇ ನೀನು ಚಲುವೆ ಚಿತ್ರದ ಒಂದು ಸೊಗಸಾದ ಹಾಡನ್ನು ಕೇಳ್ಕೊಂಡು ಬಂದ್ವಿ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರು ಹಾಡಿದ್ದು. ಸಾಹಿತ್ಯ ಮತ್ತು ಸಂಗೀತ ಅನುಮಾನನೆಲ್ಲ ಹಂಸಲೇಖ ಅವರದಾಗಿತ್ತು. ಕನ್ನಡ ಚಿತ್ರರಂಗದ 1970-80 ನಟರು ಅಂತ ನಾವು ಅಂದ್ಕೊಂಡಾಗ ಎಷ್ಟೊಂದು ಜನ ಬರ್ತಾರೆ, ಯಾರನ್ನು ಹೆಸರಿಸೋದು, ಯಾರನ್ನು ಬಿಡೋದು. ಕನ್ನಡದ ಕನಸುಗಾರ ರವಿಚಂದ್ರನ್ ಅವರು ವೀರಸ್ವಾಮಿಯವರ ಮಗ. ಆ ಕಾಲಕ್ಕೆ ದೊಡ್ಡ ಪ್ರೊಡಕ್ಷನ್ ಹೌಸ್ ಇವ್ರದ್ದು. ಆರಂಭದಲ್ಲಿ ರವಿಚಂದ್ರನ್ ಅವರು ತಂದೆಯವ್ರ ಜೊತೆಗೆ ಸಿನಿಮಾ ನಿರ್ಮಾಣ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ರು. ಆದರೂ ಕೂಡ ಅವರು 1982 ಸಿನಿಮಾಗಳಲ್ಲಿ ಬರೋದಕ್ಕೆ ಶುರು ಮಾಡ್ತಾರೆ. ಸಿನಿಮಾಗೆ ಬರ್ತಾರೆ, ಬಂದ ಮೇಲೆ ಅವರು ಸಿನಿಮಾಗಳು ಅಂತ ಹೇಳೋದಾದರೆ ಆ ಸಂದರ್ಭದಲ್ಲಿ ಸಾವಿರ ಸುಳ್ಳು, ಪ್ರಳಯಾಂತಕ, ಸ್ವಾಭಿಮಾನ, ನಾನು ನನ್ನ ಹೆಂಡತಿ, ಹೀಗೆ ಬಹಳಷ್ಟು ಸಿನಿಮಾಗಳಲ್ಲಿ ನಟಿಸ್ತಾ ಬರ್ತಾರೆ. ಪ್ರೇಮಲೋಕ ಸಿನಿಮಾದ ನಂತರ ರವಿಚಂದ್ರನ್ ಅವ್ರಿಗೆ ಒಂದು ವಿಶೇಷವಾದಂಥ ಫ್ಯಾನ್ಸ್ ಅನ್ನಬಹುದು, ಚಿತ್ರರಂಗದಲ್ಲಿ ಅವರನ್ನು ನೋಡುವಂಥ ರೀತಿ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ರವಿಚಂದ್ರನ್ ಅವರು ಸಿನಿಮಾ ಕ್ಷೇತ್ರದಲ್ಲಿದ್ದಾರೆ, ತಮ್ಮದೇ ಆದಂಥ ವಿಶೇಷತೆಯನ್ನು ಒಳಗೊಂಡಿದ್ದಾರೆ. ಅಂದರೆ ಸಿನಿಮಾವನ್ನೇ ಉಸಿರಾಗಿಸಿಕೊಂಡು ರವಿಚಂದ್ರನ್ ಅವರು ಇವತ್ತಿಗೂ ಕೂಡ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯವಾಗೇ ಇದ್ದಾರೆ. ಏನು ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಸಾಹಸ ಸಿಂಹ ಅಭಿನವ ಭಾರ್ಗವ ಅಂತಲೇ ಹೆಸರಾಗಿರುವಂಥ ಮೇರು ನಟ ವಿಷ್ಣುವರ್ಧನ್, ಸಂಪತ್ ಕುಮಾರ್ ಇವರಂತೂ ಸಾಹಸ ಸಿಂಹ ಒಂದು ಏನು ಕಣ್ಣುಗಳು, ಅವರ ನಟಿಸುವಂಥ ವಿಶಿಷ್ಟವಾದಂಥ ಶೈಲಿ ಇದೆಲ್ಲನೂ ನೋಡಿನೇ ಜನ ಅವರಿಗೆ ಸಾಹಸ ಸಿಂಹ ಅನ್ನುವಂಥ ಬಿರುದನ್ನು ಕೊಡ್ತಾರೆ. ಸುಮಾರು 50 ಹೆಚ್ಚು ಕಾಲ ಕನ್ನಡ ಚಿತ್ರರಂಗ ಸ್ಯಾಂಡಲ್ವುಡ್ ರಾಜನ ಹಾಗೆ ಮೆರೆದವರು ವಿಷ್ಣುವರ್ಧನ್ ಅವರು.

2005 ಸಂದರ್ಭದಲ್ಲಿ ನಾವು ಗಮನಿಸೋದಾದರೆ ಎಷ್ಟೊಂದು ಸಿನಿಮಾಗಳಲ್ಲಿ ಅವರು ನಟಿಸ್ತಾ ಹೋಗ್ತಾರೆ. ಅಂದರೆ ಅವರ ಸಿನಿಮಾಗಳೆಲ್ಲವೂ ಕೂಡ ಒಂದು ವಿಶೇಷವಾದಂತಹ, ಜನರಿಗೆ ತುಂಬ ತುಂಬ ಇಷ್ಟ ಆಗುತ್ತೆ ಅವರ ಸಿನಿಮಾದ ಒಂದು. ಅಂದರೆ ಇವಾಗ ರವಿಚಂದ್ರನ್ ಅವರು ಮತ್ತು ವಿಷ್ಣುವರ್ಧನ್ ಅವರು ಇದ್ದಂತಹ ಯಾರೇ ನೀನು ಚಲುವೆ ಚಿತ್ರದ ಹಾಡನ್ನು ನಾವು ಕೇಳಿದ್ವಿ. ಅಂದರೆ ವಿಷ್ಣುವರ್ಧನ್ ಅವರು ನಮಗೆಲ್ಲ ಗೊತ್ತಿರುವ ಹಾಗೆ ಭಾರತಿ ವಿಷ್ಣುವರ್ಧನ್ ಅವರನ್ನು ಮದುವೆ ಆಗಿದ್ದಾರೆ. ಚಿತ್ರರಂಗದ ಸಾಧನೆಗಾಗಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂತು, ಕರ್ನಾಟಕ ರತ್ನ ಪ್ರಶಸ್ತಿ ಕೂಡ ಅವರಿಗೆ ಬಂತು. 1972 ಪುಟ್ಟಣ್ಣ ಕಣಗಾಲ್ ಅವರ ಐತಿಹಾಸಿಕ ಸಿನಿಮಾ ರಾಮಾಚಾರಿ ಪಾತ್ರದ ಮೂಲಕ ಅವರು ಚಿತ್ರರಂಗಕ್ಕೆ ಬಂದರೂ ಕೂಡ ಅದ್ಭುತವಾದ ಸಿನಿಮಾಗಳು, ಅದು ಬಂಧನ ಇರಬಹುದು, ಆಪ್ತ ಮಿತ್ರ ಇರಬಹುದು. ಕನ್ನಡ ಮಾತ್ರ ಅಲ್ಲ, ಅವರು ತಮಿಳು, ಮಲಯಾಳಂ, ಹಿಂದಿ ಸಿನಿಮಾಗಳಲ್ಲಿ ಕೂಡ ನಟಿಸಿದಂಥ ವಿಶೇಷವಾದಂಥ ವ್ಯಕ್ತಿತ್ವ ಅವ್ರದ್ದು. ಜೀವನ ಚಕ್ರ, ನೀವರದ ಕಾದಂಬರಿ, ಕರ್ತವ್ಯ ಇವೆಲ್ಲವೂ ಕೂಡ ಒಂದು ವಿಶೇಷವಾದಂಥ ಸಿನಿಮಾಗಳು ಅಂತಲೇ ನಾವು ಹೇಳಬಹುದು. ಈಗ ರವಿಚಂದ್ರನ್ ಅವರ ಒಂದು ಹಾಡನ್ನು ಕೇಳ್ಕೊಂಡು ಬರೋಣ.

0: ರಾಮಾಚಾರ್ಯ ಚಿತ್ರಕ್ಕಾಗಿ ಮನು ಮತ್ತು ಸಂಗಡಿಗರು ಹಾಡಿದ ಗೀತೆಯನ್ನ ಕೇಳಿದ್ರೆ, ಸಾಹಿತ್ಯ ಮತ್ತು ಸಂಗೀತವನ್ನ ನೀಡಿದ್ರು ಹಂಸಲೇಖ ಅವರು.
1: ಯಾರು ಈ ಮಾತನ್ನು ಹೇಳೋದಿಲ್ಲ, ಹಿಂದೆ ತಳ್ಳೋ ಜನರೇ ಹೆಚ್ಚು ಊರಲ್ಲೆಲ್ಲ.
2: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
3: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
2: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
3: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
2: ನಾವು ಸಮಾಜವನ್ನು ಬೆಳೆಸಿದರೆ
3: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

4:28:45 ಸಮಯ ಆಗಿದೆ. ಅಪರಿಮಳ ಕಾರ್ಯಕ್ರಮದಲ್ಲಿ 80-85 ಸಂದರ್ಭದಲ್ಲಿ ಬಂದಂತಹ ನಾಯಕ ನಟರ ಬಗ್ಗೆ ನಾವು ಮಾತಾಡ್ತಾ ಇರಬೇಕಾದ್ರೆ ಮತ್ತೊಬ್ಬ ಪ್ರತಿಭಾವಂತ ಚಂದದ ನಟ ರಮೇಶ್ ಅರವಿಂದ್. ಮೂಲತಃ ಇವರು ಇಂಜಿನಿಯರಿಂಗ್ ವಿದ್ಯಾರ್ಥಿ, ಆದರೂ ಕೂಡ ಸಿನಿಮಾ ಕ್ಷೇತ್ರಕ್ಕೆ ಬರೋಕ್ಕೆ ಮೊದಲು ಕಾರ್ಯಕ್ರಮಗಳಲ್ಲಿ ನಿರೂಪಣೆಯನ್ನು ಮಾಡ್ತಾ ಇದ್ರು. ಬೇರೆ ಬೇರೆ ವೇದಿಕೆಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಸಿನಿಮಾ ವೇದಿಕೆಗಳಲ್ಲಿ ಕೂಡ ನಿರೂಪಣೆಯನ್ನು ಮಾಡಿದರು. ಇವರ ಒಂದು ಚುರುಕು ನಟನೆಯಲ್ಲಿ ಇವರು ಇದ್ದಂಥ ಆಸಕ್ತಿಯನ್ನು ಗಮನಿಸಿ ಖ್ಯಾತ ತಮಿಳು ನಿರ್ದೇಶಕರಾದ ಕೆ ಬಾಲಚಂದರ್ ಅವರು ಸುಂದರ ಸ್ವಪ್ನಗಳು ಸಿನಿಮಾದಲ್ಲಿ ನಟಿಸುವ ಮೂಲಕ ಇವರಿಗೆ ಒಂದು ಅವಕಾಶವನ್ನು ಕೊಡ್ತಾರೆ. ಆಮೇಲೆ 1986 ಅವರು ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸ್ತಾರೆ. ಅಂದರೆ ಕನ್ನಡ ಮಾತ್ರ ಅಲ್ಲ, ತಮಿಳು, ತೆಲುಗು ಭಾಷೆಯ ಬೇರೆ ಬೇರೆ ಸಿನಿಮಾಗಳಲ್ಲಿ ನಟಿಸಿದರು. ತಮ್ಮ ಯಾವುದೇ ಒಂದು ಇಮೇಜಿಗೆ ಅಂಟಿಕೊಳ್ಳದೆ ನಟನೆಗೆ ಮಾತ್ರ ಪ್ರಾಮುಖ್ಯತೆ ಕೊಡುವಂತಹ ಸಿನಿಮಾಗಳಲ್ಲಿ ಇವರು ಕೆಲಸ ಮಾಡ್ತಾರೆ. ರಮೇಶ್ ಅರವಿಂದ್ ಒಬ್ಬ ಪರಿಪೂರ್ಣ ನಟ ಅಂತಲೇ ಜನ ಗುರುತಿಸ್ತಾರೆ. ಬೇರೆ ಬೇರೆ ವಾಹಿನಿಗಳಲ್ಲಿ ಕಾರ್ಯಕ್ರಮಗಳ ನಿರೂಪಣೆ ಮಾಡ್ತಾರೆ. ಮತ್ತು ಸಿನಿಮಾ ಕ್ಷೇತ್ರದಲ್ಲಿ ಇಲ್ಲಿಯವರೆಗೂ ಕೂಡ ಒಂದು ಬೇಡಿಕೆಯನ್ನು ಉಳಿಸ್ಕೊಂಡು ಬಂದು

ಅದ್ಭುತವಾದ ಹಾಡುಗಳ ಜೊತೆಗೆ ಪರಿಮಳ ಕಾರ್ಯಕ್ರಮ ಮುಂದುವರಿತಾ ಇದೆ. ಸೌಂದರ್ಯ ಚಿತ್ರದ ಹಾಡು ಕೇಳಿದ್ರಿ. ಅನುರಾಧ ಭಟ್ ಮತ್ತು ಕುನಲ್ ಗಾಂಜಾವಾಲ ಅವರು ಹಾಡಿದ್ದು. ಸಾಹಿತ್ಯ ಮತ್ತು ಸಂಗೀತವನ್ನ ನೀಡಿದ್ರು ಹಂಸಲೇಖ ಅವರು. ಇನ್ನು ಕಡಿಮೆ ಬಜೆಟ್ ಕಾಮಿಡಿ ಅಂದ್ರೆ ಹಾಸ್ಯದ ಮೂಲಕ ಒಂದು ಸಾಮಾಜಿಕ ಸಂದೇಶವನ್ನ, ಅದರಲ್ಲೂ ವಾಸ್ತವತೆಯನ್ನು ಅರ್ಥ ಮಾಡಿಸುವಂತಹ ಸಿನಿಮಾಗಳನ್ನು ಮಾಡಿ ಯಶಸ್ಸನ್ನು ಕಂಡವರು ನಮ್ಮ ಕಾಶಿನಾಥ್ ಅವರು. ಹೌದು, ಕಾಶಿನಾಥ್ ಅವರು 1976 ಅಪರೂಪದ ಅತಿಥಿಗಳು ಅನ್ನುವ ಸಿನಿಮಾದ ಮೂಲಕ ನಿರ್ದೇಶಕರಾಗಿ ಕನ್ನಡ ಚಿತ್ರರಂಗಕ್ಕೆ ಬರ್ತಾರೆ. ಅಪರಿಚಿತ ಸಿನಿಮಾ ಅವರಿಗೆ ಸಾಕಷ್ಟು ಯಶಸ್ಸನ್ನು ತಂದುಕೊಡ್ತು. ಅದಾದಮೇಲೆ 1984 ಅನುಭವ ಈ ಸಿನಿಮಾದ ಮೂಲಕ ಅವರು ನಾಯಕ ನಟರಾಗಿ ಕನ್ನಡ ಚಿತ್ರರಂಗದಲ್ಲಿ ಬರ್ತಾರೆ. ಅವರು ಕಾಶಿನಾಥ್ ಅವರು ಈಗಾಗಲೇ ಹೇಳಿದ ಹಾಗೆ ಚಿಕ್ಕ ಚಿಕ್ಕ ಬಜೆಟ್ನಲ್ಲಿ ಸಿನಿಮಾಗಳನ್ನು ತೆಗೀತಾರೆ. ನಟನಾಗಿ, ನಿರ್ದೇಶಕನಾಗಿ, ನಿರ್ಮಾಪಕನಾಗಿ ಸಾಕಷ್ಟು ಸಿನಿಮಾಗಳನ್ನು ನಿರ್ಮಿಸಿ ನಿರ್ದೇಶಿಸಿದಂಥ ಕಾಶಿನಾಥ್ ಅವರು ವಿ ಮನೋಹರ್, ಉಪೇಂದ್ರ, ಸುನಿಲ್ ಕುಮಾರ್ ದೇಸಾಯಿ ಅಂತಹ ಪ್ರತಿಭಾವಂತ ಶಿಷ್ಯರನ್ನು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟರು. ತೀರಾ ಇತ್ತೀಚೆಗೆ ಚೌಕ ಸಿನಿಮಾದಲ್ಲಿ ಗಮನಾರ್ಹವಾದ ಪಾತ್ರವನ್ನು ಮಾಡಿದಂಥ ಕಾಶಿನಾಥ್ ಅವರು ನಮ್ಮನ್ನು ಇತ್ತೀಚೆಗೆ ಅಗಲಿದ್ದು ನಿಜಕ್ಕೂ ಬೇಸರದ ಸಂಗತಿ. ಕಾಶಿನಾಥ್ ಅವರ ಸಿನಿಮಾಗಳು ತಮ್ಮದೇ ಆದಂಥ ಒಂದು ವಿಶಿಷ್ಟತೆಯನ್ನು ಒಳಗೊಂಡಿರುತ್ತವೆ. ನಾಯಕ ನಟರಾಗಿ, ನಿರ್ಮಾಪಕರಾಗಿ, ನಿರ್ದೇಶಕರಾಗಿ ಕನ್ನಡ ಚಿತ್ರರಂಗದ ಜನಮಾನಸದಲ್ಲಿ ಕಾಶಿನಾಥ್ ಅವರು, ಅವರ ಸಿನಿಮಾಗಳು ಸದಾ ಸ್ಮರಣೀಯ.

ಚೌಕ ಚಿತ್ರಕ್ಕಾಗಿ ಹಾಡನ್ನ ಬರೆದದ್ದು ವಿ ನಾಗೇಂದ್ರ ಪ್ರಸಾದ್ ಅವರು. ಅರ್ಜುನ್ ಜನ್ಯ ಅವರ ಸಂಗೀತ ಇತ್ತು. ಅನುರಾಧ ಭಟ್ ಅವರು ಹಾಡಿಗೆ ಧ್ವನಿಯಾಗಿದ್ದರು. ನಾಯಕ ನಟರ ಬಗ್ಗೆ ಹೇಳ್ತಾ ಹೋದಾಗ ಯಾರ ಬಗ್ಗೆ ಹೇಳಬೇಕು, ಯಾರ ಬಗ್ಗೆ ಬಿಡಬೇಕು ಅನ್ನುವಂಥ ಗೊಂದಲ ಕಾಡುತ್ತೆ. ಹೌದು, ಎಷ್ಟೊಂದು ಜನ ಪ್ರತಿಭಾವಂತ ನಾಯಕ ನಟರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ, ಎಷ್ಟೊಂದು ಒಳ್ಳೊಳ್ಳೆಯ ಸಿನಿಮಾಗಳಲ್ಲೆಲ್ಲ ನಟಿಸಿ ನಮಗೆಲ್ಲ ಮನರಂಜನೆಯನ್ನು ನೀಡಿದ್ದಾರೆ. ಹಾಗೆ ಕನ್ನಡ ಚಿತ್ರರಂಗದ ಅತ್ಯಂತ ಬುದ್ಧಿವಂತ ಅಂತಲೇ ಕರೆಸ್ಕೊಳ್ಳುವಂಥ ನಟ ಉಪೇಂದ್ರ. ಇವರು 1980 ಕಾಶಿನಾಥ್ ಅವರ ಹತ್ರ ಸಹಾಯಕ ನಿರ್ದೇಶಕರಾಗಿ ಮತ್ತು ಸ್ಕ್ರಿಪ್ಟ್ ರೈಟರಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆಮೇಲೆ ಕಾಶಿನಾಥ್ ಅವರ ಸಿನಿಮಾಗಳಲ್ಲಿ ಕೂಡ ಬೇರೆ ಬೇರೆ ಸಣ್ಣ ಸಣ್ಣ ಪಾತ್ರಗಳನ್ನು ಮಾಡ್ತಾ ಬಂದರು. 1989 ಅನಂತನ ಅವಾಂತರ ಅನ್ನುವ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ಬೆಳ್ಳಿತೆರೆಗೆ ಬರ್ತಾರೆ. ಮತ್ತು ತರಲೆ ನನ್ನ ಮಗ ಜಗ್ಗೇಶ್ ಅವರ ಸಿನಿಮಾ, ಅದರಲ್ಲಿ ಕೂಡ ಕೆಲಸ ಮಾಡ್ತಾ ನಿರ್ದೇಶಕರಾಗಿ ಬಡ್ತಿ ಪಡ್ಕೊಂಡ್ರು ಅಂತಲೇ ನಾವು ಹೇಳಬಹುದು. ಹೀಗೆ ಸಿನಿಮಾ ಕ್ಷೇತ್ರದಲ್ಲಿ ಸಣ್ಣ ಪುಟ್ಟ ಪಾತ್ರಗಳು, ಸಹಾಯಕ ನಿರ್ದೇಶಕ, ಕೊನೆಗೆ ನಿರ್ದೇಶಕರಾದ ನಂತರ ಅವರು ಶ್ ಮತ್ತು ಓಂ ಸಿನಿಮಾಗಳ ಮೂಲಕ ಸ್ಟಾರ್ ಡೈರೆಕ್ಟರ್ ಅಂತ ಅನ್ನಿಸ್ಕೊಂಡ್ರು. ಅದಾದಮೇಲೆ 1998 ಎ ಸಿನಿಮಾ ನಮಗೆಲ್ಲ ಗೊತ್ತೇ ಇದೆ. ಎ ಸಿನಿಮಾದ ಮೂಲಕ ಅವರು ನಾಯಕ ನಟರಾಗಿ ಕನ್ನಡ ಚಿತ್ರರಂಗದಲ್ಲಿ ಗುರುತಿಸ್ಕೊಳ್ತಾರೆ. ಈ ಸಿನಿಮಾದ ನಂತರ ಸಾಕಷ್ಟು ಯಶಸ್ಸನ್ನು ಕಂಡಂಥ ಉಪೇಂದ್ರ ಅವರ ನಿರ್ದೇಶನದಲ್ಲಿ ಉಪೇಂದ್ರ ಸಿನಿಮಾ ಬಂತು. ಈ ಸಿನಿಮಾ ದಕ್ಷಿಣ ಭಾರತದಲ್ಲಿ ಒಂದು ದೊಡ್ಡ ಹವಾ ಕ್ರಿಯೇಟ್ ಮಾಡ್ತು ಅಂತ ಹೇಳ್ತಾರೆ. ನಟರಾಗಿ ಕೂಡ ಉಪೇಂದ್ರ ಅವರು ಹೆಚ್ಚು ಸಕ್ರಿಯವಾಗಿ ಕೆಲಸ ಮಾಡಿದ್ರು. ನಿರ್ದೇಶಕನಾಗಿ ಕೆಲಸ ಮಾಡುವುದರ ಬದಲಾಗಿ ನಾಯಕ ನಟನಾಗಿ ಬಣ್ಣ ಹಚ್ಚೋದಕ್ಕೆ ಮುಂದುವರಿಸಿದ್ರು. ಇವತ್ತಿಗೂ ಕೂಡ ಬಹಳಷ್ಟು ಸಿನಿಮಾಗಳು, ಉಪೇಂದ್ರ ಅವರ ಬಹಳಷ್ಟು ಸಿನಿಮಾಗಳು ಒಂದು ರೀತಿ ವಿಶೇಷ ಅಂತಲೇ, ವಿಶೇಷವಾದಂಥ ಸ್ಥಾನದಲ್ಲೇ ಕೂತಿವೆ. ಅವತ್ತಿನಿಂದ ಇವತ್ತಿನವರೆಗೂ ಉಪೇಂದ್ರ ಅವರು ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯ ನಾಯಕ ನಟನಾಗಿ ನಟನೆಯನ್ನು ನೀಡುತ್ತಾನೆ ಬಂದಿದ್ದಾರೆ. ಕೇಳೋಣ H2O ಚಿತ್ರದ ಗೀತೆ. ರಾಜೇಶ್ ಕೃಷ್ಣನ್, ಪ್ರತಿಮಾ ರಾವ್ ಅವರು ಹಾಡಿದ್ದಾರೆ. ಈ ಹಾಡನ್ನು ಬರೆದಿದ್ದು ಉಪೇಂದ್ರ ಅವರು. ಸಂಗೀತ ಸಂಯೋಜನೆ ಮಾಡಿದವರು ಸಾಧು ಕೋಕಿಲಾ.

ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

ಎದುಡಿಯೋಣ ಅಂತ ಹೇಳಿ ಕನ್ನಡ ಚಿತ್ರರಂಗದಲ್ಲಿ ದುಡಿದಂತಹ ನಾಯಕ ನಟರ ಬಗ್ಗೆ, ಅದರಲ್ಲೂ 1970-80 ದಶಕದಲ್ಲಿ ಬಂದಂತಹ ನಾಯಕ ನಟರನ್ನ ನಾವು ನೆನಪಿಸ್ಕೊಳ್ತಾ ಇರಬೇಕಾದ್ರೆ ಉಪೇಂದ್ರ ಅವರ ನಿರ್ದೇಶನದಲ್ಲಿ ಬಂದ ಸಿನಿಮಾ ಶ್ ಇದು. ಮತ್ತೆ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದವರು ಕುಮಾರ್ ಗೋವಿಂದ್. ಕನ್ನಡ ಚಿತ್ರರಂಗದಲ್ಲಿ ಶ್ ಸಿನಿಮಾದಲ್ಲಿ ಸಾಕಷ್ಟು ಯಶಸ್ಸನ್ನು ಕಂಡರು ಕುಮಾರ್ ಗೋವಿಂದ್ ಅವರು. ಆಮೇಲೆ ಅನುರಾಗ ಸಂಗಮ ಅನ್ನುವಂಥ ಸಿನಿಮಾದಲ್ಲಿ ಕೂಡ ಅವರು ಆ್ಯಕ್ಟ್ ಮಾಡಿದ್ರು. ಅದಾದ ನಂತರ ಕೂಡ ಸಾಕಷ್ಟು ಒಳ್ಳೊಳ್ಳೆಯ ಸಿನಿಮಾ

ಗಳಲ್ಲಿ ನಟಿಸಿ ಯಶಸ್ಸನ್ನ ಕಂಡವರು ಕುಮಾರ್ ಗೋವಿಂದ್ ಅವರು. ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿ ಇವತ್ತಿಗೂ ಕೂಡ ಅಂದರೆ ಇತ್ತೀಚೆಗೆ ಬಂದಂತಹ ಕಾಟೇರಾ ಸಿನಿಮಾದಲ್ಲಿ ಕೂಡ ಅಭಿನಯವನ್ನು ನೀಡಿದವರು ಕುಮಾರ್ ಗೋವಿಂದ್ ಅವರು. ಮತ್ತು 80s ಅಂತ ಹೇಳಿದಾಗ ನಾವು ಕನ್ನಡ ಚಿತ್ರರಂಗದಲ್ಲಿ ಮಿಂಚಿ ಮಾಯವಾದಂತಹ ಸುನಿಲ್ ಅವರನ್ನು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಮುಂದೆ ಕೂಡ ಸಾಕಷ್ಟು ಅತ್ಯುತ್ತಮ ನಟನಾಗಿ ಬೆಳೆಯುವಂಥ ಎಲ್ಲ ಅವಕಾಶಗಳು ಕೂಡ ಸುನಿಲ್ ಅವರಿಗೆ ಇತ್ತು. ಅದರಲ್ಲೂ ವಿಶೇಷವಾಗಿ ಸಾಂಸಾರಿಕ ಸಿನಿಮಾಗಳಿಗೆ ಅವರು ಬಹಳ ಚೆನ್ನಾಗಿ ಹೊಂದಿಕೆ ಆಗ್ತಾ ಇದ್ದರು. ಶ್ರುತಿ ಸಿನಿಮಾದ ಮೂಲಕ ಅವರು ಜನಪ್ರಿಯತೆಯನ್ನು ಕಂಡುಕೊಂಡರು. ಮನಮೆಚ್ಚಿದ ಸೊಸೆ, ಬೆಳ್ಳಿ ಕಾಲುಂಗುರ, ಶಾಂಭವಿ ಇಂತಹ ಸಿನಿಮಾಗಳಲ್ಲಿ ಕೂಡ ಅದ್ಭುತವಾದ ಅಭಿನಯ ನೀಡಿದಂಥ ಸುನಿಲ್ ಅವರು 1994 ನಮ್ಮನ್ನು ಅಗಲ್ತಾರೆ. ಸುನಿಲ್ ಅವರು ಕೂಡ ಆ ಕಾಲಕ್ಕೆ ಬಹಳಷ್ಟು ಜನರು ಮೆಚ್ಚಿಕೊಂಡಿದ್ದಂತಹ ನಟ. ಇಷ್ಟೇ ಅಲ್ಲ, 80s-90s ನಾವು ಗಮನಿಸ್ತಾ ಹೋದರೆ ಇನ್ನೂ ಬಹಳಷ್ಟು ಜನ, ಅರ್ಜುನ್ ಸರ್ಜಾ ಅವರು, ವಿನೋದ್ ರಾಜ್, ರಾಘವೇಂದ್ರ ರಾಜ್ಕುಮಾರ್, ವಿನೋದ್ ಆಳ್ವ, ಕುಮಾರ್ ಬಂಗಾರಪ್ಪ, ರಘುವೀರ್ ಅವರು ಅಂಥೇಳಿ ದೊಡ್ಡ ಪಟ್ಟಿನೇ ನಮಗೆ ಸಿಗ್ತಾ ಹೋಗುತ್ತೆ. ಈ ನಟರಲ್ಲಿ ಒಂದಷ್ಟು ಜನರು ಬೇರೆ ಬೇರೆ ಭಾಷೆಗಳಲ್ಲಿ ಕೂಡ ಆ್ಯಕ್ಟ್ ಮಾಡ್ತಾ ಸಕ್ರಿಯವಾಗಿದ್ದಾರೆ. ಇನ್ನು ಕೆಲವರು ಬೇರೆ ಬೇರೆ ಕಾರಣಗಳಿಂದ ದೂರ ಉಳಿದಿರುವಂಥ ನಟರು ಕೂಡ ಇದ್ದಾರೆ. ಮತ್ತಷ್ಟು ಜನ ತಮ್ಮ ಅಭಿನಯದಿಂದಾಗಿ ಇವತ್ತಿಗೂ ಕೂಡ ಕನ್ನಡ ಚಿತ್ರರಂಗದಲ್ಲಿ ಮನೆ ಮಾತಾಗಿದ್ದಾರೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಪರಿಮಳ ಕಾರ್ಯಕ್ರಮದಲ್ಲಿ ಇಷ್ಟು ಹೇಳಿದ್ರೆ ಖಂಡಿತವಾಗೂ ಸಾಕಾಗೋದೇ ಇಲ್ಲ. ಕನ್ನಡದ ಒಬ್ಬೊಬ್ಬ ನಾಯಕ ನಟರ ಬಗ್ಗೆ ಹೇಳಬೇಕು ಅಂದರೆ 3-4 ಸಾಲೋದೇ ಇಲ್ಲ. ಇರಲಿ, ಇನ್ನೊಂದಿನ ಮತ್ತಷ್ಟು ನಟ ನಟಿಯರು, ಸಿನಿಮಾ ಹಾಡು ಇವೆಲ್ಲ ಪರಿಮಳ ಕಾರ್ಯಕ್ರಮದಲ್ಲಿ ವಿವಿಧ ಭಾರತಿಯಲ್ಲಿ ಇದ್ದದ್ದೇ. ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ನೀವು ಕೂಡ ಸಂದೇಶ ಕಳಿಸಿದ್ರಿ, ಚಂದದ ಹಾಡುಗಳು, ವಿವಿಧ ಭಾರತಿಯ ಪರಿಮಳ ಕಾರ್ಯಕ್ರಮ ಚೆನ್ನಾಗಿದೆ ಅನ್ನುವಂಥ ಸಾಕಷ್ಟು ಸಂದೇಶಗಳ ಸುರಿಮಳೆ ನಮಗಾಗಿದೆ. ಹೌದು, ವಿವಿಧ ಭಾರತಿಯನ್ನು ನೀವು ಇಷ್ಟಪಟ್ಟು ಕೇಳ್ತೀರಿ. ನಿಮಗೆ ಇಷ್ಟ ಆಗುವ ಹಾಗೆ ಕಾರ್ಯಕ್ರಮಗಳನ್ನು ಮಾಡುವಂಥ ಪ್ರಯತ್ನ ನಮ್ಮ ಕಡೆಯಿಂದ ಸದಾ ಸಾಕ್ತಾ ಇರುತ್ತೆ ಅನ್ನುವ ಮಾತಿನ ಜೊತೆಗೆ ಮುಂದೆ 2 ಹಾಡುಗಳನ್ನು ಕೇಳಿ. ಹಾಡುಗಳ ನಂತರ ಪರಿಮಳ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಇಷ್ಟು ಹೊತ್ತು ಬೆಳಗ್ಗೆಯಿಂದ ಇಲ್ಲಿವರೆಗೂ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ಚಂದು ಬಾನುಲಿ ಬಂಧು. ಮತ್ತೊಮ್ಮೆ ಮತ್ತೊಂದು ಪ್ರಸಾರದಲ್ಲಿ ಭೇಟಿಯಾಗೋಣ. ಕೇಳ್ತಾನೀರಿ ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿಯೇ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ 5 ಗಂಟೆ. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿಧಾನ ಪರಿಷತ್ ಸಭಾ ನಾಯಕರಾಗಿ ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ನಾಮನಿರ್ದೇಶನ ಮಾಡಲಾಗಿದೆ ಎಂದು ಹಂಗಾಮಿ ಸಭಾಪತಿ ಪುಟ್ಟಣ್ಣ ಘೋಷಿಸಿದ್ದಾರೆ. ವಿಧಾನಮಂಡಲದ ಎರಡು ಪ್ರಮುಖ ಸ್ಥಾನಗಳಿಗೆ ನಾಳೆ ಚುನಾವಣೆ ನಡೆಯಲಿದೆ. ವಿಧಾನಸಭೆ ಸಭಾಧ್ಯಕ್ಷ ಸ್ಥಾನಕ್ಕೆ ಜಿಎಸ್ ಪಾಟೀಲ್, ವಿಧಾನ ಪರಿಷತ್ ಸಭಾಪತಿ ಹುದ್ದೆಗೆ ಸಲೀಂ ಅಹ್ಮದ್ ನಾಮಪತ್ರ ಸಲ್ಲಿಸಿದ್ದಾರೆ.

ಸ್ಪಷ್ಟಪಡಿಸಿದ್ದಾರೆ. ಕಳೆದ ವರ್ಷ ನವೆಂಬರ್ ತಿಂಗಳಲ್ಲಿ ದೆಹಲಿಯಲ್ಲಿ 11 ಜನರ ಸಾವಿಗೆ ಕಾರಣವಾದ ಕೆಂಪುಕೋಟೆಯ ಆತ್ಮಹತ್ಯಾ ಕಾರ್ ಬಾಂಬ್ ದಾಳಿಯನ್ನು ಅಲ್ಖೈದಾ ನಡೆಸಿದೆ ಎಂದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಭಯೋತ್ಪಾದನಾ ಮೇಲ್ವಿಚಾರಣಾ ತಂಡ ಘೋಷಿಸಿದೆ. ಮುಂಬರುವ ಓಣಂ ಹಬ್ಬದ ಪ್ರಯುಕ್ತ ಪ್ರಯಾಣಿಕರ ಹೆಚ್ಚುವರಿ ದಟ್ಟಣೆ ನಿಯಂತ್ರಿಸಲು ರೈಲ್ವೆ ಮಂಡಳಿಯು ಬೆಂಗಳೂರು ಕಂಟೋನ್ಮೆಂಟ್, ಕಣ್ಣೂರು ಬೆಂಗಳೂರು ಕಂಟೋನ್ಮೆಂಟ್ ವಿಶೇಷ ಎಕ್ಸ್ಪ್ರೆಸ್ ರೈಲಿನ ಕಾರ್ಯಾಚರಣೆಗೆ ಅನುಮೋದನೆ ನೀಡಿದೆ. ರಾಷ್ಟೀಯ ಗ್ರಾಹಕ ವಿವಾದ ಪರಿಹಾರ ಆಯೋಗದ ಮುಂದೆ ಬಾಕಿ ಪ್ರಕರಣಗಳ ಸಂಖ್ಯೆ ಹೆಚ್ಚುತ್ತಿರುವುದನ್ನು ಸುಪ್ರೀಂಕೋರ್ಟ್ ಗಂಭೀರವಾಗಿ ಪರಿಗಣಿಸಿದೆ. ಪ್ರಕರಣಗಳ ತ್ವರಿತ ವಿಲೇವಾರಿಗಾಗಿ ಪ್ರಾದೇಶಿಕ ಮತ್ತು ಸಂಚಾರಿ ಪೀಠಗಳನ್ನು ಸ್ಥಾಪಿಸುವಂತೆ ಕೇಂದ್ರವನ್ನು ಕೋರಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಕೋಣೆಯಲ್ಲಿ ಮೊಬೈಲ್ ಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆಗಾಗಿ ಡಿಐಜಿ ಶ್ರೇಣಿಯ ಅಧಿಕಾರಿಯ ನೇತೃತ್ವದಲ್ಲಿ ವಿಶೇಷ ತಂಡ ರಚಿಸಲಾಗಿದೆ. ಸಂಸತ್ತಿನ ಮುಂಗಾರು ಅಧಿವೇಶನ ಶಾಸಕಾಂಗ ವ್ಯವಹಾರದ ವಿಷಯದಲ್ಲಿ ಯಶಸ್ವಿಯಾಗಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ತಿಳಿಸಿದ್ದಾರೆ. ಆದರೆ ಉತ್ಪಾದಕತೆಯ ವಿಷಯದಲ್ಲಿ ತೃಪ್ತಿ ಹೊಂದಿಲ್ಲ ಎಂದು ಹೇಳಿದ್ದಾರೆ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪ್ಯೂಟಿನ್ ಇಂದು ಮೊದಲ ಬಾರಿಗೆ ರಷ್ಯಾದ ನಿಯಂತ್ರಿತ ಪೆಸಿಫಿಕ್ ದ್ವೀಪ ಸರಪಳಿಯಾದ ಕುರಿಲ್ ದ್ವೀಪಗಳಿಗೆ ಭೇಟಿ ನೀಡಿದ್ದಾರೆ. ಭಾರತದ ನಂಬರ್ ಒನ್ ಪ್ಯಾರಾ ಪ್ಲಾಡರ್ ನೂರ್ ಜಹಾನ್ ಜಮಾನಿ ಅವರಿಗೆ ಗುಜರಾತ್ ಸರ್ಕಾರ ಸರ್ದಾರ್ ಪಟೇಲ್ ಕ್ರೀಡಾ ಪ್ರಶಸ್ತಿ ನೀಡಿ ಗೌರವಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಆತ್ಮೀಯ ಕೇಳುಗರೆ, 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಬಿಎಸ್ಎನ್ಎಲ್ ನೀಡುತ್ತಿರುವ ಸ್ಪೆಷಲ್ ಫ್ರೀಡಂ ಪ್ಲಾನ್ಸ್ ಕುರಿತು ವಿಶೇಷ ಸಂದರ್ಶನ ಮೂಡಿಬರಲಿದೆ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ನಾಳೆ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಬಿಎಸ್ಎನ್ಎಲ್ ಕರ್ನಾಟಕ ವಲಯ ಬೆಂಗಳೂರು. ಬಿಎಸ್ಎನ್ಎಲ್ ಕನೆಕ್ಟಿಂಗ್ ಇಂಡಿಯಾ.

ಪ್ರೀತಿಯ ಕೇಳುಗರೆ ನಮಸ್ಕಾರ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಂಜೆಯ ಕಾರ್ಯಕ್ರಮಗಳ ಜೊತೆಯಾಗಿ ನಾನಿದ್ದೀನಿ ಅನುಪಮಾ ಕೆಎನ್. 5:03 ಇನ್ನೀಗ ಇಂದು ಮತ್ತು ನಾಳೆ ನಮ್ಮ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳ ಕಿರು ಪರಿಚಯ. ಈ ಕಾರ್ಯಕ್ರಮ ವಿವರಣೆಯ ನಂತರ 5:05 ಸೇಫ್ ಡ್ರೈವ್ನಲ್ಲಿ ಓಲ್ಡ್ ಈಸ್ ಗೋಲ್ಡ್, 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 6:02 ಕೇಳಿ ಗಾನ ಬಜಾನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ಈ ರಾತ್ರಿ 8:02 ನಮ್ಮ ಆಯ್ಕೆ ಆರ್ಜೆಸ್ ಚಾಯ್ಸ್. 9:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್, ಮಿನಿಸ್ಟ್ರಿ ಆಫ್ ಲಾ ಅಂಡ್ ಜಸ್ಟಿಸ್. ಅನಂತರ ಹಿಂದಿ ಚಿತ್ರಗೀತೆಗಳು ನಿಮಗಾಗಿ. ಇಂದು ರಾತ್ರಿ 10:02 ಪ್ರೇಮನಿನಾದ, ಪ್ರೀತಿ ಪ್ರೇಮ ಪ್ರಣಯ ಗೀತೆಗಳು ನಿಮಗಾಗಿ ಪ್ರಸಾರವಾಗುತ್ತವೆ. ನಾಳಿನ ಕಾರ್ಯಕ್ರಮಗಳು ಹೀಗಿವೆ ಕೇಳುಗರೆ, ಗಮನಿಸಿ. ನಾಳೆ ರಾತ್ರಿ 7:00 ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನದ ಸಂದರ್ಭದಲ್ಲಿ ದೇಶವನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ, ನೇರ ಪ್ರಸಾರದಲ್ಲಿ ನೀವು ಕೇಳಬಹುದು. ಈ ಕಾರ್ಯಕ್ರಮದ

ಕನ್ನಡ ಅವತರಣಿಕೆ ಪ್ರಸಾರವಾಗಲಿದೆ ರಾತ್ರಿ 9:30. ಇನ್ನು ಎಂದಿನಂತೆ ನಾಳೆ ಬೆಳಿಗ್ಗೆ 6:05 ನಾದೋಪಾಸನೆಯಲ್ಲಿ ಭಕ್ತಿಗೀತೆಗಳು ನಿಮಗಾಗಿ, 7:15 ಶುಭೋದಯ ಕರ್ನಾಟಕ, ಮೊದಲಿಗೆ ಕನ್ನಡ ರತ್ನ ಭಂಡಾರ, ಅನಂತರ ಭಾವಗೀತೆಗಳು ಚಿತ್ರಗೀತೆಗಳು ನಿಮಗಾಗಿ ಮೂಡಿಬರುತ್ತವೆ. ಒಂಬತ್ತು 9:00 ಇಂದಿನ ವಿಶೇಷ, 10:02 ಓಲ್ಡ್ ಈಸ್ ಗೋಲ್ಡ್, 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಸಾಂಗ್ಸ್ ನಿಮಗಾಗಿ, 11:30 ಕಲಾ ಭಾರತಿ, ನಾಳೆ ಮಧ್ಯಾಹ್ನ 12:05 ಕರೆಗೊಂದು ಹಾಡು, ಕರೆ ಮಾಡಿ ಹಾಡು ಕೇಳಿ, 1:20 ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬಹುದು, 12:15 ಸ್ಪಂದನ, ಮತ್ತೊಮ್ಮೆ ಕೇಳಿ, 2:15 ಸ್ಪಂದನ, 2:45 ಚಿತ್ರತಾನ, ಒಂದೇ ಚಿತ್ರದ ಗೀತೆಗಳು, 3:00 ಸಖಿ ಸಹೇಲಿ, 4:00 ಪರಿಮಳ. ಇನ್ನು ಸಂಜೆಯ ಕಾರ್ಯಕ್ರಮಗಳು ಹೀಗಿವೆ. ನಾಳೆ ಸಂಜೆ 5:02 ಕಾರ್ಯಕ್ರಮ ವಿವರಣೆ, 5:05 ಸೇಫ್ ಡ್ರೈವ್ನಲ್ಲಿ ಓಲ್ಡ್ ಈಸ್ ಗೋಲ್ಡ್, 5:15 ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ನಾಳೆ ಸಂಜೆ 6:02 ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ, ವೀರ ಯೋಧರು ರಕ್ಷಣಾ ಸೇವೆಯ ತಾರೆಯರು ಭಾಗವಹಿಸುತ್ತಾರೆ. ಹುತಾತ್ಮರಾದ ಕ್ಯಾಪ್ಟನ್ ಎಂ ವಿ ಪ್ರಾಂಜ್ವಲ್ ಅವರ ಪಾಲಕರಾದ ಶ್ರೀಮತಿ ಅನುರಾಧ ಹಾಗೂ ಶ್ರೀ ಎಂ ವೆಂಕಟೇಶ್. ಈ ಕಾರ್ಯಕ್ರಮದ ಎರಡನೆಯ ಭಾಗ ಪ್ರಸಾರವಾಗಲಿದೆ. ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ. ನಾಳೆ ರಾತ್ರಿ 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ನಾಳೆ ರಾತ್ರಿ 8:02 ಯುವ ಧ್ವನಿ. ಇನ್ನು ಎಂದಿನಂತೆ ನಿಮ್ಮೆಲ್ಲರ ಮೆಚ್ಚಿನ ಕಾರ್ಯಕ್ರಮ ಪ್ರೇಮ ನಿನಾದ ರಾತ್ರಿ 10:02 ಪ್ರಸಾರವಾಗಲಿದೆ. ಪ್ರೀತಿಯ ಕೇಳುಗರೆ, ಇದುವರೆಗೆ ಇಂದು ಮತ್ತು ನಾಳೆ ನಮ್ಮ ನಿಲಯದಿಂದ ನಿಮಗಾಗಿ ಮೂಡಿಬರುವ ಕಾರ್ಯಕ್ರಮಗಳ ವಿವರಣೆಯನ್ನ ಕೇಳಿದ್ರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. 5:08 ಇನ್ನೀಗ ಆರಂಭಿಸೋಣ ಕಾರ್ಯಕ್ರಮ ಓಲ್ಡ್ ಈಸ್ ಗರ್ಲ್ಡ್. ಗಡಿಬಿಡಿ ಗಂಡ ಚಿತ್ರದ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಗಡಿಬಿಡಿ ಗಂಡ ಚಿತ್ರದ ಹಾಡನ್ನ ಕೇಳಿದ್ರಿ. ಕೆಳಗರೆ ಈಗಷ್ಟೇ ಕೇಳಿದ್ರಲ್ಲ, ಈ ಹಾಡಿನ ವಿಶೇಷತೆಯನ್ನ ಗಮನಿಸೋದಾದ್ರೆ ಈ ಹಾಡನ್ನ ನೀವೆಲ್ಲರೂ ನೋಡಿದ್ರೆ ಇದು ಚಿತ್ರೀಕರಣಗೊಂಡಿರುವುದು ಹೇಗೆ ಅಂದ್ರೆ, ನಾಯಕ ಒಬ್ಬ ಸಂಗೀತ ವಿದ್ವಾಂಸನ ಎದುರು ಕೂತ್ಕೊಂಡು ಹಾಡುವಂತಹ ಹಾಡಿದು. ಇಲ್ಲಿ ನಾಯಕ ಮತ್ತೆ ಸಂಗೀತ ವಿದ್ವಾಂಸನ ನಡುವೆ ಒಂದು ಜುಗಲ್ಬಂದಿ ಏರ್ಪಡುತ್ತೆ. ಆ ಎರಡೂ ಧನಿಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಒಬ್ಬರೇ ಹಾಡಿದ್ದಾರೆ. ಜುಗಲ್ಬಂದಿಯ ಹಾಡನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಒಬ್ಬರೇ ಇಬ್ಬರಿಗೂ ಧನಿಯಾಗಿರುವಂತಹ ವಿಶೇಷವಾದ ಹಾಡನ್ನ ಕೇಳಿದ್ರಿ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ 102.9 FM ಅಲ್ಲಿ. ಇನ್ನೀಗ ಒಂದಾಗಿ ಬಾಳು ಚಿತ್ರದ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ. ಈ ಒಂದು ಗೀತೆಯ ರಚನೆ ಗೀತಪ್ರಿಯ ಅವರದು, ವಿಜಯಾನಂದ್ ಅವರ ಸಂಗೀತವಿದೆ.

ಚಿತ್ರ ಅವರ ಧ್ವನಿಯಲ್ಲಿ ಸುಪ್ರಭಾತ ಚಿತ್ರದ ಹಾಡನ್ನ ಕೇಳಿದ್ರಿ. ಚಿ ಉದಯಶಂಕರ್ ಅವರ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಮುಂದಿನ ಹಾಡು ರಶ್ಮಿ ಚಿತ್ರದ್ದು, ಬಿಆರ್ ಛಾಯಾ ಅವರ ಧ್ವನಿಯಲ್ಲಿದೆ. ದೊಡ್ಡರಂಗೇಗೌಡ ಅವರ ರಚನೆಗೆ ಅಗಸ್ತ್ಯ ಅವರ ಸಂಗೀತವಿದೆ.

ರವಿತೇಜ ಕಣ್ಣನ್ನ ಮುಚ್ಚುವ ಹೊತ್ತು ಇದು. 5:30 ಸೂರ್ಯ ಮುಳುಗುವ ಈ ಹೊತ್ತಲ್ಲಿ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ 102.9 FM ಅಲ್ಲಿ. ಇನ್ನೀಗ ಜ್ವಾಲಾಮುಖಿ ಚಿತ್ರದ ಹಾಡು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಬೆಂಗಳೂರು ಲತಾ ಅವರ ಧ್ವನಿಯಲ್ಲಿದೆ. ಚಿ ಉದಯಶಂಕರ್ ಅವರ ರಚನೆಗೆ ಎಂ ರಂಗರಾವ್ ಅವರ ಸಂಗೀತ.

ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಮುಂದಿನ ಹಾಡು ರಥಸಪ್ತಮಿ ಚಿತ್ರದ್ದು. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಚಿವುದಯ ಶಂಕರ್ ಅವರ ರಚನೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ. ನೀ ಯಾರೋ ನಾ ಯಾರೋ ಅನ್ನೋ ಹಾಡು ನಿಮಗಾಗಿ.

0: ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಿ. ಸಮಯ 5:40 ಇನ್ನೀಗ ನ್ಯಾಯವಾಣಿ ಕಾರ್ಯಕ್ರಮ. ಆನಂತರ ಮತ್ತಷ್ಟು ಚಿತ್ರಗೀತೆಗಳು ನಿಮಗಾಗಿ. ಟ್ಯೂನ್ ಮಾಡಿಯೇ ಇರಿ. ಇದು 102.9 FM
1: ಆಕಾಶವಾಣಿ. ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ಇಂದು ನಮ್ಮ ಜೊತೆಗಿದ್ದಾರೆ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರು. ಸರ್, ನಮಸ್ಕಾರ.
3: ನಮಸ್ಕಾರ ಸರ್.
2: ರೈತರ ವಿಷಯವಾಗಿ ನಾವು ಹಿಂದಿನ ಕೆಲವು ಕಾರ್ಯಕ್ರಮಗಳಲ್ಲಿ ಮಾಹಿತಿ ಕೊಡ್ತಾ ಇದ್ವಿ. ಈಗ ರೈತರಿಗೆ ಈ ಬೀಜಗಳ ಮೇಲೆ ಏನಾದರೂ ಹಕ್ಕಿದೆಯೇ, ಮತ್ತೆ ಬೆಲೆ ನಿಯಂತ್ರಣ ಅಥವಾ ಅನೇಕ ಕೆಲವು ವಿಷಯಗಳಲ್ಲಿ, ಆಸ್ತಿ ವಿಷಯದಲ್ಲಿ ಕಾನೂನು ರೈತರ ವಿಷಯವಾಗಿ ಏನೇನು ಹೇಳುತ್ತೆ ಸರ್?
3: ಬೆಳೆಗೆ ಸಂಬಂಧಪಟ್ಟ ಬೀಜಗಳ ಬಗ್ಗೆ ನಾವು ಮಾತಾಡೋದಾದ್ರೆ, ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ವೆರೈಟೀಸ್ ಅಂಡ್ ಫಾರ್ಮರ್ಸ್ ರೈಟ್ಸ್ ಅಂತ ಒಂದು ಕಾನೂನನ್ನು 2001 ಜಾರಿಗೆ ತರಲಾಗಿದೆ. ಇದರಡಿಯಲ್ಲಿ ರೈತರಿಗೆ ಕೆಲವು ವಿಶೇಷ ಹಕ್ಕುಗಳಿವೆ. ಒಂದು, ತಮ್ಮ ಹೊಲದಲ್ಲಿ ಬೆಳೆದ ಬೀಜಗಳನ್ನು, ಬೆಳೆಗೆ ಸಂಬಂಧಪಟ್ಟ ಬೀಜಗಳನ್ನು ಉಳಿಸಿಕೊಳ್ಳಬಹುದು ಮತ್ತು ಇವುಗಳನ್ನು ಮರುಬಿತ್ತನೆಗೆ ಉಪಯೋಗ ಮಾಡಿಕೊಳ್ಳಬಹುದು. ಎರಡನೇದಾಗಿ, ಬೇರೆ ರೈತರ ಜೊತೆ ಈ ಬೀಜಗಳನ್ನು ವಿನಿಮಯ ಮಾಡಿಕೊಳ್ಳಬಹುದು. ಸ್ಥಳೀಯ ಮಾರುಕಟ್ಟೆಯಲ್ಲಿ ಬೀಜ ಮಾರಾಟ ಮಾಡಬಹುದು, ಆದರೆ ಯಾವುದೇ ಬ್ರ್ಯಾಂಡ್ ಹೆಸರಲ್ಲಿ ಮಾರಾಟ ಮಾಡುವಂತಿಲ್ಲ. ಸಾವಿರಾರು ವರ್ಷಗಳಿಂದ ಬಳಕೆಯಲ್ಲಿ ಇರುವಂತಹ ಸ್ಥಳೀಯ ತಳಿಗಳನ್ನು ದಾಖಲಿಸಿ ರಕ್ಷಣೆ ಮಾಡಿಕೊಳ್ಳುವಂತಹ ಹಕ್ಕು ಕೂಡ ಈ ಕಾಯ್ದೆ ಅಡಿಯಲ್ಲಿ ರೈತರಿಗೆ ಕೊಡಲಾಗಿದೆ.
2: ಈಗ ಕೆಲವು ಕಂಪನಿಗಳು ಸರ್ ಇಂಥವರ ರೈತರ ಕಡೆಯಿಂದ ತಗೊಂಡು ಅದನ್ನ ತಮ್ಮದೇ ಬೀಜ ಅನ್ನೋ ರೀತಿಯಲ್ಲಿ ಏನಾದರೂ ಈ ಪೇಟೆಂಟ್ಗಳನ್ನು ಮಾಡ್ಕೋತಾರಲ್ಲ ಸರ್, ಆವಾಗ ಏನಾಗುತ್ತೆ?
3: ಕಂಪನಿಗಳು ಪೇಟೆಂಟ್ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಯಾವಾಗಂದ್ರೆ ಈ ತಂತ್ರಜ್ಞಾನವನ್ನು ಉಪಯೋಗಿಸಿ ಬಿಟಿ ಕಾಟನ್ ಅಥವಾ ಬಿಟಿ ಬದನೆಕಾಯಿ ಅಂತದ್ದು ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಈ ಬೀಜಗಳನ್ನು ಕಂಪನಿಗಳು ಪೇಟೆಂಟ್ ಮಾಡಿಕೊಳ್ಳಬಹುದು. ಆದರೆ ರೈತರು ಈ ಬೀಜ ಒಮ್ಮೆ ಖರೀದಿಸಿ ಬೆಳೆದರೆ ಮತ್ತೆ ಅದೇ ಬೀಜ ಉಳಿಸಿ ಬಿತ್ತಲು ಈ ಕಾಯ್ದೆಯಲ್ಲಿ ಕಂಪನಿಗಳು ಅನುಮತಿ ನೀಡುತ್ತವೆ. ಆದರೆ ಕಂಪನಿ ಬೀಜದ ಗುಣಮಟ್ಟ ಸರಿ ಇಲ್ಲದಿದ್ದರೆ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ಆಯೋಗ ಅಥವಾ ಕನ್ಸ್ಯೂಮರ್ ಕೋರ್ಟ್ನಲ್ಲಿ ದೂರನ್ನು ನೀಡಬಹುದು.
2: ಹಾಗಾಗಿ ಈ ಕಂಪನಿಗಳು ನಮ್ಮ ಬೀಜಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಮುಂದಾಗಬಾರದು ಅಂತ ಹೇಳಿ ಈ ಹಿಂದೆ ಸಾಕಷ್ಟು ಹೋರಾಟಗಳು ನಡೆದಿದ್ವು. ಈಗ ಕೆಲವೊಂದು ಜ್ಞಾನಗಳು ರೈತರಿಗೆ ಸೀಮಿತ ಇರ್ತವೆ, ಅವ್ರಿಗೆ ಗೊತ್ತಿರ್ತದೆ, ಅದು ವಿಜ್ಞಾನಿಗಳಿಗೂ ಕೂಡ ಅದು ಆಶ್ಚರ್ಯ ಆಗುತ್ತೆ. ಆ ರೀತಿಯಾದಂತಹ ಒಂದು ಜ್ಞಾನದ ರಕ್ಷಣೆಯನ್ನ ಮಾಡಬಹುದಾ?
3: ಕೃಷಿಗೆ ಸಂಬಂಧಪಟ್ಟ ಹಾಗೆ ಸ್ಥಳೀಯ ಪ್ರಾದೇಶಿಕವಾದ ಕೆಲವು ಸಾಂಪ್ರದಾಯಿಕ ಜ್ಞಾನಗಳಿವೆ, ಅದರ ರಕ್ಷಣೆ ಮಾಡುವಂಥದ್ದು ಬಹಳ ಅವಶ್ಯಕತೆ. ಮತ್ತೆ ಮುಂದಿನ ಪೀಳಿಗೆಗಳಿಗೆ ಅದನ್ನ ಪಸರಿಸುವಂತ ಜವಾಬ್ದಾರಿ ಕೂಡ ಪ್ರಸ್ತುತ ರೈತರಲ್ಲಿದೆ. ರೈತರ ಸಮುದಾಯ ಶತಮಾನಗಳಿಂದ ಬಳಸುತ್ತಾ ಇರುವಂತಹ ತಳಿ ಇರಬಹುದು ಅಥವಾ ಔಷಧೀಯ ಗಿಡಗಳು, ಕೃಷಿ ವಿಧಾನಗಳನ್ನು ಈ ಕಂಪನಿಗಳನ್ನು ಪೇಟೆಂಟ್ ಮಾಡಿಕೊಳ್ಳದ ಹಾಗೆ ಬಯೋಲಾಜಿಕಲ್ ಡೈವರ್ಸಿಟಿ ಆಕ್ಟ್ ಅಂತ ಹೇಳಿ 2002 ಆಗಿರುವಂತಹ ಕಾಯ್ದೆ ರಕ್ಷಣೆ ನೀಡುತ್ತದೆ. ಸ್ಥಳೀಯ ತಳಿಗಳನ್ನು NBPGR ಅಥವಾ ನ್ಯಾಷನಲ್ ಬ್ಯೂರೋ ಆಫ್ ಪ್ಲಾಂಟ್ ಜೆನೆಟಿಕ್ ರಿಸೋರ್ಸಸ್ ಅನ್ನುವಂಥ ಬ್ಯೂರೋನಲ್ಲಿ ದಾಖಲಿಸಬಹುದು.
2: ಅಂದ್ರೆ ಯಾವುದೇ ರೀತಿಯಾದಂತಹ ನಕಲಿ ಕೃಷಿ ಉತ್ಪನ್ನಗಳನ್ನು ಯಾರಾದರೂ ಮಾರಾಟ ಮಾಡಿದ್ರೆ ಅವಾಗ ರೈತರಿಗೆ ಅದರಿಂದ ರಕ್ಷಣೆ ಇದೆಯಾ?
3: ರಕ್ಷಣೆ ಇದೆ ಖಂಡಿತವಾಗಿ. ಅದರಲ್ಲಿ ಒಂದೇ ಏನಂದ್ರೆ ನಕಲಿ ಬೀಜ ಅಥವಾ ನಕಲಿ ಗೊಬ್ಬರ, ಕೀಟನಾಶಕ ಈ ರೀತಿ ಯಾವುದಾದ್ರೂ ಗಮನಕ್ಕೆ ಬಂದ್ರೆ ತಕ್ಷಣ ಕೃಷಿ ಇಲಾಖೆಗೆ ರೈತರು ದೂರನ್ನು ನೀಡಿ ಅಥವಾ ಬೆಳೆ ಹಾಳಾದರೆ ಅದಕ್ಕೆ ಕನ್ಸ್ಯೂಮರ್ ಕೋರ್ಟ್ ಅಥವಾ ಗ್ರಾಹಕ ವ್ಯಾಜ್ಯರ ಪರಿಹಾರ ಆಯೋಗದಲ್ಲಿ ಪರಿಹಾರವನ್ನು ಕೇಳಬಹುದು. ಅದರ ಒಂದು ಇಲ್ಲಿ ಗಮನಿಸಬೇಕಾದಂಥದ್ದು, ಯಾವುದೇ ರೈತರು ಬೀಜ, ಗೊಬ್ಬರ, ಕೀಟನಾಶಕ ಖರೀದಿಸುವಾಗ ಅದಕ್ಕೆ ಸಂಬಂಧಪಟ್ಟ ಸೂಕ್ತ ಬಿಲ್ ಅನ್ನು ನೀವು ಅಂಗಡಿಯಿಂದ ತೆಗೆದುಕೊಳ್ಳಬೇಕು.
2: ಸಹಜವಾಗಿ ಆ ಬಗ್ಗೆ ಸಾಕಷ್ಟು ಒಂದು ಜಾಗೃತಿ ಮೂಡಿದೆ. ಈಗ ತುಂಬಾ ಧನ್ಯವಾದಗಳು ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರೇ. ನಮಸ್ಕಾರ.
3: ನಮಸ್ಕಾರ.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
0: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ 102.9 FM. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಮುಂದಿನ ಹಾಡು ಇಂದ್ರಜಿತ್ ಚಿತ್ರದ್ದು, SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಂದ್ರಿಕಾ ಅವರ ಧ್ವನಿಯಲ್ಲಿ.

ಕಡಲಿಗೆ ಒಂದು ಕೊನೆ ಇದೆ, ಸ್ನೇಹಕ್ಕೆ ಎಲ್ಲಿದೆ ಅಂತ ಹೇಳಿ ಪ್ರಶ್ನಿಸುವಂತಹ ಹಾಡು ಹೌದಲ್ವಾ ಕೇಳಿದ್ರೆ. ನಮ್ಮ ಸ್ನೇಹಕ್ಕೆ ಕೊನೆ ಅನ್ನೋದೇ ಇರೋದಿಲ್ಲ. ಇನ್ನು ಇವತ್ತು 6:02 ಗಾನಭಜಾನ ಕಾರ್ಯಕ್ರಮದಲ್ಲಿ ನಾವು ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಹಾಡುಗಳನ್ನ ಕೇಳ್ತಾ ಸಾಗೋಣ. ವಿಷಯ ಏನಪ್ಪ ಅಂದ್ರೆ ಮೊಬೈಲ್ ಕಳೆದು ಹೋದ ಆ ಒಂದು ಕ್ಷಣದ ಬಗ್ಗೆ. ಹೌದಲ್ವಾ ಕೇಳಿದ್ರೆ, ಮೊಬೈಲ್ ಕೈಲಿದ್ದಾಗ ಓಕೆ, ಅದೊಂದು

ಅದನ್ನು ನಮ್ಮ ಜೊತೆ ಇದೆ ಅನ್ಸುತ್ತೆ. ಆದರೆ ಅದು ಕಳೆದು ಹೋದರೆ ಎಷ್ಟೆಲ್ಲ ಗಾಬರಿ ಆಗುತ್ತೆ ಅದರ ಬಗ್ಗೆ, ಅಂದರೆ ಆ ಮೊಬೈಲ್ನ ಬೆಲೆ ನಮಗೆ ಗೊತ್ತಾಗತ್ತೆ. ಸೊ ಈ ಒಂದು ವಿಷಯದ ಬಗ್ಗೆ ನಾವು ಇವತ್ತಿನ ಸೇಫ್ ಡ್ರೈವ್ನ ಗಾನ ಭಜನ ಕಾರ್ಯಕ್ರಮದಲ್ಲಿ ಮಾತಾಡೋಣ. ಮೊಬೈಲ್ ಕಳೆದು ಹೋದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆನೂ ತಿಳಿದುಕೊಳ್ಳೋಣ. ಹಾಗೆ ನೀವು ಸಹ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಬಹುದು. ನಿಮ್ಮ ಮೊಬೈಲ್ ಯಾವಾಗಲಾದರೂ ಕಳೆದು ಹೋಗಿತ್ತಾ, ಎಲ್ಲಿ ಕಳೆದು ಹೋಗಿತ್ತು, ಸಿಕ್ಕಿದೆಯಾ, ಇದ್ರ ಬಗ್ಗೆ ಎಲ್ಲ ಹಂಚ್ಕೊಳ್ಬೋದು. ಹಾಗೆ ಮೊಬೈಲ್ ಕಳೆದು ಹೋದಾಗ ನಮಗೆ ಮೊದಲು ನೆನಪಾಗೋದು ಏನು ಅನ್ನೋದ್ರ ಬಗ್ಗೆನೂ ಮಾತಾಡ್ಬೋದು. ಫೋಟೋಸಾ? ಹೌದಲ್ವಾ, ಅಯ್ಯೋ ನನ್ನ ಮೊಬೈಲ್ ಕಳೆದೋಗಿದೆ, ಅಲ್ಲಿ ಎಷ್ಟೊಂದು ಹಳೆಯ ಫೋಟೋಗಳು ಇತ್ತು ಅನ್ನೋ ಗೊಂದಲ ಸಹ ನಮ್ಮನ್ನು ಕಾಡುತ್ತೆ. ಹಾಗೆ ಕಾಂಟ್ಯಾಕ್ಟ್ಸ್ಗಳು ಸಹ ಮಿಸ್ ಆಗಿಬಿಡುತ್ತೆ ಎಷ್ಟೋ ಜನರದ್ದು. ಹಾಗೆಯೇ ಮೊಬೈಲ್ನಲ್ಲಿ ನಮ್ಮ ಫೇವ್ರೆಟ್ ಹಾಡುಗಳು ಸಹ ಸೇವ್ ಆಗಿರುತ್ತೆ, ಅವುಗಳು ಸಹ ಮಿಸ್ ಆಗುತ್ತೆ. ಹಾಗಾದರೆ ಮೊಬೈಲ್ ಕಳೆದುಕೊಂಡ ಆ ಒಂದು ಕ್ಷಣ ಈ ವಿಚಾರವಾಗಿ ಮಾತಾಡ್ತಾ 6:02 ಸೇಫ್ ಡ್ರೈವ್ನಲ್ಲಿ ಹಾಡುಗಳ ಜೊತೆಗೆ ಸಾಗೋಣ. ಇದು 102.9 FM. ಇನ್ನೀಗ ಸಮಯದ ಗೊಂಬೆ ಚಿತ್ರದ ಹಾಡು, ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ರಚನೆಗೆ ಎಂ ರಂಗರಾವ್ ಅವರ ಸಂಗೀತವಿದೆ. ಆಕಾಶ ಕೆಳಗೇಕೆ ಬಂತು, ಈ ಭೂಮಿ ಮೇಲೇಕೆ ಹೋಯಿತು ಅಂತ ಕೇಳ್ತಾ ಇದ್ದಾರೆ. ಕೇಳಿ ಈ ಹಾಡು.

ಕಾಮಿನಿ ಕಂಗಳು ಎಲ್ಲಿ ತುಟಿಗಳು ಎಲ್ಲಿ ಕಂಗಳು ಎಲ್ಲಿ ತುಟಿಗಳು ಎಲ್ಲಿ ಒಂದು ಕಾಣದೆ ಏನು ತೋರದೆ ಒಂದು ಕಾಣದೆ ಏನು

ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಕೊನೆಯ ಹಾಡು ಮನೆ ದೇವರು ಚಿತ್ರದ್ದು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ.

0: ಪರ್ಲಿಸ್ ಗೋಲ್ಡ್ ಕಾರ್ಯಕ್ರಮ ಇದುವರೆಗೆ ಕೇಳ್ತಾ ಇದ್ರಿ. ಸಮಯ 6 ಗಂಟೆ. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಸೇರಿದಂತೆ ಹಲವು ಕೇಂದ್ರ ಸಚಿವರು ಇಂದು ತ್ರಿವರ್ಣ ಧ್ವಜ ಹಾರಿಸುವ ಮೂಲಕ ಹರ್ ಘರ್ ತಿರಂಗಾ ಅಭಿಯಾನದಲ್ಲಿ ಪಾಲ್ಗೊಂಡರು. ಈ ವರ್ಷ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಗೆ ಚೀನಾ ಮತ್ತು ರಷ್ಯಾ ತಮ್ಮ ಬೆಂಬಲವನ್ನು ಪುನರುಚ್ಚರಿಸಿವೆ. ಭಾರತ 4ನೇ ಬಾರಿಗೆ ಬ್ರಿಕ್ಸ್ ಅಧ್ಯಕ್ಷತೆ ವಹಿಸಿದೆ. ಚೀನಾ ರಾಯಭಾರಿ ಕ್ಸೂಫಿ ಹಾಂಗ್ ಮತ್ತು ರಷ್ಯಾದ ಉಸ್ತುವಾರಿ ಡಿ ಅಫೇರ್ಸ್ ರೋಮನ್ ಬಾಬುಷ್ಕಿನ್ ಅವರು ಇಂದು ನವದೆಹಲಿಯಲ್ಲಿ ವಿವೇಕಾನಂದ ಇಂಟರ್ನ್ಯಾಷನಲ್ ಫೌಂಡೇಶನ್ ಆಯೋಜಿಸಿದ್ದ ಬ್ರಿಕ್ಸ್ ರಾಯಭಾರಿಗಳ ದುಂಡುಮೇಜಿನ ಚರ್ಚೆಯಲ್ಲಿ ಭಾಗವಹಿಸಿದ್ದರು. 80ನೇ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ನವದೆಹಲಿಯ ಕೆಂಪುಕೋಟೆಯಲ್ಲಿ ಇಂದು ಪೂರ್ಣ ಪ್ರಮಾಣದ ಮೆರವಣಿಗೆ ತಾಲೀಮು ನಡೆಯಿತು. 150 ವರ್ಷಗಳ ವಂದೇ ಮಾತರಂ ಸಂಭ್ರಮ ಹಾಗೂ 2047ರ ವಿಕಸಿತ ಭಾರತಕ್ಕಾಗಿ ಯುವಶಕ್ತಿ ಎಂಬ ಈ ವರ್ಷದ ಘೋಷವಾಕ್ಯ ಪ್ರತಿಬಿಂಬಿಸುವಲ್ಲಿ ಈ ತಾಲೀಮು ನಡೆಯಿತು ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಮಂತ್ರಾಲಯದ ಧರ್ತಿ ಆಬಾ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನ ಯೋಜನೆಯಡಿ ಚಿತ್ರದುರ್ಗ ಜಿಲ್ಲೆಯ ಆಯ್ಕೆಯಾದ 87 ಗ್ರಾಮಗಳಲ್ಲಿ ಇಂದಿನಿಂದ ಇದೇ 15ರವರೆಗೆ 3 ದಿನಗಳ ಕಾಲ ವಿಶೇಷ ಜನ್ ಸುನ್ವಾಯಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಬಾರದು ಎಂದು ಆಗ್ರಹಿಸಿ ವಿವಿಧ ಕನ್ನಡಪರ ಸಂಘಟನೆಗಳು ಇಂದು ಕರೆ ನೀಡಿದ್ದ ಬಂದ್ಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 114 ಅಂಕಗಳು ಏರಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 78,080 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 40 ಅಂಕಗಳು ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 24,396 ಅಂಕಗಳು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.44 ರೂಪಾಯಿಯಷ್ಟಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಹಾಗೂ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.
2: ಮನೆಯೆಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು, 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳೋದಿಲ್ವೇನು? ಶುದ್ಧ ಉಪ್ಪು ಬಿಳಿ ಸ್ವಚ್ಛ ಫ್ರೀ ಫ್ಲೋ ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
3: ಹಾಗೆ ಹೇಳು ಮತ್ತೆ.
2: ನಿರ್ಮಾ ಶುದ್ಧ ಉಪ್ಪು.
4: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
5: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
6: August 14, 1947 ಭಾರತ ಕೆ ಇತಿಹಾಸ ಕಾ ವೋ ರಕ್ತ ರಂಜಿತ ದಿನ ಜಬ್ ದೇಶ ಕಾ ವಿಭಾಜನ್ ಹುವಾ ಔರ್ ಲಾಖೋ ಲೋಗೋ ನೇ ಇಸ್ ಬಂಟ್ವಾರೆ ಕಿ ತ್ರಾಸದಿ ಸಹಿ ವಿಭಾಜನ್ ಕೆ ಕಾರಣ ಲೋಗೋ ಕೋ ಅಪ್ನಾ ಘರ್ ಪರಿವಾರ ಜಮೀನ್ ಔರ್ ಸಂಪತ್ತಿ ಭಿ ಛೋಡ್ನಿ ಪಡಿ. ಅಸಹನೀಯ ಪೀಡಾ ಸೆ ಜೂಜತೆ ಇನ್ ಮಜಬೂರ್ ಔರ್ ವಿಸ್ಥಾಪಿತ ಲೋಗೋ ಕೋ ನಿರ್ಮಮ ಹಿಂಸಾ ಕಾ ಸಾಮ್ನಾ ಕರ್ನಾ ಪಡಾ. ವರ್ಷ 2021 ಮೇ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜೀ ನೇ ವಿಭಾಜನ್ ಕಿ ಅಸಹನೀಯ ಪೀಡಾ ಔರ್ ದುಃಖ ಸೆ ಗುಜರೆ ಲೋಗೋ ಕೋ ಯಾದ ಕರ್ ಔರ್ ಉನ್ಹೇ ಶ್ರದ್ಧಾಂಜಲಿ ಅರ್ಪಿತ ಕರ್ನೆ ಹೇತು ವಿಭಾಜನ ವಿಭೀಷಿಕಾ ಸ್ಮೃತಿ ದಿವಸ್ ಕಿ ಘೋಷಣಾ ಕಿ. ಆಯ್ಯೆ 14 ಅಗಸ್ತ್ 2026 ಕೋ ಬಂಟ್ವಾರೆ ಔರ್ ಉಸ್ ಸಮಯ ಹುಯಿ ಕ್ರೂರ ಹಿಂಸಾ ಕೆ ಶಿಕಾರ್ ಹುಯೆ ಲೋಗೋ ಕೋ ಅಪ್ನಿ ಶ್ರದ್ಧಾಂಜಲಿ ಅರ್ಪಿತ ಕರ್ ಅಪ್ನೆ ಆಸ್ ಪಾಸ್ ಹೋನೆ ವಾಲೆ ಸೈಲೆಂಟ್ ಮಾರ್ಚ್ ಮೇ ಭಾಗೀದಾರಿ ಕರ್ತೆ ಹುಯೆ ಉನ್ಕಿ ಯಾದ್ ಮೇ ಏಕ್ ಮಿನಿಟ್ ಕಾ ಮೌನ್ ಧಾರಣ ಕರ್.
5: ಆತ್ಮೀಯ ಕೇಳುಗರೆ, 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಬಿಎಸ್ಎನ್ಎಲ್ ನೀಡುತ್ತಿರುವ ಸ್ಪೆಷಲ್ ಫ್ರೀಡಂ ಪ್ಲಾನ್ಸ್ ಕುರಿತು ವಿಶೇಷ ಸಂದರ್ಶನ ಮೂಡಿಬರಲಿದೆ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ನಾಳೆ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಬಿಎಸ್ಎನ್ಎಲ್ ಕರ್ನಾಟಕ ವಲಯ ಬೆಂಗಳೂರು. ಬಿಎಸ್ಎನ್ಎಲ್ ಕನೆಕ್ಟಿಂಗ್ ಇಂಡಿಯಾ.
0: ನಮಸ್ಕಾರ, ಗುಡ್ ಈವ್ನಿಂಗ್. ಇದು 102.9 FM ಕಾರ್ಯಕ್ರಮ ಸೇಫ್ ಡ್ರೈವ್ನಲ್ಲಿ ಗಾನ ಬಜಾನ. ಇವತ್ತು ನಾವು ಗಾನ ಬಜಾನ ಕಾರ್ಯಕ್ರಮದಲ್ಲಿ ಮಾತನಾಡ್ತಿರುವ ವಿಷಯ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಕೇಳಿದ್ರೆ ಪ್ರತಿಯೊಬ್ಬರ ಜೀವನದಲ್ಲಿಯೂ ಈ ಒಂದು ಘಟನೆ ನಡೆದೇ ಇರುತ್ತೆ, ಅನುಭವಕ್ಕೆ ಬಂದಿರುತ್ತೆ. ಆ ವಿಷಯದ ಬಗ್ಗೆ ಮಾತಾಡ್ತಾ ಸಾಗೋಣ. ಹೌದು, ಮೊಬೈಲ್ ಕಳೆದು ಹೋದ ಆ ಕ್ಷಣ ಹೇಗಿತ್ತು ಅನ್ನೋದ್ರ ಬಗ್ಗೆ ಮಾತಾಡೋಣ. ನಿಮ್ಮ ಕೈಯಲ್ಲಿ ಮೊಬೈಲ್ ಇಲ್ಲ ಅಂದ್ರೆ ಏನಾಗತ್ತೆ? ಒಂದು ನಿಮಿಷ ಯೋಚನೆ ಮಾಡಿ ನೋಡಿ. ಮೊದಲು ಜೇಬಿಗೆ ಕೈ ಹೋಗುತ್ತೆ, ಮೊಬೈಲ್ ಅಲ್ಲಿಲ್ಲ, ಮತ್ತೊಂದು ಜೇಬು ಅಲ್ಲೂ ಇಲ್ಲ. ಸರಿ, ಬ್ಯಾಗ್ ಓಪನ್ ಮಾಡ್ತೀರಾ, ಅದರೊಳಗಡೆ ಪುಸ್ತಕ ಇದೆ, ಪೆನ್ ಇದೆ, ಚಾರ್ಜರ್ ಇದೆ, ವಾಟರ್ ಬಾಟಲ್ ಎಲ್ಲವೂ ಇದೆ. ಆದರೆ ನಮಗೆ ಬೇಕಾಗಿರುವಂತಹ ನಮ್ಮ ಮೊಬೈಲ್ ಅಲ್ಲಿ ಕಾಣ್ತಾ ಇಲ್ಲ. ಆ ಕ್ಷಣ ನಮಗೆ ಏನನ್ಸುತ್ತೆ? ಹೌದಲ್ವಾ, ತುಂಬ ಗೊಂದಲ ಆಗುತ್ತೆ. ಅಯ್ಯೋ, ನನ್ನ ಮೊಬೈಲ್ ಕಾಣ್ತಾ ಇಲ್ವಲ್ಲ, ಎಲ್ಲಿ ಹೋಯಿತು ಅಂತ ಹೇಳಿ. ಮೊಬೈಲ್ ಕಳೆದುಕೊಂಡ ಆ ಒಂದು ಕ್ಷಣದ ಬಗ್ಗೆ ಮಾತಾಡ್ತಾ ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ಹಾಡುಗಳ ಜೊತೆಗೆ ಸಾಗೋಣ. ಮೊಬೈಲ್ ಕಳೆದೋದಾಗ ಏನು ಮಾಡಬೇಕು ಅನ್ನೋದ್ರ ಬಗ್ಗೆನೂ ತಿಳಿದುಕೊಳ್ಳೋಣ. ಟ್ಯೂನ್ ಮಾಡಿಯೇ ಇರಿ, ಇದು 102.9 FM.

ಕೆಳಗುರಿ, ಇವತ್ತಿನ ದಿನಗಳಲ್ಲಿ ಮೊಬೈಲ್ ಅನ್ನೋದು ಬರೀ ಒಂದು ಸಾಧನವಾಗಿ ಉಳಿದಿಲ್ಲ. ನಮ್ಮ ಕಾಂಟ್ಯಾಕ್ಟ್ಸ್, ಫೋಟೋಸ್, ಮೆಸೇಜಸ್, ನೋಟ್ಸ್, ಮೆಮೊರೀಸ್ ಎಲ್ಲವೂ ಮೊಬೈಲಲ್ಲಿ ಇರುತ್ತೆ. ಕೆಲವೊಮ್ಮೆ ನಮ್ಮ ದಿನಚರ್ಯ ಅರ್ಧಕ್ಕಿಂತ ಹೆಚ್ಚು ಮಾಹಿತಿ ಅದರೊಳಗೆ ಇರುತ್ತೆ ಅಂತಲೇ ಹೇಳ್ಬೋದು. ಹೀಗಾಗಿ ಮೊಬೈಲ್ ಕಳೆದು ಹೋದಾಗ ಒಂದು ಫೋನ್ ಕಳೆದೋಗಿದೆ ಅಂತ ಅನ್ಸಲ್ಲ, ನಮ್ಮ ಜೊತೆಗಿನ ಒಂದು ಚಿಕ್ಕ ಜಗತ್ತೇ ಕಳೆದು ಹೋಗಿದೆಯೇನೋ ಅನ್ಸುತ್ತೆ. ನೀವು ಸಹ ಮೊಬೈಲ್ ಅನ್ನ ಕಳೆದುಕೊಂಡಿದ್ದೀರಾ? ಕಳೆದುಕೊಂಡು ಕೊನೆಗೆ ಅದು ಸಿಕ್ಕಿದ್ಯಾ? ಇದ್ರ ಬಗ್ಗೆ ಎಲ್ಲ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿ. ಹಾಗೆ ಮೊಬೈಲ್ ಕಳೆದು ಹೋದಾಗ ನಿಮ್ಗೆ ಮೊದಲು ನೆನಪಾಗೋದೇನು? ಅದರಲ್ಲಿ ಇರುವಂತಹ ಫೋಟೋಸಾ, ಕಾಂಟ್ಯಾಕ್ಟ್ಸಾ, ಅಥವಾ ವಾಟ್ಸಾಪ್ ಏನಾದರೂ ನೆನಪಾಗತ್ತಾ? ಹಾಗೆ ಮೊಬೈಲ್ನಲ್ಲಿ ಇರುವಂತಹ ನಿಮ್ಮ ಫೇವ್ರೆಟ್ ಹಾಡುಗಳು ನೆನಪಾಗತ್ತಾ? ಏನ್ ನೆನಪಾಗತ್ತೆ ಮೊಬೈಲ್ ಕಳೆದೋಯ್ತು ಅಂದ ತಕ್ಷಣ ಅನ್ನೋದನ್ನು ಬರೆದು ಕಳಿಸ್ಬಹುದು. ನಮ್ಮ ಸಂಖ್ಯೆ 9483091029. ಮತ್ತೊಮ್ಮೆ 9483091029 ಈ ಸಂಖ್ಯೆಗೆ

ಬೆಳಗಿನಿಂದ ಸಂಜೆವರೆಗೂ ನಮ್ಮ ಜೊತೆನೇ ಇರುವಂತಹ ಫೋನ್ ನಮ್ಮ ಜಗತ್ತಿನ ಒಂದು ಪುಟ್ಟ ಜಗತ್ತು ಅಂತಲೇ ಹೇಳ್ಬೋದು. ಅಂತಹ ಫೋನ್ ಕಾಣೆಯಾಯಿತು, ಕಳೆದೋಯ್ತು ಅಂದರೆ ತುಂಬ ಬೇಜಾರಾಗತ್ತೆ ಅಲ್ವಾ ಕೇಳುಗರೆ? ಮೊಬೈಲ್ ಸಿಗ್ತಾ ಇಲ್ಲ, ಕಾಣಿಸ್ತಾ ಇಲ್ಲ ಅಂದಾಗ ನಮ್ಮ ಸರ್ಚ್ ಆಪರೇಷನ್ ಶುರುವಾಗತ್ತೆ. ಮನೆಯಲ್ಲೇ ಇದ್ದರೆ ಎಲ್ಲಿರ್ಬೋದು, ಅಡುಗೆ ಮನೆಯಲ್ಲಿದೆಯಾ, ಸೋಫಾ ಮೇಲಿದೆಯಾ, ಮೊಬೈಲ್ ತಗೊಂಡು ಎಲ್ಲಿಗೆ ಹೋಗಿದೆ

ನಾನು ಅಂತೆಲ್ಲ ನಾವು ಪ್ರಶ್ನೆಗಳನ್ನ ಕೇಳ್ಕೊಳ್ತೇವೆ. ಕೊನೆಗೆ ಮನೆಯವರನ್ನ ಸಹ ಕೇಳ್ತೀವಿ, ನನ್ನ ಫೋನ್ ನೋಡಿದ್ರಾ ಅಂತ ಹೇಳಿ. ಆ ಫೋನ್ ಏನಾದರೂ ಅವ್ರ ಹತ್ರ ಇತ್ತು ಮತ್ತೆ ಸಿಕ್ತು ಅಂದ್ರೆ ಸರಿ, ಫೋನ್ ಸಿಗ್ಲಿಲ್ಲ ಅಂದಾಗ ತುಂಬಾ ಬೇಜಾರಾಗತ್ತೆ. ಹಾಗಾದ್ರೆ ಫೋನ್ ಏನಾದರೂ ಅಂದ್ರೆ ಈ ಒಂದು ಫೋನ್ ಕಳೆದುಕೊಳ್ಳುವಂತಹ ಸಂದರ್ಭಗಳು ಅನೇಕ ಜನರ ಜೀವನದಲ್ಲಿ ಬಂದು ಹೋಗಿರುತ್ತೆ. ಹಾಗಾಗಿ ಫೋನ್ ಕಳೆದೋಯ್ತು ಅಂದಾಗ ನಾವು ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದಾದ್ರೆ, ಮೊಬೈಲ್ ಕಳೆದೋದಾಗ ಮೊದಲಿಗೆ ಗಾಬರಿ ಆಗಬಾರದು, ನಮ್ಮ ಫೋನ್ಗೆ ಕಾಲ್ ಮಾಡಿ ನೋಡ್ಬೇಕಾಗತ್ತೆ, ಸುತ್ತಮುತ್ತ ಹುಡುಕ್ಬೇಕಾಗತ್ತೆ, ಕೊನೆಯದಾಗಿ ನೀವು ಎಲ್ಲಿಗೆ ಹೋಗಿದ್ರಿ, ಯಾವ ಸ್ಥಳಕ್ಕೆ ಹೋಗಿದ್ರಿ ಅನ್ನೋದನ್ನ ನೆನಪು ಮಾಡಿಕೊಳ್ಳೋದು ಬಹಳ ಮುಖ್ಯ. ಒಂದು ವೇಳೆ ಫೋನ್ ಸಿಗಲಿಲ್ಲ ಅಂದ ಪಕ್ಷದಲ್ಲಿ ಆಗ ಒಂದಷ್ಟು ಯೋಚನೆ ಮಾಡಬೇಕಾಗತ್ತೆ, ಅಕೌಂಟ್ ಸೆಕ್ಯೂರಿಟಿ ಬಗ್ಗೆ ಗಮನವನ್ನು ಕೊಡಬೇಕಾಗತ್ತೆ, ಅಗತ್ಯ ಇದ್ರೆ ಸರ್ವಿಸ್ ಪ್ರೊವೈಡರ್ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಬೇಕಾಗತ್ತೆ ನನ್ನ ಮೊಬೈಲ್ ಕಳೆದೋಗಿದೆ ಅಂತ ಹೇಳಿ. ಯಾಕಂದರೆ ಮೊಬೈಲ್ ಕಳೆದೋಗಿದೆ ಅಂದರೆ ಅದರೊಳಗೆ ನಮ್ಮ ಅನೇಕ ವೈಯಕ್ತಿಕ ಮಾಹಿತಿಗಳು ಇರುತ್ತೆ, ಅದನ್ನು ಸುರಕ್ಷಿತವಾಗಿ ಇಟ್ಕೊಳ್ಳೋದು ಬಹಳ ಮುಖ್ಯ. ಹಾಗಾಗಿ ಮೊಬೈಲ್ ಕಳೆದೋಗಿದೆ ಅಂದಾಗ, ಹುಡುಕಿದ್ರೂ ಸಿಗಲಿಲ್ಲ ಅಂದಾಗ ಹೆಚ್ಚು ಸಮಯ ವ್ಯರ್ಥ ಮಾಡದೆ ಕಂಪ್ಲೇಂಟ್ ಕೊಡಬೇಕಾಗತ್ತೆ. ಇನ್ನು ಅನೇಕ ವಿಚಾರಗಳಿವೆ ಮಾತಾಡೋಣ ಅದ್ರ ಬಗ್ಗೆ. ಈಗ ಒಂದು ಹಾಡು.

ಸೇಫ್ ಡ್ರೈವ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. 102.9 ಎಫ್ಎಂ ಅಲ್ಲಿ 6:23 ಮೊಬೈಲ್ ಕಳೆದುಕೊಂಡ ಆ ಒಂದು ಕ್ಷಣ, ಈ ವಿಷಯದ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಕೆಳಗ್ರೆ ಮೊಬೈಲ್ ಕಳೆದುಕೊಂಡಾಗ ಮಾತ್ರ ಅದರ ಬೆಲೆ ಗೊತ್ತಾಗುತ್ತೆ. ಪ್ರತಿದಿನ ನಮ್ಮ ಕೈಯಲ್ಲೇ ಇರುವಂತಹ ಈ ಒಂದು ಚಿಕ್ಕ ಸಾಧನ ನಮ್ಮ ಸ್ನೇಹಿತರನ್ನ ಸಂಪರ್ಕ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ದೂರದಲ್ಲಿ ಇರುವಂತಹ ಕುಟುಂಬವನ್ನ ಹತ್ತಿರ ಮಾಡುತ್ತೆ. ನಮ್ಮ ನೆನಪುಗಳನ್ನ ಉಳಿಸುತ್ತೆ. ಅಂದ್ರೆ ನಾವು ಎಲ್ಲಾದರೂ ಹೋದ್ರೆ ಫೋಟೋ ತೆಗೆದುಕೊಳ್ತೀವಿ, ಈಗೆಲ್ಲ ಸೆಲ್ಫಿ ಇರುತ್ತೆ. ಹಾಗಾಗಿ ನಮ್ಮ ನೆನಪುಗಳನ್ನ ಉಳಿಸುವ ಸಾಧನ ಅಂದ್ರೆ ಅದು ಮೊಬೈಲ್. ಹಾಗೆ ಇಂಥ ಒಂದು ಮೊಬೈಲ್, ನಮ್ಮ ಜೀವನದ ಒಂದು ಭಾಗವೇ ಆಗಿರುವಂತಹ ಮೊಬೈಲ್ ಕಳೆದು ಹೋದರೆ ಏನಾಗತ್ತೆ, ಆ ಕ್ಷಣ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಅನೇಕರು ಸಂದೇಶ ಕಳಿಸ್ಕೊಟ್ಟಿದ್ದೀರಿ, ನಾನು ಮೊಬೈಲನ್ನು ಕಳೆದುಕೊಂಡಿದ್ದೆ, ಕೊನೆಗೆ ಸಿಕ್ಕಿದೆ ಅಂತಲೂ ಅನೇಕರು ಹೇಳ್ತಾ ಇದ್ದೀರಿ. ನಿಮ್ಮ ಮೆಸೇಜ್ಗಳನ್ನು ಓದಲಾಗತ್ತೆ. ನೀವು ಸಹ ಮೆಸೇಜ್ ಮಾಡಿ 9483091902 ಈ ಸಂಖ್ಯೆಗೆ.

ಕೇಳುಗರೆ, ನಮ್ಮ ಮೊಬೈಲ್ ಕಳೆದೋದ್ರೆ ಖಂಡಿತ ನಮಗೆ ಆತಂಕ ಆಗತ್ತೆ. ಅದೊಂದು ಜೀವನದ ಪಾಠ ಅಂತಾನೆ ಹೇಳ್ಬೋದು. ಆದರೆ ನಮ್ಮ ಕೈಲಿ ಇರುವಂತಹ ಮೊಬೈಲ್ಗಿಂತ ನಮ್ಮ ಬದುಕಿನಲ್ಲಿ ಇರುವಂತಹ ಮನುಷ್ಯರು ಮುಖ್ಯ ಆಗ್ತಾರೆ, ಸಂಬಂಧಗಳು ಮುಖ್ಯ ಆಗತ್ತೆ. ಆದರೆ ಅಂತಹ ಸಂಬಂಧವನ್ನು ಬೆಸೆಯುವಂತಹ ಮೊಬೈಲನ್ನು ಸಹ ನಾವು ಜೋಪಾನವಾಗಿ ಇಟ್ಕೊಳ್ಬೇಕು, ಅದರೊಳಗಡೆ ಇರುವಂತಹ ಮಾಹಿತಿಯನ್ನು ಸುರಕ್ಷಿತವಾಗಿ ಇಟ್ಕೊಳ್ಬೇಕು. ನಿಮ್ಮ ಮೊಬೈಲ್ ನಿಮ್ಮ ಜೇಬಿನಲ್ಲಿ ಸುರಕ್ಷಿತವಾಗಿ ಇರಲಿ ಅಂತ ಹಾರೈಸ್ತಾ ಅನೇಕರು ಸಂದೇಶ ಕಳಿಸಿದ್ದೀರಿ. ಮೊಬೈಲ್ ಕಳೆದು ಹೋದ ಆ ಕ್ಷಣ ಈ ಒಂದು ವಿಷಯದ ಬಗ್ಗೆ ಕವಿತಾ ಶ್ರೀನಿವಾಸ್ ಅವರು ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ನಾನು ಸಹ ಮೊಬೈಲನ್ನು ಒಂದು ಮದುವೆಯಲ್ಲಿ ಕಳೆದುಕೊಂಡ್ಬಿಟ್ಟೆ. ತುಂಬ ನೋವಾಯಿತು, ತುಂಬ ಬೇಸರ ಆಯಿತು. ಬ್ಯಾಗಲ್ಲಿ ಎಷ್ಟು ಹುಡುಕಿದ್ರೂ ಮೊಬೈಲ್ ಸಿಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದು. ಇನ್ನು ಸುರೇಂದ್ರ ಕುಂದಾಪುರ, ಶುಭ ಸಂಜೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ನನ್ನ ಮೊಬೈಲ್ ಸಹ ಕಳೆದು ಹೋಗಿ ಮತ್ತೆ ಸಿಕ್ತು ಅಂದರೆ ಯಾರೋ ಪುಣ್ಯಾತ್ಮವು ತಂದುಕೊಟ್ರು ನನಗೆ ವಾಪಸ್ ಮೊಬೈಲನ್ನು. ಆಗ ನನಗೆ ಬಹಳ ಖುಷಿಯಾಯಿತು. ಮೊಬೈಲ್ ಕಳೆದು ಹೋದರೆ ಆ ಒಂದು ಕಷ್ಟ ಏನು ಅಂತ ಕಳೆದುಕೊಂಡವ್ರಿಗಷ್ಟೇ ಗೊತ್ತಿರುತ್ತೆ. ಹಾಗಾಗಿ ದಯಮಾಡಿ ಬೇರೆ ಯಾರದೇ ಮೊಬೈಲ್ ಸಿಕ್ಕರು ಅದನ್ನು ವಾಪಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸುರೇಂದ್ರ ಕುಂದಾಪುರದಿಂದ. ಹಾಗೆ ನಳಿನಾಗೌಡ ಟಿ ದಾಸರಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ನಾನು ಒಮ್ಮೆ ಮೊಬೈಲನ್ನು ಕಳೆದುಕೊಂಡಿದ್ದೆ. ಆ ಮೊಬೈಲ್ಗೆ ಮತ್ತೆ ಕಾಲ್ ಮಾಡಿದಾಗ ಆ ಮೊಬೈಲನ್ನು ಅಂದರೆ ಸಿಕ್ಕಿದವರು ನನಗೆ ವಾಪಸ್ ಕೊಟ್ಟಿದ್ದಾರೆ. ನನಗೆ ಬಹಳ ಖುಷಿಯಾಯಿತು ಅಂತ ಹೇಳ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಚಿಕ್ಕೋಡ ಅವರು ಸಹ ಚಿಕ್ಕೋಡ ಗ್ರಾಮದ ಶ್ರೀಶೈಲತೆಯಲ್ಲಿ ಅವರು ಮೆಸೇಜ್ ಮಾಡಿದ್ದಾರೆ. 2010 ನಾನು ಮೊದಲ ಬಾರಿಗೆ ಮೊಬೈಲನ್ನು ತೆಗೆದುಕೊಂಡಿದ್ದು. ತೆಗೆದುಕೊಂಡ ಖುಷಿಯಲ್ಲೇ ಇದ್ದಾಗ ಕೆಲವು ದಿನಗಳ ನಂತರ ಮೊಬೈಲ್ ಕಳೆದೋಯ್ತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅನೇಕರು ಮೆಸೇಜ್ ಮಾಡಿದ್ದೀರಿ. ವಿಶ್ವನಾಥ್ ಅರುಣ ತಾವರೆಕೆರೆ BTM ಲೇಔಟಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಪ್ರತಿಯೊಂದು ಸಂಬಂಧಗಳನ್ನು ಕಾಪಿಡೋದು ಮೊಬೈಲ್ ಅಂದರೆ ಆ ಮೊಬೈಲಲ್ಲಿ ಅನೇಕ ಗುಪ್ತ ವಿಚಾರಗಳು ಇರುತ್ತೆ, ನಮ್ಮ ಅನೇಕ ಮಾಹಿತಿಗಳು ಇರುತ್ತೆ. ಹಾಗಾಗಿ ಅದನ್ನು ಜೋಪಾನವಾಗಿ ಇಟ್ಕೊಳ್ಬೇಕು. ಹಳೆಯ ಫೋಟೋಗಳು ಕಳೆದೋಗ್ಬಿಡುತ್ತೆ, ಆವಾಗ ತುಂಬ ದುಃಖ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮೊಬೈಲ್ ಕಳೆದೋಗೋದಿರಲಿ, ಮನೆಯಲ್ಲಿ ಇಟ್ಟು ಒಂದು ಕ್ಷಣ ಏನಾದರೂ ಎಲ್ಲಿ ಇಟ್ಟಿದ್ದೀನಿ ಅಂತ ಆ ಜಾಗ ಮರ್ತೋದ್ರೇ ನಾವು ತುಂಬಾ ಆತಂಕ ಆಗುತ್ತೆ. ಈಗಂತೂ ಮೊಬೈಲ್ ಇಲ್ಲ ಅಂದರೆ ಯಾವುದೂ ನಡೆಯೋದೇ ಇಲ್ಲ. ಡಾಕ್ಯುಮೆಂಟ್ಸ್ ಇರುತ್ತೆ, ಹಣದ ಚಿಂತೆ ಆಗುತ್ತೆ ಮೊಬೈಲ್ ಕಳೆದೋದ್ರೆ. ಸೊ ಮೊಬೈಲ್ ತುಂಬ ಮುಖ್ಯ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ ಹೇಳ್ತಾ ಇದ್ದಾರೆ, ಒಮ್ಮೆ 6 ವರ್ಷದ ನನ್ನ ಮೊಮ್ಮಗ ಫ್ರಿಡ್ಜ್ನಲ್ಲಿ ಮೊಬೈಲನ್ನು ಇಟ್ಬಿಟ್ಟು ಬಂದಿದ್ದ. ನಾವು ಎಲ್ಲಿ ಹುಡುಕಿದ್ರೂ ಸಿಗ್ತಾನೇ ಇರಲಿಲ್ಲ. ಕೊನೆಗೆ ಬೆಳಗಿನ ಜಾವ ಫ್ರಿಡ್ಜಲ್ಲಿ ತೆಗೆದಾಗ ಅಲ್ಲಿ ಮೊಬೈಲ್ ಇತ್ತು ಅಂತ ಹೇಳ್ತಾ ಇದ್ದಾರೆ. ನೋಡಿ ಹೇಗೆಲ್ಲ ಮೊಬೈಲ್ ಕಳೆದೋಗುತ್ತೆ. ಇನ್ನು ಹರೀಶ್ ಮಲ್ಲೇಶ್ವರಂ ಅವರು ಸಹ, ನಾನು ಮೊಬೈಲ್ ತೆಗೆದುಕೊಂಡಿಲ್ಲ ಅಂದರೆ ಅತಿಯಾದ ಬಳಕೆ ನನಗೆ ಇಷ್ಟ ಆಗಲ್ಲ, ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟೇ ಮೊಬೈಲನ್ನು ಬಳಸ್ತೇನೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಹೀಗೆ ನೀವು ಸಹ ಮೆಸೇಜ್ ಮಾಡಿ ನಿಮ್ಮ ಮೊಬೈಲ್ ಕಳೆದೋಗಿದ್ರ ಬಗ್ಗೆ. ಈಗ ಒಂದು ಹಾಡನ್ನು

0: ಹಲೋ,
1: ಯಾರು?
0: ನಾನು.
1: ನಾನು ಅಂದ್ರೆ?
0: ಸಚಿ.
1: ಯಾವ ಸಚಿ?
0: ಸಚಿನ್ ತೆಂಡೂಲ್ಕರ್.
1: ಸಚಿನ್ ತೆಂಡೂಲ್ಕರ್?

0: ಹಲೋ,
1: ನೀವು ಪ್ರಯತ್ನಿಸುತ್ತಿರುವ ದೂರವಾಣಿ ಸಂಖ್ಯೆ ಸದ್ಯಕ್ಕೆ ದುರಸ್ತಿಯಲ್ಲಿದೆ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ. ದ ನಂಬರ್ ವಿಚ್ ಯು ಹ್ಯಾವ್ ಡಯಲ್ಡ್ ಇಸ್ ಅಂಡರ್ ರಿಪೇರ್. ಪ್ಲೀಸ್ ಟ್ರೈ ಲೇಟರ್.

0: ಹಲೋ,
1: ಯಾರು?
0: ನಾನು.
1: ನಾನು ಅಂದ್ರೆ
0: ಖಾನ್.
1: ಯಾವ ಖಾನ್?
0: ಆಮಿರ್ ಖಾನ್.

0: ಹಲೋ,
1: ನೀವು ಡಯಲ್ ಮಾಡಿದ ಸಂಖ್ಯೆ ಚಾಲನೆಯಲ್ಲಿಲ್ಲ. ದಿಸ್ ಟೆಲಿಫೋನ್ ನಂಬರ್ ಡಸ್ ನಾಟ್ ಎಕ್ಸಿಸ್ಟ್.
2: ಸೇಫ್ ಡ್ರೈವ್ ಕಾರ್ಯಕ್ರಮ ಕೇಳ್ತಾ ಇದ್ರಿ. ಸಮಯ 6:40. ಇನ್ನೀಗ ವಾರ್ತಾ ಪ್ರಸಾರ.
3: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ವಿಧಾನಸಭಾಧ್ಯಕ್ಷ, ಮೇಲ್ಮನೆ ಸಭಾಪತಿ ಸ್ಥಾನಕ್ಕೆ ನಾಳೆ ಚುನಾವಣೆ, ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ. ಮೇಕೆದಾಟು ಯೋಜನೆಗೆ ವೇಗ ನೀಡಲು ಅಧಿಕಾರಿಗಳಿಗೆ ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ಸೂಚನೆ. ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಹಂಪಿಯ ಸಮಗ್ರ ಕ್ರಿಯಾ ಯೋಜನೆಗೆ ರಾಜ್ಯ ಸರ್ಕಾರ ಆದೇಶ. ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗಕ್ಕೆ ಕನಿಷ್ಠ 3 ಮೀಟರ್ ಜಾಗ ಬಿಡುವಂತೆ ಅಧಿಕಾರಿಗಳಿಗೆ ಕೃಷ್ಣ ಬೈರೇಗೌಡ ನಿರ್ದೇಶನ. ಪರಪನ ಅಗ್ರಹಾರ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಬಳಿ ಮೊಬೈಲ್ ಪತ್ತೆ ಪ್ರಕರಣ, ಡಿಐಜಿ ನೇತೃತ್ವದಲ್ಲಿ ತನಿಖೆಗೆ ವಿಶೇಷ ತಂಡ ರಚನೆ. ವಾರ್ತೆಗಳ ವಿವರ: ವಿಧಾನಮಂಡಲದ 2 ಪ್ರಮುಖ ಸ್ಥಾನಗಳಿಗೆ ನಾಳೆ ಚುನಾವಣೆ ನಡೆಯಲಿದೆ. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷವು ತನ್ನ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ. ಸಭಾಧ್ಯಕ್ಷರ ಸ್ಥಾನಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಜಿಎಸ್ ಪಾಟೀಲ್ ವಿಧಾನಸಭೆಯ ಕಾರ್ಯದರ್ಶಿ ಎಂಕೆ ವಿಶಾಲಾಕ್ಷಿ ಅವರಿಗೆ ನಾಮಪತ್ರಗಳನ್ನು ಸಲ್ಲಿಸಿದ್ದಾರೆ. ಸಭಾಪತಿ ಸ್ಥಾನಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ

0: ಸಲೀಂ ಅಹಮದ್ ವಿಧಾನ ಪರಿಷತ್ ಕಾರ್ಯದರ್ಶಿ ಜ್ಯೋತಿ ಅವರಿಗೆ ಉಮೇದುವಾರಿಕೆ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಇತರೆ ಸಚಿವರು, ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ಉಭಯ ಸದನಗಳಲ್ಲಿ ಕಾಂಗ್ರೆಸ್ ಪಕ್ಷವು ಸ್ಪಷ್ಟ ಬಹುಮತಗಳನ್ನು ಹೊಂದಿದ್ದು ಬಹುತೇಕ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಗೆಲುವು ಸಾಧಿಸುವ ಸಾಧ್ಯತೆ ಇದ್ದು, ಪ್ರತಿಪಕ್ಷಗಳಾದಂತಹ ಬಿಜೆಪಿ ಮತ್ತು ಜೆಡಿಎಸ್ ಈ ಸ್ಥಾನಗಳಿಗೆ ತಮ್ಮ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವುದು ಅನುಮಾನವಾಗಿದೆ. ಒಂದು ವೇಳೆ ಪ್ರತಿಪಕ್ಷಗಳು ಅಭ್ಯರ್ಥಿಗಳನ್ನು ಸ್ಪರ್ಧೆಗೆ ಇಳಿಸದಿದ್ದರೆ ಆಡಳಿತ ಪಕ್ಷದ ನಾಯಕರು ಅವಿರೋಧವಾಗಿ ಆಯ್ಕೆ ಆಗಲಿದ್ದಾರೆ. ರಾಜ್ಯದ ಮಹತ್ವಾಕಾಂಕ್ಷೆಯ ಮೇಕೆದಾಟು ಕುಡಿಯುವ ನೀರು ಯೋಜನೆ ಕುರಿತು ಜಲಸಂಪನ್ಮೂಲ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ಇಂದು ಸಭೆ ನಡೆಸಿದ್ದಾರೆ. ಈ ವೇಳೆ ಯೋಜನೆಯ ಪ್ರಸ್ತುತ ಸ್ಥಿತಿಗತಿ, ಎದುರಾಗಿರುವಂತಹ ಸವಾಲುಗಳು, ಮುಂದಿನ ಕಾರ್ಯ ಯೋಜನೆಯ ಕುರಿತು ಮಾಹಿತಿ ಪಡೆದುಕೊಂಡಿದ್ದಾರೆ. ಯೋಜನೆಗೆ ಸಂಬಂಧಿಸಿದ ವಿಷಯದಲ್ಲಿ ವಿಳಂಬವಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮೇಕೆದಾಟು ಭವಿಷ್ಯದ ನೀರಾವರಿ ಯೋಜನೆಯಾಗಿದ್ದು, ಮುಂದಿನ ಹಂತದ ಕ್ರಮಗಳ ಕುರಿತು ಶೀಘ್ರವಾಗಿ ವರದಿ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ವಿಶ್ವ ಪಾರಂಪರಿಕ ತಾಣವಾಗಿರುವಂತಹ ಹಂಪಿಯನ್ನು ಮತ್ತಷ್ಟು ಸ್ವಚ್ಛ, ಹಸಿರು ಹಾಗೂ ಪ್ರವಾಸಿಗರಿಗೆ ಅನುಕೂಲಕರ ತಾಣವನ್ನಾಗಿ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಕ್ಲೀನ್ ಅಂಡ್ ಗ್ರೀನ್ ಹಂಪಿ ಅಭಿಯಾನ ರೂಪಿಸಲು ಕ್ರಿಯಾ ಯೋಜನೆಗೆ ರಾಜ್ಯ ಸರ್ಕಾರ ಆದೇಶ ನೀಡಿದೆ. ಪ್ರವಾಸೋದ್ಯಮ ಇಲಾಖೆ ಕಾರ್ಯದರ್ಶಿ ಡಾ ರಾಮ್ ಪ್ರಸಾದ್ ಮನೋಹರ್ ಹಂಪಿ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ವಿಜಯನಗರ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸಮಗ್ರ ಕಾರ್ಯ ಯೋಜನೆ ಸಿದ್ಧಪಡಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಸಾರ್ವಜನಿಕರು ಹಾಗೂ ಪ್ರವಾಸಿಗರ ಸಹಭಾಗಿತ್ವದೊಂದಿಗೆ ಸ್ವಚ್ಛ ಮತ್ತು ಹಸಿರು ಹಂಪಿ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ಕನಿಷ್ಠ 3 ಮೀಟರ್ ಎಂಡ್ ಟು ಎಂಡ್ ನಿರ್ಮಾಣ ಮಾಡುವಂತೆ ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಸೂಚನೆ ನೀಡಿದ್ದಾರೆ. ಹೊರ ವರ್ತುಲ ರಸ್ತೆಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ರಸ್ತೆ ಬದಿಯ ಸಂಪೂರ್ಣ ಒತ್ತುವರಿಗಳನ್ನು ತೆರವುಗೊಳಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಮುಖ್ಯ ರಸ್ತೆಯಲ್ಲಿ ಬಸ್ ಬೇ ನಿರ್ಮಾಣ ಮಾಡುವಂತೆ ತಿಳಿಸಿದ್ದಾರೆ. ವೈಟ್ ಟಾಪಿಂಗ್ ಕಾಮಗಾರಿ ಶೀಘ್ರವೇ ಪೂರ್ಣಗೊಳಿಸಬೇಕು. ಅಲ್ಲಿಯವರೆಗೆ ಶೇಕಡಾ 50% ಮನೆಯಿಂದಲೇ ಕಾರ್ಯನಿರ್ವಹಿಸುವಂತೆ ಸಂಸ್ಥೆಗಳೊಂದಿಗೆ ಮಾತನಾಡಿ ಕ್ರಮ ಕೈಗೊಳ್ಳಲು ಸೂಚನೆ ನೀಡಿದ್ದಾರೆ. ರಾಷ್ಟೀಯ ರಕ್ಷಾ ವಿಶ್ವವಿದ್ಯಾಲಯ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಪೊರೇಟ್ ವ್ಯವಹಾರದ ಸಹಯೋಗದೊಂದಿಗೆ ಮಾಸ್ಟರ್ಸ್ ಇನ್ ಫೈನಾನ್ಷಿಯಲ್ ಅಂಡ್ ಎಕನಾಮಿಕ್ ಸೆಕ್ಯೂರಿಟಿ ಕಾರ್ಯಕ್ರಮದ 2ನೇ ಬ್ಯಾಚ್ ಆರಂಭಿಸಿದೆ. ಉದ್ಯೋಗದಲ್ಲಿರುವಂತಹ ವೃತ್ತಿಪರರನ್ನ ಗಮನದಲ್ಲಿಟ್ಟುಕೊಂಡು ರೂಪಿಸಲಾದ ಈ ಕಾರ್ಯಕ್ರಮವು ಹಣಕಾಸು ಮತ್ತು ಆರ್ಥಿಕ ಅಪರಾಧಗಳ ಮೇಲೆ ಕೇಂದ್ರೀಕರಿಸಲಿದೆ. ಹಣಕಾಸು ಭದ್ರತೆಯ ಕ್ಷೇತ್ರದಲ್ಲಿ ಪರಿಣಿತಿ ಹೊಂದಿದ ಜಾಗತಿಕ ಮಟ್ಟದ ಮಾನವ ಸಂಪನ್ಮೂಲವನ್ನು ರೂಪಿಸುವ ಉದ್ದೇಶದಿಂದ 2ನೇ ಬ್ಯಾಚ್ಗೆ ಅಂತಾರಾಷ್ಟ್ರೀಯ ಅಭ್ಯರ್ಥಿಗಳ ನೋಂದಣಿಯನ್ನು ವಿಶ್ವವಿದ್ಯಾಲಯ ಆರಂಭಿಸಿದೆ. ರಾಜ್ಯದ ಕ್ಯಾಂಪಸ್ನಲ್ಲಿ ಸ್ನಾತಕೋತ್ತರ ಕಾರ್ಯಕ್ರಮಗಳ ಪ್ರವೇಶಾತಿಯು ಮುಕ್ತವಾಗಿದೆ ಎಂದು ವಿಶ್ವವಿದ್ಯಾಲಯದ ಸಹಾಯಕ ನಿರ್ದೇಶಕರಾದಂತಹ ಡಾ ನಂದಕುಮಾರ್ ಪೂಜಾ ತಿಳಿಸಿದ್ದಾರೆ.
1: ಮಾಸ್ಟರ್ಸ್ ಇನ್ ಫೈನಾನ್ಷಿಯಲ್ ಅಂಡ್ ಎಕನಾಮಿಕ್ ಸೆಕ್ಯೂರಿಟಿ ಇದು ಒಂದು ಹೈಬ್ರಿಡ್ ಪ್ರೋಗ್ರಾಮ್ ಇದೆ. ಈ ಪ್ರೋಗ್ರಾಮ್ ಎಲಿಜಿಬಿಲಿಟಿ ಏನಾದರೂ ಒಂದು ಗ್ರಾಜ್ಯುಯೇಷನ್ ಇರಬೇಕು. ಈ ಪ್ರೋಗ್ರಾಮ್ ಬೇಸಿಕಲಿ ಫೈನಾನ್ಷಿಯಲ್ ಕ್ರೈಮ್, ಸೈಬರ್ ಥ್ರೆಟ್, ಆರ್ಗನೈಸ್ ಕ್ರೈಮ್, ಎಮರ್ಜಿಂಗ್ ಬಾರ್ಡರ್ ಸೆಕ್ಯೂರಿಟಿ ಇಶ್ಯೂಸ್ ಇದೆಲ್ಲ ಇದರಲ್ಲಿ ಫೋಕಸ್ ಮಾಡ್ತಾ ಇದ್ದೀವಿ. ಇದು ಒಂದು ನ್ಯಾಷನಲ್ ಸೆಕ್ಯೂರಿಟಿಗೆ ಬಹಳ ಮುಖ್ಯ ಇದೆ. ಈಗ ಏನೆಲ್ಲ ಟೆಕ್ನಾಲಜಿ ರಿಲೇಟೆಡ್, ಎಐ ರಿಲೇಟೆಡ್ ಥ್ರೆಟ್ ಎಲ್ಲ ಇದೆ. ಈ ಪ್ರೋಗ್ರಾಮ್ ಒಳಗೆ ಎಲ್ಲ ಕವರ್ ಮಾಡ್ತಾ ಇದ್ವಿ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಕೋಣೆಯಲ್ಲಿ ಮೊಬೈಲ್ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗಾಗಿ ಡಿಐಜಿ ಶ್ರೇಣಿಯ ಅಧಿಕಾರಿಯ ನೇತೃತ್ವದಲ್ಲಿ ವಿಶೇಷ ತಂಡ ರಚಿಸಲಾಗಿದೆ. ಜೈಲು ಮತ್ತು ಸುಧಾರಣಾ ಇಲಾಖೆಯ ಡಿಐಜಿ ಜಿನೇಂದ್ರ ಖನಗಾವಿ ನೇತೃತ್ವದಲ್ಲಿ ವಿಶೇಷ ತಂಡ ರಚನೆಯಾಗಲಿದೆ ಎಂದು ಕಾರಾಗೃಹ ಇಲಾಖೆ ಮಹಾನಿರ್ದೇಶಕ ಅಲೋಕ್ ಕುಮಾರ್ ತಿಳಿಸಿದ್ದಾರೆ. ಜೈಲಿನ ಕೋಣೆಗೆ ಮೊಬೈಲ್ ಹಸ್ತಾಂತರಿಸಿದವರು ಯಾರು ಎಂಬ ಕುರಿತು ತನಿಖೆ ನಡೆಯಲಿದೆ. ಆಂಧ್ರಪ್ರದೇಶದಿಂದ ಬಂದಿರುವ ಸಿಮ್ ಕಾರ್ಡ್ಗಳ ಬಗ್ಗೆಯೂ ತನಿಖೆಗೆ ನಿರ್ಧರಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಡಿಐಜಿ ಜಿನೇಂದ್ರ ಖನಗಾವಿ ಡಿಜಿಪಿ ಅಲೋಕ್ ಕುಮಾರ್ ಅವರನ್ನು ಭೇಟಿ ಮಾಡಿ ತನಿಖೆಗೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸಿದ್ದಾರೆ. ರಾಜ್ಯದ ಹಲವೆಡೆ ಇಂದು ಹರ್ಗ ತಿರಂಗ ಅಭಿಯಾನ ನಡೆಯಿತು. 80ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಪ್ರಧಾನಿಯವರ ಕರೆಯಂತೆ ಹಮ್ಮಿಕೊಳ್ಳಲಾಗಿರುವಂತಹ ಹರ್ಗರ್ ತಿರಂಗ ಅಭಿಯಾನಕ್ಕೆ ಚಿತ್ರದುರ್ಗ ನಗರದಲ್ಲಿ ಮಾಜಿ ಶಾಸಕ ಜಿಎಚ್ ತಿಪ್ಪಾರೆಡ್ಡಿ

0: ಹಾಸನ ಜಿಲ್ಲಾ ಬಿಜೆಪಿ ವತಿಯಿಂದ ಹರ್ಗರ್ ತಿರಂಗ ಬಗ್ಗೆ ಜಾಗೃತಿ ಮೂಡಿಸುವ ಅಂಗವಾಗಿ ನಗರದಾದ್ಯಂತ ಬೈಕ್ ಮೂಲಕ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಯಿತು. ವಿಜಯನಗರದ ಹೊಸಪೇಟೆಯಲ್ಲಿ ಇತಿಹಾಸ ಪ್ರಸಿದ್ಧ ವಡಕರಾಯ ದೇಗುಲದಿಂದ ಅಭಯ ಆಂಜನೇಯ ದೇಗುಲದವರೆಗೆ ಹರ್ಗರ್ ತಿರಂಗ ಯಾತ್ರೆ ನಡೆಯಿತು. ವಿಜಯಪುರದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ 300 ಮೀಟರ್ ಉದ್ದದ ತಿರಂಗ ಯಾತ್ರೆ ಆಯೋಜನೆ ಮಾಡಲಾಗಿತ್ತು. ಮಾಜಿ ಸಚಿವ ಅಪ್ಪು ಪಟ್ಟಣಶೆಟ್ಟಿ, ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದಂತಹ ಗುರುಲಿಂಗಪ್ಪ ಅಂಗಡಿ ಸೇರಿದಂತೆ ವಿದ್ಯಾರ್ಥಿಗಳು, ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ತ್ರಿವರ್ಣ ಧ್ವಜ ಹಿಡಿದು ದೇಶಭಕ್ತಿ ಪ್ರದರ್ಶನ ಮಾಡಿದರು. ಅಂಗಾಂಗ ದಾನದ ಮಹತ್ವದ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಅಂಗಾಂಗ ದಾನ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ. ಅಂಗಾಂಗ ದಾನವು ಮತ್ತೊಬ್ಬರ ಜೀವ ಉಳಿಸುವ ಅತ್ಯಂತ ಮಹತ್ವದ ಮಾನವೀಯ ಕಾರ್ಯವಾಗಿದೆ. ಅಂಗಾಂಗ ದಾನ ಸಾವಿನ ನಂತರವೂ ಜೀವ ನೀಡುವ ಮಹಾದಾನ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾ ಪರಶುರಾಮ ಎಫ್ಕೆ ತಿಳಿಸಿದ್ದಾರೆ. ಧಾರವಾಡದಲ್ಲಿ ನಡೆದ ವಿಶ್ವ ಅಂಗಾಂಗ ದಾನಿಗಳ ದಿನ ಸಸಿಗೆ ನೀರುಣಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಆರೋಗ್ಯ ಇಲಾಖೆಯ ನಿರಂತರ ಜಾಗೃತಿ ಅಭಿಯಾನದ ಫಲವಾಗಿ ರಾಜ್ಯದಲ್ಲಿ ಧಾರವಾಡ ಜಿಲ್ಲೆ 12,534 ಜನರು ನೋಂದಣಿ ಮಾಡಿಸಿದ್ದು ರಾಜ್ಯದಲ್ಲಿಯೇ ಪ್ರಥಮ ಸ್ಥಾನ ಪಡೆದಿದೆ ಎಂದು ಹೇಳಿದ್ದಾರೆ. ಮುಂಬರುವ ಓಣಂ ಹಬ್ಬದ ಪ್ರಯುಕ್ತ ಪ್ರಯಾಣಿಕರ ಹೆಚ್ಚುವರಿ ದಟ್ಟಣೆ ನಿಯಂತ್ರಿಸಲು ರೈಲ್ವೆ ಮಂಡಳಿಯು ಬೆಂಗಳೂರು ಕಂಟೋನ್ಮೆಂಟ್ನಿಂದ ಕಣ್ಣೂರಿಗೆ ವಿಶೇಷ ಎಕ್ಸ್ಪ್ರೆಸ್ ರೈಲಿನ ಕಾರ್ಯಾಚರಣೆಗೆ ಅನುಮೋದನೆ ನೀಡಿದೆ. ಬೆಂಗಳೂರು ಕಂಟೋನ್ಮೆಂಟ್ ಕಣ್ಣೂರು ವಿಶೇಷ ಎಕ್ಸ್ಪ್ರೆಸ್ ರೈಲು ಇದೇ 20ರಂದು ಬೆಂಗಳೂರಿನಿಂದ ಹೊರಟು ಮರುದಿನ ಮಧ್ಯಾಹ್ನ 12:50 ಕಣ್ಣೂರು ತಲುಪಲಿದೆ. ಮರು ಪ್ರಯಾಣದಲ್ಲಿ ಇದೇ 21ರಂದು ಸಾಯಂಕಾಲ ಕಣ್ಣೂರಿನಿಂದ ಹೊರಟು ಇದೇ 22ರಂದು ಬೆಳಗ್ಗೆ ಬೆಂಗಳೂರು ಕಂಟೋನ್ಮೆಂಟ್ ನಿಲ್ದಾಣಕ್ಕೆ ಆಗಮಿಸಲಿದೆ. ಈ ವಿಶೇಷ ರೈಲು ಒಟ್ಟು 23 ಬೋಗಿಗಳನ್ನು ಹೊಂದಿರಲಿದ್ದು, ಇದರಲ್ಲಿ 16 ಸ್ಲೀಪರ್ ಕ್ಲಾಸ್, 5 ಜನರಲ್ ಸೆಕೆಂಡ್ ಕ್ಲಾಸ್ ಮತ್ತು 2 ಸೆಕೆಂಡ್ ಕ್ಲಾಸ್ ಲಗೇಜ್ ಕಮ್ ಬ್ರೇಕ್ ವ್ಯಾನ್ ಬೋಗಿಗಳು ಇರಲಿವೆ. ಉಡುಪಿಯ ಶ್ರೀಕೃಷ್ಣ ಮಠದ ಗೀತಾ ಮಂದಿರದಲ್ಲಿ ಇದೇ 23 ಮತ್ತು 24ರಂದು ಪಂಚವಿಂಶತಿ ಎಂಬ ವಿಶಿಷ್ಟವಾದಂತಹ 25 ಗಂಟೆಗಳ ನಿರಂತರ ದಾಸರಪದ ಗಾಯನ ಮ್ಯಾರಥಾನ್ ಜರುಗಲಿದೆ. ಖ್ಯಾತ ಗಾಯಕಿ ವಿದುಷಿ ಸಂಗೀತಾ ಬಾಲಚಂದ್ರ ಅವರು ಸುವರ್ಣ ಪುಸ್ತಕ ವಿಶ್ವ ದಾಖಲೆಗೆ ಪ್ರವೇಶಿಸುವ ಪ್ರಯತ್ನದ ಭಾಗವಾಗಿ 250 ವಿಶಿಷ್ಟ ದಾಸರ ಪದಗಳನ್ನು ಒಳಗೊಂಡ ನಿರಂತರ ಏಕವ್ಯಕ್ತಿ ಪ್ರದರ್ಶನವನ್ನು ಕೈಗೊಳ್ಳಲಿದ್ದಾರೆ. ಉಡುಪಿಯ ಪುತ್ತಿಗೆ ಮಠದ ಪರಮಪೂಜ್ಯ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮ ಪ್ರಸ್ತುತಪಡಿಸಲಾಗುತ್ತಿದೆ. ಯಾದಗಿರಿ ಜಿಲ್ಲೆಯ ಶಾಪುರ ನಗರದ ಬೆಟ್ಟದ ತಪ್ಪಲಿನಲ್ಲಿ 25 ಎಕರೆ ಪ್ರದೇಶದಲ್ಲಿ 4,85,00,000 ರೂಪಾಯಿ ವೆಚ್ಚದಲ್ಲಿ ಸಾಲುಮರದ ತಿಮ್ಮಕ್ಕ ವೃಕ್ಷೋದ್ಯಾನ ನಿರ್ಮಾಣಗೊಳ್ಳಲಿದ್ದು ಹಂತ ಹಂತವಾಗಿ ಅಭಿವೃದ್ಧಿಪಡಿಸಲಾಗುವುದು ಎಂದು ಶಾಪುರ ಶಾಸಕ ಶರಣಬಸಪ್ಪ ದರ್ಶನಾಪುರ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸಭಾಧ್ಯಕ್ಷ, ಮೇಲ್ಮನೆ ಸಭಾಪತಿ ಸ್ಥಾನಕ್ಕೆ ನಾಳೆ ಚುನಾವಣೆ, ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ. ಮೇಕೆದಾಟು ಯೋಜನೆಗೆ ವೇಗ ನೀಡಲು ಅಧಿಕಾರಿಗಳಿಗೆ ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ಸೂಚನೆ. ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಹಂಪಿಯ ಸಮಗ್ರ ಕ್ರಿಯಾ ಯೋಜನೆಗೆ ರಾಜ್ಯ ಸರ್ಕಾರ ಆದೇಶ. ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗಕ್ಕೆ ಕನಿಷ್ಠ 3 ಮೀಟರ್ ಜಾಗ ಬಿಡುವಂತೆ ಅಧಿಕಾರಿಗಳಿಗೆ ಕೃಷ್ಣ ಬೈರೇಗೌಡ ನಿರ್ದೇಶನ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಬಳಿ ಮೊಬೈಲ್ ಪತ್ತೆ ಪ್ರಕರಣ, ಡಿಐಜಿ ನೇತೃತ್ವದಲ್ಲಿ ತನಿಖೆಗೆ ವಿಶೇಷ ತಂಡ ರಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ಈಗ ಒಂದು ಚಿತ್ರಗೀತೆಯನ್ನ ಕೇಳಿ.

0: ಸಮಯ 6:55. ಇನ್ನೀಗ ಕನ್ನಡ ರತ್ನ ಭಂಡಾರ
1: ಆಕಾಶವಾಣಿ.
2: ಆರಿಸು ಕನ್ನಡ ಡಿಂಡಿಮವಾ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು.
4: ಐ ವೆಂಟ್ ಟು ಜಪಾನ್ ನಾಟ್ ವಿತ್ ಎ ವ್ಯೂ ಟು ಸ್ಕೆಚಿಂಗ್. ಜಪಾನಲ್ಲಿ ಹೋಗಿ ಇಳಿದೆ. ಟೋಕಿಯೋ, ಒಸಾಕ, ತಕಾಮ, ಮಯಜಿಮ, ನಾಗಸಾಕಿ, ಹಿರೋಶಿಮ, ಟ್ರಾವೆಲ್ಡ್ ಆಲ್ ಓವರ್. ಐ ಫೌಂಡ್ ಇಟ್ ಡಿಫಿಕಲ್ಟ್ ಟು ಫಿಲ್ ಮೈ ಸ್ಕೆಚ್ ಬುಕ್. ದಿ ಹೋಲ್ ಥಿಂಗ್ ಲುಕ್ಡ್ ಆಸ್ ಇಫ್ ಇಟ್ ಹ್ಯಾಸ್ ಬೀನ್ ಆರ್ಡರ್ಡ್ ಟು ಪ್ಲೀಸ್ ದಿ ಕಂಪೆಲಿಂಗ್ ಗುಡ್ ಟೇಸ್ಟ್, ಆರ್ಟಿಸ್ಟಿಕ್ ಟೇಸ್ಟ್ ಆಫ್ ದಿ ಜಾಪನೀಸ್. ಫ್ರಮ್ ಫ್ಯೂಜಿಯಾಮಾ ಮೌಂಟನ್ ಟು ದ ಲಿಟಲ್ ಚೆರಿ ಬ್ಲಾಸಮ್ ಟ್ರೀ, ಎವ್ರಿಥಿಂಗ್ ವಾಸ್ ಸೋ ವೆಲ್ ಅಪಾಯಿಂಟೆಡ್ ಆಸ್ ಇಫ್ ಇಟ್ಸ್ ಬೀನ್ ಮೇಡ್ ಆರ್ಡರ್ ಫಾರ್ ಸರ್ಟನ್ ವೆರಿ ಎಕ್ಸಾಕ್ಟಿಂಗ್ ಟೇಸ್ಟ್ ಆಫ್ ಎ ಪೀಪಲ್. ವಾಟ್ ಐ ಸಾ ಅಂಡ್ ಸ್ಕೆಚ್ ಇನ್ ಒಸಾಕ ವಾಸ್ ದಿ ಸೇಮ್ ಥಿಂಗ್ ಐ ಸಾ ಇನ್ ಟೋಕಿಯೋ, ಸೇಮ್ ಇನ್ ಎವ್ರಿವೇರ್. Same man was everywhere. Same castle was everywhere. Same monastery, same cherry blossom tree and yeah. Same beauty. There was not the surprise I want round the corner. Whereas in Calcutta, he nadkondo a corner alli interesting ay another irutte nodidre right in the middle on cow. A cow will be sitting

0: ಆರ್ ಗಾರ್ಬೇಜ್ ಹೀಪ್ ಆರ್ ಬ್ರೋಕನ್ ಡೌನ್ ಬಿಲ್ಡಿಂಗ್ ಏನಿಲ್ಲ. ವಾಟ್ ಯು ಸಿ ಹಿಯರ್ ಯು ಸಿ ದೇರ್. ಸೊ ಐ ಮೆನ್ಷನ್ ದಿಸ್ ಇನ್ ಮೈ ಟಾಕ್ ರಾದರ್ ಲಿಮಿಟೆಡ್ ಫಾರ್ ದಿ type of drawings I do.
1: I think ultimately every about 50 years I suppose the world will look alike, every place will look like.
0: No, not Bombay, Calcutta
1: or Madras.
0: They will look alike, impossible. Avaru they maintain it, we don't maintain it.
1: I know. Nimma nimage rest annod enilla, retirement annodu enu illa, because you create your own work.
0: Retirement irutte sir.
1: Yaake
0: irbeku,
1: yaake irbeku retirement,
0: so that I can work more.
1: Which means that this is retirement you are having now. Alway,
0: you will see if I retire how much more I can do.
1: I know.
0: I want to write another novel which I am doing, which I have not been able to do for the past, but innu ide subjects bekadashtu ide. Travelog, I have traveled and written on Australia, Mauritius, Andaman Nicobar Islands. I have traveled all over the place. More I have, but ella limited by my profession. ನೋ ಮುದಕಂತರ ಮಾತಾಡಿಕೊಂಡು ಹ್ಯಾಬಿಟ್ಸು ಇದು ಎಲ್ಲ ಕಾಂಕ್ರೀಟ್ ಸೆಟ್ ಆಗೋಗಿಬಿಡುತ್ತೆ 32-40 ಭಾಳ ಜನಕ್ಕೆ.
1: ಹೌದು,
0: ನಮ್ಮ ಫ್ರೆಂಡ್ ಕೆಲವರಿದ್ದಾರೆ ಅವ್ರಿಗೆ ಹಾಗೆ ಆಗೋಗ್ಬಿಟ್ಟಿದೆ. ನೋ ಸಾರ್ಟ್ ಸ್ಟಿಮುಲೆಂಟೇ ಇಲ್ಲ ತಗೊಳ್ಳೋದು.
1: ಈಗ ನಿಮ್ಮ ಈ ಕಲೆ ನೋಡ್ಬಿಟ್ಟು ನಿಮ್ಮ ಹತ್ರ ಕಲಿಬೇಕು ಅಂತ ಯಾರು ತುಂಬ ಜನ ಬರ್ತಾರೇನು?
0: ಬರ್ತಾರೆ, ಅವ್ರನ್ನ ಕಳಿಸ್ಬಿಡ್ತೀನಿ ನಾನು.
1: ಯಾಕೆ?
0: ಅಯ್ಯೋ ಕಲಿಸ್ಕೊಳ, ಇವ್ರು ಹೇಳಿದ್ರು, ಕೆಲವ್ರು ಕೇಳ್ತಾರೆ ಫ್ಯೂಚರ್ ಜನ್ರೇಷನ್ಗೆ ನೀವು ಏನು ಮಾಡಿದ್ದೀರಿ, ನೀವು ಮಾಡಿದ್ರೆ ಮುಂದಕ್ಕೇನು ಮಾಡ್ತೀರಿ ಅಂತಾರೆ. ಮುಂದಕ್ಕೆ ಮಾಡಿದ್ರೆ ಅದಕ್ಕೆ ಮುಂದೆ ಏನು ಮಾಡ್ತೀರಿ, ನೀವು ಹಿಂದೆ ಏನು ಮಾಡಿದ್ರಿ ಅಂತ ಹಾಗೆ ಬಳಿದು ಬಡ್ದಾಕ್ಬಿಡ್ತಾರೆ. ಮುಂದಿನ ಜನ್ರೇಷನ್ಗೆ ನಾವು ಏನು ಮಾಡಿದ್ದೀವಿ ಅಂತ ಕೇಳಬಹುದು.
1: ಹಿಂದೆ ಬರೆದಿದ್ದೆಲ್ಲ ಓದಿನ್ಬೋದು.
0: ಏನು ಮಾಡಿಲ್ಲ ನಾನು, ಯಾಕೆಂದರೆ ನನ್ನ ಹಿಂದಿನ ಜನ್ರೇಷನ್ ನನಗೇನು ಮಾಡಲಿಲ್ಲ. ನನಗೇನು ಮಾಡಿದ್ರು, ನಮ್ಮ ಮನೆಯವ್ರಿಗೂ ಒಬ್ಬರು ಆರ್ಟಿಸ್ಟ್ ಇಲ್ಲ. ಪರ್ಹ್ಯಾಪ್ಸ್ ಸ್ಟೋರಿ ರೈಟರ್ ಲೈಕ್ ಆರ್ ಕೆ ನಾರಾಯಣ್ ಅಂಡ್ ಸಿಂಗರ್ಸ್ ಅಂಡ್ ಸೋ ಆನ್ ಅಂಡ್ ಸೋ ಫೋರ್ತ್. ಈ ಕಲೆನ ನಾನೇ ಹುಟ್ಟಿಸಿದ್ದು, ನಾನೇ ಪ್ರಾಕ್ಟೀಸ್
1: ಬೆಳೆಸಿದ್ದು.
0: ನಾನು ಯಾರ ಹತ್ರನೂ ಕಲೀಲ, ಯಾವ ಬುಕ್ಕು ಓದಲಿಲ್ಲ, ಯಾವ ಇನ್ಸ್ಟಿಟ್ಯೂಷನ್ಗೂ ಹೋಗಲಿಲ್ಲ.
1: ಆ
0: ಥರ ಹುಡುಗರು ಯಾರಾದರೂ ತಾವೇ ಕಲ್ತುಗಳು ಇದ್ರೆ ಕಲ್ತ್ಕೊಳ್ಳಿ, ನನ್ನ ಹತ್ರ ಯಾಕೆ ಬರಬೇಕು?
1: ಅದು ಸರಿ,
0: ಹೇಳ್ಕೊಡೋಕ್ಕಾವಲ್ಲ
1: ಇದು, ಹೇಳ್ಕೊಡೋಕೆ
0: ಹಾರ್ಡ್ ಇಸಿ. ಇದರಲ್ಲಿ ಯು ಮಸ್ಟ್ ಹ್ಯಾವ್ ಜನರಲ್ ನಾಲೆಜ್, ಯು ಮಸ್ಟ್ ಬಿ ಏಬಲ್ ಟು ಡ್ರಾ, ಯು ಮಸ್ಟ್ ಆಲ್ಸೋ ಹ್ಯಾವ್ ಬ್ಲಡಿ ಸೆನ್ಸ್ ಆಫ್ ಹ್ಯೂಮರ್. ದೀಸ್ ಥಿಂಗ್ಸ್ ಕೆನಾಟ್ ಬಿ ಟಾಟ್.
2: ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
3: ಸರ್ವೋದಯವಾಗಲಿ ಸರ್ವರಲಿ.
4: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 7:00. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮುಂಗಾರು ಅಧಿವೇಶನದಲ್ಲಿ ಸಂಸತ್ ಕಲಾಪಕ್ಕೆ ಅಡ್ಡಿಪಡಿಸಿದ್ದಕ್ಕಾಗಿ ಬಿಜೆಪಿ ಇಂದು ಪ್ರತಿಪಕ್ಷಗಳನ್ನು ಟೀಕಿಸಿದೆ. ನವದೆಹಲಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ಹಿರಿಯ ನಾಯಕ ರವಿಶಂಕರ್ ಪ್ರಸಾದ್, ಸರ್ಕಾರ ಚರ್ಚೆಗೆ ಸಿದ್ದವಿದ್ದರೂ ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಪದೇ ಪದೇ ತಮ್ಮ ಬೇಡಿಕೆಗಳನ್ನು ಬದಲಿಸುತ್ತಿದ್ದರು ಎಂದು ಆರೋಪಿಸಿದ್ದಾರೆ. ಹರ್ ಘರ್ ತಿರಂಗಾ ಅಭಿಯಾನವು ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲಿ ದೇಶಭಕ್ತಿ ಮತ್ತು ಹೆಮ್ಮೆಯ ಭಾವನೆಗಳನ್ನು ಬಲಪಡಿಸುತ್ತಿದೆ. ಇಂದು ಕೋಟ್ಯಂತರ ನಾಗರಿಕರು ಏಕ್ ಭಾರತ್ ಶ್ರೇಷ್ಠ ಭಾರತ್ ಎಂಬ ಮನೋಭಾವವನ್ನು ಸಬಲೀಕರಣಗೊಳಿಸಿಕೊಳ್ಳುತ್ತಿದ್ದಾರೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ದೇಶದ 80ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮಾಚರಣೆಯ ಅಂಗವಾಗಿ ಹಮ್ಮಿಕೊಳ್ಳಲಾಗಿರುವ ಹರ್ ಘರ್ ತಿರಂಗಾ ಅಭಿಯಾನದ ಭಾಗವಾಗಿ ಭಾರತೀಯ ಜನತಾ ಪಾರ್ಟಿ ಹುಬ್ಬಳ್ಳಿ ಧಾರವಾಡ ಮಹಾನಗರದ ಘಟಕದ ವತಿಯಿಂದ ಬೃಹತ್ ತಿರಂಗಾ ಯಾತ್ರೆಯನ್ನು ಆಯೋಜನೆ ಮಾಡಲಾಗಿತ್ತು. ಸಚಿವ ಪಿ ನಾಗೇಂದ್ರ ಅವರನ್ನು ಸಚಿವ ಸಂಪುಟದಿಂದ ಹೊರಗಿಡಬೇಕು, ವಾಲ್ಮೀಕಿ ಸಮುದಾಯದ ಬಗ್ಗೆ ನಾಗೇಂದ್ರ ಅವರಿಗೆ ಗೌರವವಿದ್ದರೆ ರಾಜೀನಾಮೆ ನೀಡಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ನವದೆಹಲಿಯಲ್ಲಿ ರಕ್ತಹೀನತೆ ಮುಕ್ತ ಭಾರತ ಅಭಿಯಾನ ಕುರಿತು 2 ದಿನಗಳ ರಾಷ್ಟೀಯ ಕಾರ್ಯಾಗಾರವನ್ನು ಆಯೋಜನೆ ಮಾಡಿದೆ. ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 160ಕ್ಕೂ ಹೆಚ್ಚು ಪ್ರತಿನಿಧಿಗಳು ಕಾರ್ಯಾಗಾರದಲ್ಲಿ ಭಾಗಿಯಾಗಿದ್ದಾರೆ. ಜಾರ್ಖಂಡ್ನಲ್ಲಿ ಜೆಪಿಎಸ್ಸಿ ಜೆಎಸ್ಎಸ್ಸಿ ಪರೀಕ್ಷಾ ಅಕ್ರಮಗಳ ಆರೋಪದ ಕುರಿತು ಅಭ್ಯರ್ಥಿಗಳ ಪ್ರತಿಭಟನೆ 20 ದಿನವೂ ಕಳೆದರೂ ಕೂಡ ಮುಂದುವರೆದಿದೆ. ಅಕ್ರಮಗಳ ಕುರಿತು ಸಿಬಿಐ ತನಿಖೆಗೆ ಆಗ್ರಹಿಸಿರುವ ವಿದ್ಯಾರ್ಥಿಗಳು ಬೇಡಿಕೆ ಈಡೇರದಿದ್ದರೆ ಮುಖ್ಯಮಂತ್ರಿ ನಿವಾಸಕ್ಕೆ ಘೇರಾವ್ ಹಾಕುವುದಾಗಿ ಮತ್ತು ಪ್ರತಿಭಟನೆಯನ್ನು ತೀವ್ರಗೊಳಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಶ್ರೀಲಂಕಾ ನೌಕಾಪಡೆ ಇಂದು 9 ಭಾರತೀಯ ಮೀನುಗಾರರನ್ನು ಬಂಧಿಸಿ ಅವರ ದೋಣಿಯನ್ನು ವಶಪಡಿಸಿಕೊಂಡಿದೆ. ಬಂಧಿತ ಮೀನುಗಾರರನ್ನು ಮನ್ನಾರ್ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಎಂದು ಶ್ರೀಲಂಕಾ ಅಧಿಕಾರಿಗಳು ತಿಳಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:30ಕ್ಕೆ. ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಏಳು ಗಂಟೆ 3:00 ಟ್ಯೂನ್ ಮಾಡಿದಿರ 102.9 FM. ಇದು ಸೇಫ್ ಡ್ರೈವ್ ಕಾರ್ಯಕ್ರಮ.

ದಿಲ್ ಖುಷ್, ದಿಲ್ ಖುಷ್.

0: ದಿಲ್ಖುಷ್ ಗೀತೆಯನ್ನ ಕೇಳಿದ್ರೆ ನಾವು ಗಾನ ಭಜನಾ ಕಾರ್ಯಕ್ರಮದಲ್ಲಿ ಮಾತಾಡ್ತಿದ್ವಿ. ಮೊಬೈಲ್ ಅನ್ನ ಕಳೆದುಕೊಂಡ ಆ ಒಂದು ಕ್ಷಣದ ಬಗ್ಗೆ ಅನೇಕರು ಸಂದೇಶ ಕಳಿಸಿದ್ದೀರಿ. ಪ್ರಸನ್ನ ಯಲಹಂಕದಿಂದ ಹೇಳ್ತಾ ಇದ್ದಾರೆ, ನಾನು ಇತ್ತೀಚೆಗಷ್ಟೇ ನನ್ನ ಕಸಿನ್ ಮದುವೆಗೆ ಹೋಗಿದ್ದೆ, ಛತ್ರದಲ್ಲಿ ಒಂದು ಮೊಬೈಲ್ ಸಿಕ್ಕಿತ್ತು, ಅದನ್ನು ಕಳೆದುಕೊಂಡವರಿಗೆ ವಾಪಸ್ ಕೊಟ್ಟಿದ್ದೀನಿ, ಅದು ಐಫೋನ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಒಳ್ಳೆಯದಾಯಿತು. ಇನ್ನು ಹಲಸೂರು ರಾಜೇಶ್ ಅವರು ಸಹ ಸಂದೇಶ ಕಳಿಸ್ಕೊಟ್ಟಿದ್ದಾರೆ, ನನ್ನ ಮಗನ ಮೊಬೈಲ್ ಕಳೆದು ಹೋಗಿತ್ತು, ಅದರಲ್ಲಿ ಅವನ ಓದಿನ ಬಗ್ಗೆ ಅನೇಕ ವಿಚಾರಗಳನ್ನು ಫೀಡ್ ಮಾಡಿದ್ದ, ಅಂದರೆ ಸ್ಟಡೀಸ್ ಬಗ್ಗೆ ಸಾಕಷ್ಟು ವಿಚಾರಗಳು ಇತ್ತು. 6 ತಿಂಗಳ ನಂತರ ಆ ಫೋನ್ ಮತ್ತೆ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮಂಡಿಕಲ್ ಕೃಪಾ ಉಮೇಶ್ ಅವರು ಸಹ ಸಂದೇಶ ಕಳಿಸಿದ್ದಾರೆ, ಫೋನಲ್ಲಿ ನಮ್ಮ ಕಷ್ಟ ಸುಖ ದುಃಖ ಸಂತೋಷ ನೋವು ನಲಿವು ನೆನಪುಗಳು ಎಲ್ಲವೂ ಇರುತ್ತೆ, ಎಲ್ಲವನ್ನ ಹಂಚಿಕೊಳ್ಳುವಂತಹ ಸಂಪರ್ಕ ಸಾಧನ ಅದು, ಅದನ್ನು ಕಳೆದುಕೊಂಡಾಗ ತುಂಬ ಕಷ್ಟ ಆಗತ್ತೆ ಅಂತ ಮೆಸೇಜ್ ಮಾಡಿದ್ದಾರೆ. ಈಗ ಕಾದಂಬರಿ ಚಿತ್ರದ ಹಾಡನ್ನು ಕೇಳಿ. 1993ರಲ್ಲಿ ತೆರೆ ಕಂಡಂತಹ ಚಿತ್ರ, ಬಿಆರ್ ಛಾಯಾ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ.
1: ಹಲೋ

0: ಕೂತಿದ್ದ
1: ಕನಸನು ಮರಿ
0: ಮರೆತನು ಮರಿ
1: ಮದುವೆಗೆ ಕರಿ
0: ಕರೆಯುವೆ ಮರಿ

0: ಹಲೋ
1: ರಾಜೇಂದ್ರ ಎಸ್ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಇವರು ಕುಂದಾಪುರದ ಬಳಿ ಬಸ್ ಹತ್ತುವಾಗ ತುಂಬಾ ರಶ್ ಇತ್ತಂತೆ, ಅಲ್ಲಿ ನನ್ನ ಮೊಬೈಲ್ ಅನ್ನ ಕಳುವು ಮಾಡಿಬಿಟ್ರು, ತುಂಬಾ ಬೇಸರ ಆಯಿತು, ಪೊಲೀಸ್ ಕಂಪ್ಲೇಂಟ್ ಸಹ ಕೊಟ್ಟಿದ್ದು ಆಯಿತು, ಆದರೆ ಮೊಬೈಲ್ ಸಿಗಲಿಲ್ಲ, ತುಂಬಾ ಕೋಪ ಬಂತು ಆ ಮೊಬೈಲ್ ಕಳ್ಳತನದ ಬಗ್ಗೆ ಅಂತ ರಾಜೇಂದ್ರ ಎಸ್ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹೂವೆಲೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶ ಕಳಿಸ್ಕೊಟ್ಟು ಹೇಳ್ತಾ ಇದ್ದಾರೆ, ನಾನು ಮೆಟ್ರೋ ರೈಲು ಹತ್ತುವಾಗ ಮೊಬೈಲನ್ನ ಕಳೆದುಕೊಂಡೆ. ಎಷ್ಟು ಫೋನ್ ಮಾಡಿದ್ರು ಅಂದರೆ ರಿಂಗ್ ಆದರೂ ಸಹ ಯಾರೂ ಫೋನ್ ರಿಸೀವ್ ಮಾಡಲಿಲ್ಲ. ಅದರಲ್ಲಿ ಬ್ಯಾಂಕ್ ಖಾತೆ ಇರುತ್ತೆ, ಸಾಕಷ್ಟು ನಮ್ಮ ಅನೇಕ ವಿಚಾರಗಳು ಆ ಫೋನಲ್ಲಿ ಇರುತ್ತೆ, ಅದು ಕಳೆದೋದ್ರೆ ತುಂಬ ಬೇಸರ ಆಗುತ್ತೆ, ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಸಹ ಕೊಟ್ಟಿದ್ದು ಆಗಿದೆ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ.

ಮೊಬೈಲ್ ಅನ್ನೋದು ನಮ್ಮ ಸರ್ವಸ್ವವೇ ಆಗಿರುತ್ತೆ. ಅದನ್ನ ಕಳೆದುಕೊಂಡಾಗ ಬಹಳ ದುಃಖ ಆಗುತ್ತೆ. ಕೆಲವೊಂದು ಕಾಂಟ್ಯಾಕ್ಟ್ ನಂಬರ್ಸ್ಗಳು ಹೋಗ್ಬಿಡತ್ತೆ, ಹಾಗಾಗಿ ಜೋಪಾನವಾಗಿ ಇಟ್ಕೊಳ್ಬೇಕು ಅಂತ ಅಮರಗುಂಟಪ್ಪ ಅಂಗಡಿಹಟ್ಟಿ ಚಿನ್ನದ ಗಣಿಯಿಂದ ಸಂದೇಶ ಕಳಿಸಿದ್ದಾರೆ.

ಮೊಬೈಲ್ ಬಗ್ಗೆ ಮಾಹಿತಿ ತುಂಬಾ ಇಷ್ಟ ಆಯಿತು, ಹಾಡುಗಳು ಸಹ ಇಷ್ಟವಾದವು ಅಂತ ಹೇಳಿ ಮಮತಾ ಮೇಘ ಧ್ರುವ ಕೇಶವಪುರ ಹುಬ್ಬಳ್ಳಿಯಿಂದ ಸಂದೇಶ ಕಳಿಸಿದರೆ, ಒಂದು ಮದುವೆ ಮನೆಯಲ್ಲಿ ಊಟಕ್ಕೆ ಕೂತ್ಕೊಂಡಾಗ ಪಕ್ಕದಲ್ಲಿ ಇದ್ದವರು ಮೊಬೈಲನ್ನು ಅಲ್ಲೇ ಬಿಟ್ಟು ಹೋಗ್ತಾ ಇದ್ರು, ಕೊನೆಗೆ ಅವರಿಗೆ ಆ ಮೊಬೈಲನ್ನು ನಾನು ತಲುಪಿಸಿದ್ದೀನಿ ಅಂತೇಳಿ ಸ್ವರೂಪ್ ಲೋಕೇಶ್ ಕುಣಿಗಲ್ಲಿಂದ ಸಂದೇಶ ಕಳಿಸಿದರೆ. ವಿಜಯ್ಕುಮಾರ್ ಆರಾಧ್ಯ ಪಾರ್ವತಿ ಇವರು ಹಳೆಯೂರು ಕಾಕನಕೋಟೆಯಿಂದ ಸಂದೇಶ ಕಳಿಸಿ ಗಾನ ಭಜನಾ ಕಾರ್ಯಕ್ರಮ ಕೇಳಿದ್ವಿ, ಮೊಬೈಲ್ ಕಳೆದುಕೊಂಡವರಿಗೆ ಒಳ್ಳೆಯ ಸಂದೇಶ ಕೊಟ್ಟಿದ್ದೀರಿ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲ

0: ಎಲ್ಲರ ಪ್ರೀತಿಯ ಮೆಸೇಜ್ಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇರೋದು ವಿವಿಧ ಭಾರತಿ. ಸಮಯ 7:22 ಆಗ್ತಿದೆ. ಇನ್ನೀಗ ಕಗ್ಗದ ಸಿರಿ
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಸಂಸಾರ ಕಿರಬೇಕು ಮೂಲಧನ ವಧು ತತ್ವದೃಷ್ಟಿ. ಪರಮ ಲಾಭವ ಗಳಿಸಿ ಜೀವಿತ ವ್ಯಾಪಾರ ಕಿರಬೇಕು ಮೂಲಧನ ವಧು ತತ್ವದೃಷ್ಟಿ. ಚಿರಲಾಭ ಜಗದಾತ್ಮ ಲೀಲಾ ವಿಹಾರ ಸುಖ ಧರೆಯ ಸುಖ ಮೇಲ್ಬಡ್ಡಿ ಮಂಕುತಿಮ್ಮ. ಚಿರಲಾಭ ಜಗದಾತ್ಮ ಲೀಲಾ ವಿಹಾರ ಸುಖ ಧರೆಯ ಸುಖ ಮೇಲ್ಬಡ್ಡಿ ಮಂಕುತಿಮ್ಮ.

ಇನ್ನೊಂದು ನೋಡ್ರಿ, ಬಂಡವಾಳದಿಂದ ಏನು ಮಾಡೋಕ್ಕಾಗಲ್ಲ, ಅದು ಒಪ್ಕೊಳ್ಳಬೇಕು ನಾವು. ಸಾಲ ಮಾಡಿ ಏನಾದರೂ ಮಾಡಿ, ಒಂದು ಅಂಗಡಿ ತೆಗಿಬೇಕು ಅಂದರೆ 2,000 ಅವನಿಗೆ ಬಾಡಿಗೆ ಕೊಡೋಕೆ ತಯಾರಿರಬೇಕು, ಒಂದು 25,000 ಅಡ್ವಾನ್ಸ್ ಕೊಡೋಕೆ ತಯಾರಿರಬೇಕು. ಅದಕ್ಕೆ ಮೊದಲು ಸಿದ್ಧ ಮಾಡ್ಕೊಳ್ಬೇಕು ಮೊದಲು, ಆಮೇಲೆ ನೀವು ದುಡ್ಕೊಳ್ಬೋದು. ಜೀವನದಲ್ಲೂ ಅಷ್ಟೇ, ಪರಮ ಲಾಭವ ಗಳಿಸೆ ಜೀವಿತವು ವ್ಯಾಪಾರಕ್ಕೆ ಇರಬೇಕು ಮೂಲಧನ. ಅಂದರೆ ಲಾಭ ಬರಬೇಕು ಅಂತ ಆಸೆ ಇಲ್ಲದೆ ಯಾವನು ವ್ಯಾಪಾರ ಮಾಡೋದಿಲ್ಲ. ಆದರೆ ಅದಕ್ಕೊಂದಿಷ್ಟು ಮೂಲಧನ ಇರಬೇಕಲ್ವೇನಪ್ಪ, ಬಂಡವಾಳ ಇರಬೇಕು, ಒಂದು ಸಾಮಾನು ತರೋ ಯೋಗ್ಯತೆ ಇರಬೇಕು, ನಿನಗೆ ಅಡ್ವಾನ್ಸ್ ಕೊಡೋ ಯೋಗ್ಯತೆ ಇರಬೇಕು, ಒಳ್ಳೆ ಕಡೆ ಅಂಗಡಿ ತೆಗಿಬೇಕು. ಅದು ಹಾಗೆ ಬದುಕಿನಲ್ಲೂ ಕೂಡ ಚೆನ್ನಾಗಿ ಬದುಕಬೇಕು, ವ್ಯವಹಾರದಲ್ಲಿ ಒಳ್ಳೆ ಹೆಸರು ತಗೊಳ್ಬೇಕು ಅಂತ ಆಸೆ ಇದ್ದರೆ ಅದು ತತ್ವದೃಷ್ಟಿ, ಫಿಲಾಸಫಿ ಅಂತ ಯಾವುದನ್ನು ಕರಿತೀವಿ, ಜೀವನ ಧ್ಯೇಯ ಅಂತ ಯಾವುದನ್ನು ಕರಿತೀವಿ, ಬದುಕಿನ ಗುರಿ ಅಂತ ಯಾವುದು ಕರಿತೀವಿ, ಅದು ಮುಖ್ಯವಾಗಿರಬೇಕು. ಯಾಕಪ್ಪ ಮಾಡ್ತಾ ಇದ್ದೀನಿ, ಮಗುವನ್ನು ಸಾಕಬೇಕು, ಯಾಕೆಂದರೆ ನಿನ್ನ ಕರ್ತವ್ಯ, ಅದು ತಂದೆಯಾಗಿ ನಿನ್ನ ಕರ್ತವ್ಯ, ನೀನು ಭಾಳ ದೊಡ್ಡ ಕೆಲಸ ಏನು ಮಾಡ್ತಾ ಇಲ್ಲ. ಬಂಡವಾಳ ಯಾವುದು ಅಂದರೆ ಈ ತತ್ವದೃಷ್ಟಿ, ಅದರಿಂದ ಪಡ್ಕೊಳ್ಬೋದಪ್ಪ. ಇದು ಪ್ರೊಫೆಷನಲ್ ಆಗಿ ಮಾತಾಡ್ತಿದ್ದಾರೆ ಡಿ ವಿ ಜಿ ಅವರು. ಈ ಥರ ನಿಮ್ಮ ಮಾಡಿದ್ರೆ ಏನು ನಷ್ಟ ಆಗೋದಿಲ್ಲ ನಿನಗೆ, ಚಿರಲಾಭ ನಿನಗೆ ಯಾವ ಕಾಲಕ್ಕೂ. ಇದಾದರೆ ಒಂದು ದಿವಸ ಬರುತ್ತೆ ಬ್ಯಾಂಕ್ ಅಕೌಂಟ್ ಹೊಟ್ಟೋಗುತ್ತೆ, ಶೇರ್ ಮೇಲೆ ಹಾಕಿದವ್ರು ಎಷ್ಟು ಜನ ಕಳ್ಕೊಂಡಿಲ್ಲ. ಇಲ್ಲಿ ಹಾಗೇನಿಲ್ಲ, ಜಗದಾತ್ಮ ಲೀಲಾ ವಿಹಾರ ಸುಖ. ಈ ಜಗದಾತ್ಮ ಲೀಲಾ ವಿಹಾರ, ಈ ಪ್ರಪಂಚವಲ್ಲೇ ಸುತ್ತಿದಂತಹ ದೈವ ಜೊತೆಯಲ್ಲಿ ಸಾಗಿದಂತಹ ಗುಣ, ಆಮೇಲೆ ಇಷ್ಟು ಮಾತ್ರ ಬರೋದಿಲ್ಲ, ಧರೆಯ ಸುಖ ಮೇಲ್ಬಡ್ಡಿ. ವ್ಯವಹಾರದ ಭಾಷೆ ನೋಡಿ ಡಿ ವಿ ಜಿ ಅವರದು, ಒಂದು ಕ್ಯಾಪಿಟಲ್ ಇಟ್ಟರೆ ಅದಕ್ಕೊಂದು ಇಂಟ್ರೆಸ್ಟ್ ಬರುತ್ತೆ ತಾನೆ. ಮೇಲ್ಬಡ್ಡಿ ಯಾವುದು ಅಂದರೆ ವ್ಯವಹಾರದಲ್ಲಿ ಧರೆಯ ಸುಖ, ಈ ಭೂಮಿಯಲ್ಲಿರೋ ತನಕ ನೀನು ಸುಖವಾಗಿರ್ತೀಯ. ತತ್ವಜ್ಞಾನದ ಆಹಾರದಿಂದ ಉಪಲಾಲಿತವಾದಂತಹ ಯಾವ ಮನಸ್ಸಿದೆ ಅದು ಶ್ರೇಷ್ಠವಾದದ್ದು, ಆ ಮೂಲಧನ ನಿನ್ನಲ್ಲಿರಬೇಕು ಅಂತ ಹೇಳ್ತಾರೆ.

ಈಜುತ್ತಿರು ಒಳಿತನಾಗಿಸಿಕೊಳ್ಳುತ್ತ ಕೊಳುತ್ತ ಸಂತಸವ. ಮುಳುಗದಿರು ಜೀವನದ ತೆರೆಯ ಮೇಲೆ ಈಜುತ್ತಿರು ಒಳಿತನಾಗಿಸಿಕೊಳ್ಳುತ್ತ ಕೊಳುತ್ತ ಸಂತಸವ. ಕಳವಳಂಬಡದೆ ನಡೆ ಕಡೆಯ ಕರೆ ಬಂದಂದು ಮಿಡಿತನಿರು ವಿಶ್ವದಲ್ಲಿ ಮಂಕುತಿಮ್ಮ. ಕಳವಳಂಬಡದೆ ನಡೆ ಕಡೆಯ ಕರೆ ಬಂದಂದು ಮಿಳಿತನಿರು ವಿಶ್ವದಲ್ಲಿ ಮಂಕುತಿಮ್ಮ.

0: ಕೊನೆ ಗಂಟೆ ಬರುತ್ತಪ್ಪ, ಕಾಲ್ ಲಾಸ್ಟ್ ಕಾಲ್ ಅಂತ ಕರೀತಾರೆ ಇದನ್ನು ಇಂಗ್ಲೀಷ್ನಲ್ಲಿ. ಅಂದರೆ ಕೊನೆ ಯಾರೋ ಬಾಗಿಲು ಬಡದಂತ ಆಗುತ್ತೆ ಅಂತ ಶಿವದತ್ತವರು ಹೇಳ್ತಾರೆ. ವಾಟ್ಸ್ ದಿ ನಾಕ್, ವಾಟ್ಸ್ ದಿ ನಾಕ್ ಅಟ್ ದಿ ಡೋರ್, ತ್ರೀ ಗ್ರೇಟ್ ಏಂಜಲ್ಸ್ ಅಡ್ಮಿಟ್ ದೆಮ್ ಅಂತ ಒಬ್ಬ ಇಂಗ್ಲೀಷ್ ಕವಿ. ಹಾಗೇನೆ ಮುಳುಗದಿರು ಜೀವನದ ತೆರೆಯ ಮೇಲೆ ಈಜುತ್ತಿರು, ಅಲ್ಲಿ ತನಕ ನೀನು ಎಂದೂ ಮುಳುಗಬೇಡ. ಅಯ್ಯ, ಜೀವನ ಅಂದರೆ ನೀರು ಅಂತ ಅರ್ಥ ಸಂಸ್ಕೃತದಲ್ಲಿ. ಜೀವನ ಅಂದರೆ ಬದುಕೋದ್ರ ಜೊತೆಗೆ ನೀರು ಅಂತ ಅರ್ಥ. ಈ ನೀರಿನಲ್ಲಿ ಈಜ್ತಾ ಇರಬೇಕಪ್ಪ ನೀನು. ಜೀವನದ ತೆರೆಯ ಮೇಲೆ, ಜೀವನ ಅಂದರೆ ನೀರು, ನೀರಿನ ತೆರೆಯ ಮೇಲೆ ನೀನು ಹಾಗೆ ಜೀವನದ ತೆರೆಯ ಮೇಲೆ, ಸಂಸಾರದ ತೆರೆಯ ಮೇಲೆ ಈಜ್ತಾ ಇರೋ. ಒಳಿತ ನಾಗಿಸು ಕೊಡುತ್ತ ಕೊಡುತ್ತ ಸಂತಸವ, ಬಹಳ ಬ್ಯಾಲೆನ್ಸ್ಡ್ ಆಗ್ತಿದ್ದು. ನೀನು ಸಂತೋಷವನ್ನು ಕೊಡು, ಸಂತೋಷವನ್ನು ತಗೋ, ಬಹಳ ಮುಖ್ಯವಾದದ್ದು ಇದು. ನೀನು ಸಂತೋಷವನ್ನು ಅವ್ರ ಲೋಕದಿಂದ ಬಯಸ್ತೀಯಲ್ಲ, ನೀನೇನು ಕೊಡ್ತಾ ಇದೆ? ಪ್ರತಿಯಾಗಿ ನೀನೇ ಸಂತೋಷವನ್ನು ಕೊಡು, ಸಂತೋಷವನ್ನು ತೆಗೆದುಕೋ. ಕಳವಳಂ ಬಡದೆ ಕೊನೆಯ ಕರೆ ಬಂದಂದು, ಇದು ನಿಜ ದೊಡ್ಡ ಮಾತು. ಇಲ್ಲಿ ಲಾಸ್ಟ್ ಕೆಲವರಿಗೆ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಸಾವು, ಅದರ ದುಃಖ, ಅದರ ಚಿಂತನೆ, ಅದರ ಹೆದರಿಕೆ ಅಂಟ್ಕೊಂಬಿಡುತ್ತೆ. ಏನು ಗತಿ, ಏನು ಗತಿ ರೀ ಆಗೋದಾಗುತ್ತೆ? ಮರ ಒಣಗೋ ತನಕ ಅದು ಎಲೆ ಇದೆಯಲ್ಲ, ಅದು ಒಣಗೋ ತನಕ ಸಂತೋಷವಾಗಿರುತ್ತೆ, ಒಂದು ಸಲ ಟಪ್ ಅಂತ ಬಿದ್ದೋಗ್ಬಿಡುತ್ತೆ. ಹಾಗೆ ಕೊನೆಯ ಕರೆ ಬಂದಾಗ ನಾವು ನಿಜವಾಗಲೂ ಕೂಡ ಲೋಕದಲ್ಲಿ ಸೇರಿರಬೇಕು ಅಂತಾರೆ. ಡಾಕ್ಟರ್ ಪ್ರಭುಶಂಕರ್ ಹೇಳ್ತಾ ಇದ್ರು, ಅವ್ರ ಹೆಂಡತಿ ಶಾಂತಮ್ಮ ಅಂಥೇಳಿ, ಡಿ ವಿ ಜಿಯವ್ರು ನೋಡೋಕ್ಕೆ ಆಸ್ಪತ್ರೆಯಲ್ಲಿ ಅವ್ರು ನೋಡೋಕ್ಕೆ ಬರ್ತಾಯಿದ್ರು. ಆಗಾಗ ಬಂದರೆ ಡಿ ವಿ ಜಿಯವರು ಆ ವಯಸ್ಸಿನಲ್ಲಿ ಆ ಕಾಯಿಲೆಯಲ್ಲಿ ಅವರು ಹೇಳ್ತಾ ಇದ್ರಂತೆ, ಯೋ ಅಳ್ತಾ ಇದ್ರಂತೆ, ಜೋರಾಗಿ ಅಳ್ತಾ ಇದ್ರಂತೆ. ಯಾಕೆ ಅಂದರೆ ಲೋಕದ ಸ್ಥಿತಿ ಏನಾಗಿದೆಯಪ್ಪ, ಇವತ್ತು ಬದುಕು ಹಾಳಾಗ್ತಾ ಇದೆಯಲ್ಲ, ಶುದ್ಧವಾದ ಜೀವನ ಇಲ್ವಲ್ಲ. ಕೊನೆ ವಯಸ್ಸಿನಲ್ಲೂ ಬದುಕಿನ ಸಮಾಜದ ಚಿತ್ರಣ ಕಟ್ಟಿಕೊಂಡಂಥ ಡಿ ವಿ ಜಿಯವರು ಇಲ್ಲಿ ಹೇಳ್ತಾರೆ, ಮಿಳಿತವಿರು ವಿಶ್ವದಲ್ಲಿ. ಭಾಳ ಕೊನೆ ಮಾತಿದು ಏನಂದರೆ, ಲೋಕದ ಜೊತೆಗೆ ಅಂಟ್ಕೊಂಡಿರು, ಸೇರ್ಕೊಂಡು ಹೋಗು, ಬೆರೆತ್ಕೊಂಡು ಹೋಗು, ಆಗ ಬದುಕು ಹಸನಾಗುತ್ತೆ.
1: ಕಗ್ಗದ ಸಿರಿ, ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಮಂಜುಳಾ, ವ್ಯಾಖ್ಯಾನ ಪ್ರೊಫೆಸರ್ ಆರ್ ರಾಮಿತ್ರ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 7:31.

0: ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯಾ? ಬರ್ತೀನಿ ಇರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದೀನಿ.
0: ನೀನು, ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
3: ಬಿಡ್ ಬಿಡ್ ಬಿಡ್ ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ಕೆಳಗರೆ, ನಮ್ಮ ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ಕಿರು ಪರಿಚಯವನ್ನು ಮಾಡಿಕೊಳ್ಳೋದಾದ್ರೆ 7:35 ಅಂದರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ ಇರುತ್ತೆ. 7:45 ಗಾನ ಭಜನಾ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನು ಕೇಳೋಣ. 8:02 ನಮ್ಮ ಆಯ್ಕೆ ಆರ್ಜಿಸ್ ಚಾಯ್ಸ್ ಕಾರ್ಯಕ್ರಮ ನಿಮಗಾಗಿ. ಇನ್ನು 9:30 ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. ಇಂದು ರಾತ್ರಿ 10:02 ಪ್ರೇಮ ನಿನಾದ ಕಾರ್ಯಕ್ರಮ, ಪ್ರೀತಿ ಪ್ರೇಮ ಪ್ರಣಯ ಗೀತೆಗಳು ನಿಮಗಾಗಿ ಮೂಡಿ ಬರುತ್ತೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಬೇಕು ಅಂದರೆ ವಿವಿಧ ಭಾರತೀ ಆಕಾಶವಾಣಿ ಕನ್ನಡ 102.9 FM ಟ್ಯೂನ್ ಮಾಡಿಯೇ ಇರಬೇಕು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ಸಂಸತ್ತಿನ ಉಭಯ ಸದನಗಳ ಕಲಾಪ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. ಲೋಕಸಭೆಯಲ್ಲಿ ಶೇಕಡಾ 19, ರಾಜ್ಯಸಭೆಯಲ್ಲಿ ಶೇಕಡಾ 39ರಷ್ಟು ಉತ್ಪಾದಕತೆ ದಾಖಲು. ತ್ರಿವರ್ಣ ಧ್ವಜ ಹಾರಿಸುವ ಮೂಲಕ ಹರ್ ಘರ್ ತಿರಂಗ ಅಭಿಯಾನದಲ್ಲಿ ಕೇಂದ್ರ ಸಚಿವರು ಭಾಗಿ. ದೆಹಲಿ ಕೆಂಪುಕೋಟೆ ಕಾರು ಬಾಂಬ್ ಸ್ಫೋಟ ಪ್ರಕರಣ. ಅಲ್ಖೈದಾ ಇನ್ ದಿ ಇಂಡಿಯನ್ ಸಬ್ ಕಾಂಟಿನೆಂಟ್, ಉಗ್ರ ಸಂಘಟನೆಯ ಕೈವಾಡ, ವಿಶ್ವಸಂಸ್ಥೆ ವರದಿ. ಹಾಗೂ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಗೆ ಚೀನಾ ರಷ್ಯಾ ಬೆಂಬಲ. ವಾರ್ತೆಗಳ ವಿವರ. ಸಂಸತ್ತಿನ ಮಳೆಗಾಲದ ಅಧಿವೇಶನ ಮುಕ್ತಾಯವಾಗಿದ್ದು, ಇಂದು ಎರಡೂ ಸದನಗಳನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗಿದೆ. ಜುಲೈ 20ರಂದು ಪ್ರಾರಂಭವಾದ ಅಧಿವೇಶನವು 25 ದಿನಗಳಲ್ಲಿ ಒಟ್ಟು 19 ಕಲಾಪಗಳನ್ನು ಕಂಡಿತು. ರಾಜ್ಯಸಭಾ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ಸದನದಲ್ಲಿ ಪದೇ ಪದೇ ಆಗುತ್ತಿರುವ ಅಡಚಣೆಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು. ಸದನದ ಸಭಾಂಗಣ ತೆರೆದಿತ್ತು, ಆದರೆ ಸದಸ್ಯರು ಜನರ ಧ್ವನಿ ಎತ್ತಲು ತಮಗೆ ಲಭ್ಯವಿರುವ ಅವಕಾಶಗಳನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲಿಲ್ಲ ಎಂದು ಅವರು ಬೇಸರ ವ್ಯಕ್ತಪಡಿಸಿದರು. ಆದರೂ 12 ಮಸೂದೆಗಳನ್ನು ಅಂಗೀಕರಿಸುವ ಮತ್ತು ಹಿಂದಿರುಗಿಸುವ ಮೂಲಕ ಸದನವು ತನ್ನ ಪ್ರಮುಖ ಶಾಸಕಾಂಗ ಕರ್ತವ್ಯಗಳನ್ನು ಪೂರೈಸುವಲ್ಲಿ ಯಶಸ್ವಿಯಾಗಿದೆ. ಸದನವು ಕೇವಲ 37 ಗಂಟೆ 49 ನಿಮಿಷಗಳ ಕಾಲ ಕಾರ್ಯನಿರ್ವಹಿಸಿತು ಎಂದು ರಾಧಾಕೃಷ್ಣನ್ ಮಾಹಿತಿ ನೀಡಿದರು. ಇದಕ್ಕೂ ಮೊದಲು ಗಣಿ ಮತ್ತು ಖನಿಜಗಳ ಅಭಿವೃದ್ದಿ ಮತ್ತು ನಿಯಂತ್ರಣ ತಿದ್ದುಪಡಿ ಮಸೂದೆ 2026ನ್ನು ಸಂಸತ್ತು ಅಂಗೀಕರಿಸಿತು. ರಾಜ್ಯಸಭೆ ಇಂದು ಮಸೂದೆಯನ್ನು ಅನುಮೋದಿಸಿದೆ.

0: ಲೋಕಸಭೆ ಈಗಾಗಲೇ ಮಸೂದೆಯನ್ನು ಅಂಗೀಕರಿಸಿದೆ. 1957 ಗಣಿ ಮತ್ತು ಖನಿಜ ಅಭಿವೃದ್ಧಿ ಹಾಗೂ ನಿಯಂತ್ರಣ ಕಾಯ್ದೆಗೆ ಮತ್ತಷ್ಟು ತಿದ್ದುಪಡಿ ತರುವ ಮಸೂದೆಯನ್ನು ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವ ಜಿ ಕಿಶನ್ ರೆಡ್ಡಿ ಮಂಡಿಸಿದರು. ಸಂಸತ್ತಿನಲ್ಲಿ ಸರ್ಕಾರ ಚರ್ಚೆಗೆ ಸಿದ್ದವಾಗಿದ್ದಾಗ ವಿರೋಧ ಪಕ್ಷಗಳು ಚರ್ಚೆಯಿಂದ ದೂರ ಸರಿಯುತ್ತಿವೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಆರೋಪಿಸಿದ್ದಾರೆ. ನವದೆಹಲಿಯಲ್ಲಿಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ವಿರೋಧ ಪಕ್ಷದ ಸಂಸದರ ನಡವಳಿಕೆ ಪ್ರಜಾಪ್ರಭುತ್ವಕ್ಕೆ, ವಿಶೇಷವಾಗಿ ಸಂಸದೀಯ ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯದಲ್ಲ ಎಂದು ಹೇಳಿದರು. ಚರ್ಚೆ ಮತ್ತು ಶಾಸಕಾಂಗ ವ್ಯವಹಾರಗಳಿಗೆ ಮಾತ್ರ ಸಂಸತ್ತು ಮೀಸಲಾಗಿದೆ, ಆದರೆ ನಿರಂತರ ಘೋಷಣೆಗಳು ಮತ್ತು ಪ್ರತಿಭಟನೆಗಳು ಮಳೆಗಾಲದ ಅಧಿವೇಶನದಲ್ಲಿ ಸದನದ ಕಾರ್ಯನಿರ್ವಹಣೆಯ ಮೇಲೆ ಪರಿಣಾಮ ಬೀರಿವೆ ಎಂದರು. ಮಳೆಗಾಲದ ಅಧಿವೇಶನದಲ್ಲಿ 12 ಮಸೂದೆಗಳನ್ನು ಅಂಗೀಕರಿಸಲಾಯಿತು, ಆದರೆ ಅವುಗಳಲ್ಲಿ ಒಂದನ್ನು ಮಾತ್ರ ಎರಡೂ ಸದನಗಳಲ್ಲಿ ಚರ್ಚಿಸಲಾಗಿದೆ. ಈ ಅಧಿವೇಶನದಲ್ಲಿ ಉತ್ಪಾದಕತೆ ಲೋಕಸಭೆಯಲ್ಲಿ 19% ಮತ್ತು ರಾಜ್ಯಸಭೆಯಲ್ಲಿ 39%ರಷ್ಟಿದೆ ಎಂದು ತಿಳಿಸಿದ ಅವರು, ಪದೇ ಪದೇ ಅಡಚಣೆಗಳಿಂದಾಗಿ ಮೊದಲ ಬಾರಿಗೆ ಆಯ್ಕೆಯಾಗಿರುವ ಅನೇಕ ಸಂಸದರು ಸಂಸತ್ತಿನ ಅನುಭವವನ್ನು ಪಡೆಯಲು ಸಾಧ್ಯವಾಗುತ್ತಿಲ್ಲ ಎಂದು ಸಚಿವ ಕಿರಣ್ ರಿಜಿಜು ಕಳವಳ ವ್ಯಕ್ತಪಡಿಸಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಸೇರಿದಂತೆ ಹಲವು ಕೇಂದ್ರ ಸಚಿವರು ಇಂದು ತ್ರಿವರ್ಣ ಧ್ವಜ ಹಾರಿಸುವ ಮೂಲಕ ಹರ್ ಘರ್ ತಿರಂಗಾ ಅಭಿಯಾನದಲ್ಲಿ ಪಾಲ್ಗೊಂಡರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ನವದೆಹಲಿಯಲ್ಲಿರುವ ತಮ್ಮ ನಿವಾಸದಲ್ಲಿ ತ್ರಿವರ್ಣ ಧ್ವಜ ಹಾರಿಸಿದರು. ಹರ್ ಘರ್ ತಿರಂಗಾ ಅಭಿಯಾನವು ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲಿ ದೇಶಭಕ್ತಿ ಮತ್ತು ಹೆಮ್ಮೆಯ ಭಾವನೆಗಳನ್ನು ಬಲಪಡಿಸುತ್ತಿದೆ. ಇಂದು ಕೋಟ್ಯಂತರ ನಾಗರಿಕರು ಏಕ ಭಾರತ ಶ್ರೇಷ್ಠ ಭಾರತ ಎಂಬ ಮನೋಭಾವವನ್ನು ಸಬಲೀಕರಣಗೊಳಿಸುತ್ತಿದ್ದಾರೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ತ್ರಿವರ್ಣ ಧ್ವಜದೊಂದಿಗೆ ಛಾಯಾಚಿತ್ರವನ್ನು ಹಂಚಿಕೊಂಡಿದ್ದಾರೆ. ನಾಗರಿಕರು ತಮ್ಮ ಮನೆಗಳಲ್ಲಿ ತಿರಂಗ ಹಾರಿಸಿ ಅಭಿಯಾನದಲ್ಲಿ ಪಾಲ್ಗೊಳ್ಳುವಂತೆ ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವ ಜಿ ಕಿಶನ್ ರೆಡ್ಡಿ ಮನವಿ ಮಾಡಿದ್ದಾರೆ. 80ನೇ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ನವದೆಹಲಿಯ ಕೆಂಪುಕೋಟೆಯಲ್ಲಿ ಇಂದು ಪೂರ್ಣ ಪ್ರಮಾಣದ ಪಥಸಂಚಲನಕ್ಕೆ ತಾಲೀಮು ನಡೆಯಿತು. 150 ವರ್ಷಗಳ ವಂದೇ ಮಾತರಂ ಸಂಭ್ರಮ ಹಾಗೂ 2047 ವಿಕಸಿತ ಭಾರತಕ್ಕಾಗಿ ಯುವಶಕ್ತಿ ಎಂಬುದು ಈ ವರ್ಷದ ಘೋಷವಾಕ್ಯವಾಗಿದ್ದು, ಇದನ್ನು ಬಿಂಬಿಸುವ ಶಿಸ್ತು, ನಿಖರತೆ ಮತ್ತು ದೇಶಭಕ್ತಿಯ ಉತ್ಸಾಹಕ್ಕೆ ಸ್ವಾತಂತ್ರ್ಯ ದಿನಾಚರಣೆ ಸಾಕ್ಷಿಯಾಗಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೆಹಲಿಯ ಕೆಂಪುಕೋಟೆ ಬಳಿ ಕಳೆದ ವರ್ಷ ನವೆಂಬರ್ನಲ್ಲಿ ನಡೆದ ಭೀಕರ ಕಾರು ಬಾಂಬ್ ಸ್ಫೋಟದಲ್ಲಿ 11 ಮಂದಿ ಮೃತಪಟ್ಟ ಪ್ರಕರಣದಲ್ಲಿ ಅಲ್ಖೈದಾ ಇನ್ ದಿ ಇಂಡಿಯನ್ ಸಬ್ಕಾಂಟಿನೆಂಟ್ ಉಗ್ರ ಸಂಘಟನೆಯ ಕೈವಾಡವಿದೆ ಎಂದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಭಯೋತ್ಪಾದನೆ ಮೇಲ್ವಿಚಾರಣಾ ತಂಡ ತನ್ನ ವರದಿಯಲ್ಲಿ ತಿಳಿಸಿದೆ. ಅಲ್ಖೈದಾ ಇನ್ ದಿ ಇಂಡಿಯನ್ ಸಬ್ಕಾಂಟಿನೆಂಟ್ ಸಂಘಟನೆಯು ಸಣ್ಣ ಜಾಲಗಳ ಮೂಲಕ ಕಾರ್ಯನಿರ್ವಹಿಸುತ್ತಿದ್ದು ದಕ್ಷಿಣ ಏಷ್ಯಾದಲ್ಲಿ ತನ್ನ ಪ್ರಭಾವವನ್ನು ಹೆಚ್ಚಿಸಿಕೊಳ್ಳುತ್ತಿದೆ. ಅಲ್ಲದೆ ಬಾಂಗ್ಲಾದೇಶದಲ್ಲೂ ನೆಲೆಗಳನ್ನು ಸ್ಥಾಪಿಸಲು ಯತ್ನಿಸುತ್ತಿದ್ದು ಇದರಿಂದ ದಕ್ಷಿಣ ಏಷ್ಯಾದಲ್ಲಿ ಉಗ್ರರ ಬೆದರಿಕೆ ಹೆಚ್ಚಾಗಿದೆ ಎಂದು ವರದಿಯಲ್ಲಿ ತಿಳಿಸಲಾಗಿದೆ. ಈ ಹಿಂದೆ ಫೆಬ್ರವರಿಯಲ್ಲಿ ಬಂದಿದ್ದ ವರದಿಯು ಈ ದಾಳಿಯಲ್ಲಿ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಪಾತ್ರವಿರುವ ಶಂಕೆ ವ್ಯಕ್ತಪಡಿಸಿತ್ತು. ಆದರೆ ಇದೀಗ ಬಂದಿರುವ ನೂತನ ವರದಿಯು ನೇರವಾಗಿ AQIS ಸಂಘಟನೆಯನ್ನೇ ಹೊಣೆಗಾರರನ್ನಾಗಿ ಮಾಡಿದೆ. ಈ ವರ್ಷ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಗೆ ಚೀನಾ ಮತ್ತು ರಷ್ಯಾ ತಮ್ಮ ಬೆಂಬಲವನ್ನು ಪುನರುಚ್ಚರಿಸಿವೆ. ಭಾರತ 4ನೇ ಬಾರಿಗೆ ಬ್ರಿಕ್ಸ್ ಅಧ್ಯಕ್ಷತೆ ವಹಿಸಿದೆ. ಚೀನಾ ರಾಯಭಾರಿ ಸೂಫಿ ಹಾಂಗ್ ಮತ್ತು ರಷ್ಯಾ ರಾಯಭಾರಿ ಡಿಯಫೇಜ್ ರೋಮನ್ ಬಾಬುಷ್ಕಿನ್ ಅವರು ಇಂದು ನವದೆಹಲಿಯಲ್ಲಿ ವಿವೇಕಾನಂದ ಇಂಟರ್ನ್ಯಾಷನಲ್ ಫೌಂಡೇಶನ್ ಆಯೋಜಿಸಿದ್ದ ಬ್ರಿಕ್ಸ್ ರಾಯಭಾರಿಗಳ ದುಂಡುಮೇಜಿನ ಚರ್ಚೆಯಲ್ಲಿ ಭಾಗವಹಿಸಿದ್ದರು. ಜಾಗತಿಕ ವ್ಯವಹಾರಗಳಲ್ಲಿ ಸಹಕಾರವನ್ನು ಗಾಢವಾಗಿಸಲು ಹಾಗೂ ಬ್ರಿಕ್ಸ್ನಲ್ಲಿ ಅದರ ಪಾತ್ರವನ್ನು ಬಲಪಡಿಸಲು ಭಾರತ ಮತ್ತು ಇತರ ಬ್ರಿಕ್ಸ್ ಸದಸ್ಯರೊಂದಿಗೆ ಕೆಲಸ ಮಾಡಲು ಚೀನಾ ಸಿದ್ದ.

ವಾಗಿದೆ ಎಂದು ಚೀನಾ ರಾಯಭಾರಿ ಕ್ಸೂಫಿ ಹಾಂಗ್ ಹೇಳಿದರು. ಪ್ರಾಯೋಗಿಕ ಸಹಕಾರಕ್ಕಾಗಿ ಮತ್ತು ಜಾಗತಿಕ ದಕ್ಷಿಣದ ಹಿತಾಸಕ್ತಿಗಳನ್ನು ಮುನ್ನಡೆಸಲು ಬ್ರಿಕ್ಸ್ ಒಂದು ಪ್ರಮುಖ ವೇದಿಕೆ. ಒಳಗೊಳ್ಳುವಿಕೆ, ಬಹುಪಕ್ಷೀಯತೆ ಮತ್ತು ದಕ್ಷಿಣ ದಕ್ಷಿಣ ಸಹಕಾರಕ್ಕೆ ಒತ್ತು ನೀಡುವ ಮೂಲಕ ಸ್ಥಿತಿಸ್ಥಾಪಕ ಮತ್ತು ಸುಸ್ಥಿರ ಜಾಗತಿಕ ಕ್ರಮವನ್ನು ನಿರ್ಮಿಸುವಲ್ಲಿ ಬ್ರಿಕ್ಸ್ ಪಾತ್ರದ ಮೇಲೆ ಚರ್ಚೆ ಕೇಂದ್ರೀಕರಿಸಿದೆ ಎಂದು ರಷ್ಯಾ ರಾಯಭಾರಿ ಡಿ ಅಫೇಸ್ ರೋಮನ್ ಬಾಬುಷ್ಕಿನ್ ಹೇಳಿದರು. ರಾಷ್ಟ್ರೀಯ ರಕ್ಷಾ ವಿಶ್ವವಿದ್ಯಾಲಯವು ಕೇಂದ್ರ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿರುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಪೊರೇಟ್ ಅಫೇರ್ಸ್ ಸಹಯೋಗದೊಂದಿಗೆ ಹಣಕಾಸು ಮತ್ತು ಆರ್ಥಿಕ ಭದ್ರತೆ ವಿಷಯದಲ್ಲಿ ಎರಡನೇ ಆವೃತ್ತಿಯ ಸ್ನಾತಕೋತ್ತರ ಪದವಿ ಕೋರ್ಸ್ಗೆ ಚಾಲನೆ ನೀಡಿದೆ. ಈ ಕುರಿತು ಮಾಹಿತಿ ನೀಡಿರುವ ವಿಶ್ವವಿದ್ಯಾಲಯದ ಕ್ರಿಮಿನಲ್ ಕಾನೂನು ಮತ್ತು ಮಿಲಿಟರಿ ಕಾನೂನು ವಿಭಾಗದ ನಿರ್ದೇಶಕರಾದ ಸುನೀಲ್ ಕವೀಶ್ವರ್, ಸಂಕೀರ್ಣಗೊಳ್ಳುತ್ತಿರುವ ಅಕ್ರಮ ಹಣ ವರ್ಗಾವಣೆ, ಭಯೋತ್ಪಾದನೆಗೆ ಧನಸಹಾಯ, ಭ್ರಷ್ಟಾಚಾರ ಮತ್ತು ಸೈಬರ್ ಅಪರಾಧಗಳಂತಹ ಆರ್ಥಿಕ ಬೆದರಿಕೆಗಳನ್ನು ತಡೆಯಲು ಸಾಂಪ್ರದಾಯಿಕ ಶಿಕ್ಷಣದಲ್ಲಿ ವಿಶೇಷ ಪಠ್ಯಕ್ರಮಗಳಿರಲಿಲ್ಲ, ಈ ಕೊರತೆಯನ್ನು ನೀಗಿಸಲು ಈ ಹೊಸ ಕೋರ್ಸ್ ರೂಪಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಶ್ರೀಲಂಕಾ ನೌಕಾಪಡೆ ಇಂದು 9 ಭಾರತೀಯ ಮೀನುಗಾರರನ್ನು ಬಂಧಿಸಿ ಅವರ ದೋಣಿಯನ್ನು ವಶಪಡಿಸಿಕೊಂಡಿದೆ. ರಾಮೇಶ್ವರಂನಿಂದ ಮೀನುಗಾರಿಕೆಗೆ ತೆರಳಿದ್ದ 350 ಹೆಚ್ಚು ಮೀನುಗಾರರ ಪೈಕಿ ಒಂದು ದೋಣಿ ಮತ್ತು 9 ಮಂದಿಯನ್ನು ಬಂಧಿಸಲಾಗಿದೆ. ಅವರನ್ನು ಬಿಡುಗಡೆಗೊಳಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕ್ರಮ ಕೈಗೊಳ್ಳಬೇಕು ಎಂದು ಮೀನುಗಾರರ ಸಂಘಟನೆ ಮನವಿ ಮಾಡಿದೆ. ಜಾರ್ಖಂಡ್ನಲ್ಲಿ ಜೆಪಿಎಸ್ಸಿ ಜೆಎಸ್ಎಸ್ಸಿ ಪರೀಕ್ಷಾ ಅಕ್ರಮಗಳ ಆರೋಪದ ಕುರಿತು ವಿದ್ಯಾರ್ಥಿಗಳ ಪ್ರತಿಭಟನೆ 20ನೇ ದಿನವೂ ಮುಂದುವರಿದಿದೆ. ಅಕ್ರಮಗಳ ಕುರಿತು ಸಿಬಿಐ ತನಿಖೆಗೆ ಆಗ್ರಹಿಸಿರುವ ವಿದ್ಯಾರ್ಥಿಗಳು ಬೇಡಿಕೆ ಈಡೇರದಿದ್ದರೆ ಮುಖ್ಯಮಂತ್ರಿ ನಿವಾಸಕ್ಕೆ ಘೇರಾವ್ ಹಾಕುವುದಾಗಿ ಮತ್ತು ಪ್ರತಿಭಟನೆಯನ್ನು ತೀವ್ರಗೊಳಿಸುವುದಾಗಿ ಎಚ್ಚರಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ನಿವಾಸದ ಸುತ್ತಮುತ್ತ ಪೊಲೀಸರು ಬಿಗಿ ಭದ್ರತೆ ಕೈಗೊಂಡಿದ್ದು ರಸ್ತೆ ಸಂಚಾರಕ್ಕೆ ನಿರ್ಬಂಧ ವಿಧಿಸಲಾಗಿದೆ. ಮಾಜಿ ಮುಖ್ಯಮಂತ್ರಿ ರಘುವರ್ ದಾಸ್ ವಿದ್ಯಾರ್ಥಿಗಳ ಬೇಡಿಕೆಗಳನ್ನು ಬೆಂಬಲಿಸಿದ್ದು ಒಂದು ವಾರದೊಳಗೆ ಸಿಬಿಐ ತನಿಖೆಗೆ ಆದೇಶಿಸದಿದ್ದರೆ ಉಪವಾಸ ಸತ್ಯಾಗ್ರಹ ನಡೆಸುವುದಾಗಿ ತಿಳಿಸಿದ್ದಾರೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ನವದೆಹಲಿಯಲ್ಲಿ ರಕ್ತಹೀನತೆ ಮುಕ್ತ ಭಾರತ ಅಭಿಯಾನ ಕುರಿತು 2 ದಿನಗಳ ರಾಷ್ಟೀಯ ಕಾರ್ಯಾಗಾರವನ್ನು ಆಯೋಜಿಸಿದೆ. ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 160 ಹೆಚ್ಚು ಪ್ರತಿನಿಧಿಗಳು ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ತಿನ ಉಭಯ ಸದನಗಳ ಕಲಾಪ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. ಲೋಕಸಭೆಯಲ್ಲಿ 19%, ರಾಜ್ಯಸಭೆಯಲ್ಲಿ 39%ರಷ್ಟು ಉತ್ಪಾದಕತೆ ದಾಖಲು. ತ್ರಿವರ್ಣ ಧ್ವಜ ಹಾರಿಸುವ ಮೂಲಕ ಹರ್ ಘರ್ ತಿರಂಗ ಅಭಿಯಾನದಲ್ಲಿ ಕೇಂದ್ರ ಸಚಿವರು ಭಾಗಿ. ದೆಹಲಿ ಕೆಂಪುಕೋಟೆ ಕಾರು ಬಾಂಬ್ ಸ್ಫೋಟ ಪ್ರಕರಣ. ಅಲ್ ಖೈದಾ ಇನ್ ದಿ ಇಂಡಿಯನ್ ಸಬ್ ಕಾಂಟಿನೆಂಟ್, ಉಗ್ರ ಸಂಘಟನೆಯ ಕೈವಾಡ, ವಿಶ್ವಸಂಸ್ಥೆ ವರದಿ. ಹಾಗೂ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಗೆ ಚೀನಾ ರಷ್ಯಾ ಬೆಂಬಲ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಹಾಗೂ ಇದೀಗ ವಿಧಾನಮಂಡಲದಲ್ಲಿ ಇಂದು ಮೂಡಿಬರಲಿದೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆತ್ಮೀಯ ಕೇಳುಗರೆ, 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ BSNL ನೀಡುತ್ತಿರುವ ಸ್ಪೆಷಲ್ ಫ್ರೀಡಂ ಪ್ಲಾನ್ಸ್ ಕುರಿತು ವಿಶೇಷ ಸಂದರ್ಶನ ಮೂಡಿಬರಲಿದೆ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ನಾಳೆ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು BSNL ಕರ್ನಾಟಕ ವಲಯ, ಬೆಂಗಳೂರು. BSNL ಕನೆಕ್ಟಿಂಗ್ ಇಂಡಿಯಾ.
0: ನೂರ 102.9 FM ಅಲ್ಲಿ ಕೇಳ್ತಾ ಇರೋದು ಕಾರ್ಯಕ್ರಮ ಸೇಫ್ ಡ್ರೈವ್. ಬೊಂಬಾಟ್ ಚಿತ್ರದ ಹಾಡು ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ, ಜಯಂತ್ ಕಾಯ್ಕಿನಿ ಅವರ ರಚನೆಗೆ ಮನೋಮೂರ್ತಿಯವರ ಸಂಗೀತ,

0: ಇದುವರೆಗೆ ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನ ಕೇಳಿದ್ರಿ. ಸಮಯ 8 ಗಂಟೆ. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಗಣಿ ಮತ್ತು ಖನಿಜಗಳ ಅಭಿವೃದ್ಧಿ ಮತ್ತು ನಿಯಂತ್ರಣ ತಿದ್ದುಪಡಿ ಮಸೂದೆ 2026 ಸಂಸತ್ತು ಅಂಗೀಕರಿಸಿದೆ. ರಾಜ್ಯಸಭೆ ಇಂದು ಮಸೂದೆಯನ್ನು ಅನುಮೋದಿಸಿದ್ದು ಲೋಕಸಭೆ ಈಗಾಗಲೇ ಮಸೂದೆಯನ್ನು ಅಂಗೀಕರಿಸಿದೆ. ಗಣಿ ಮತ್ತು ಖನಿಜ ಅಭಿವೃದ್ಧಿ ಮತ್ತು ನಿಯಂತ್ರಣ ತಿದ್ದುಪಡಿ ಮಸೂದೆಯಿಂದ ರಾಜ್ಯದ ಯಾವುದೇ ಹಕ್ಕುಗಳಿಗೆ ಧಕ್ಕೆಯಾಗುವುದಿಲ್ಲ ಮತ್ತು ರಾಜ್ಯಗಳ ಆದಾಯ ವ್ಯವಸ್ಥೆಯ ಮೇಲೂ ಪರಿಣಾಮ ಬೀರುವುದಿಲ್ಲ ಎಂದು ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವ ಜಿ ಕಿಶನ್ ರೆಡ್ಡಿ ಸ್ಪಷ್ಟಪಡಿಸಿದ್ದಾರೆ. ಭಾರತದ ಸರಕು ಮತ್ತು ಸೇವೆಗಳ ಒಟ್ಟು ರಫ್ತು ಜುಲೈನಲ್ಲಿ 80.14% ಅಮೆರಿಕನ್ ಡಾಲರ್ಗೆ ತಲುಪಿದ್ದು ಕಳೆದ ವರ್ಷದ ಇದೇ ಅವಧಿಗೆ ಹೋಲಿಸಿದರೆ 13.3% ಏರಿಕೆಯಾಗಿದೆ ಎಂದು ಕೇಂದ್ರ ವಾಣಿಜ್ಯ ಸಚಿವಾಲಯ ತಿಳಿಸಿದೆ. ರಾಜ್ಯದ ಮಹತ್ವಾಕಾಂಕ್ಷೆಯ ಮೇಕೆದಾಟು ಕುಡಿಯುವ ನೀರು ಯೋಜನೆ ಕುರಿತು ಜಲಸಂಪನ್ಮೂಲ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ಇಂದು ಸಭೆ ನಡೆಸಿದ್ದಾರೆ. ಈ ವೇಳೆ ಯೋಜನೆ ಪ್ರಸ್ತುತ ಸ್ಥಿತಿಗತಿ, ಎದುರಾಗಿರುವಂತಹ ಸವಾಲು, ಮುಂದಿನ ಕಾರ್ಯ ಯೋಜನೆ ಕುರಿತು ಮಾಹಿತಿ ಪಡೆದುಕೊಂಡಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ವಿರೋಧಿಸಿ ಕರೆ ನೀಡಿರುವಂತಹ ರಾಜ್ಯ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಮೈಸೂರು ಬೆಂಗಳೂರಿನಲ್ಲಿ ಜನಜೀವನ ಸಾಮಾನ್ಯವಾಗಿತ್ತು. ಮಂಡ್ಯ ಜಿಲ್ಲೆಯಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಕೆಲ ವರ್ತಕರು, ಅಂಗಡಿ ಮುಗ್ಗಟ್ಟುಗಳ ಮಾಲೀಕರು ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಹಿತಕ್ಕಾಗಿ ಬಂದ್ ವಾಪಸ್ ಪಡೆದಿರುವ ಎಲ್ಲಾ ಸಂಘಟನೆಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಧನ್ಯವಾದ ಸಲ್ಲಿಸಿದ್ದಾರೆ. ವಿಧಾನಸೌಧದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕನ್ನಡಪರ ಸಂಘಟನೆಗಳ ಬೇಡಿಕೆಯನ್ನು ಪರಿಶೀಲನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ರಾಷ್ಟೀಯ ರಕ್ಷಾ ವಿಶ್ವವಿದ್ಯಾಲಯ ಕೇಂದ್ರ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿರುವಂತಹ

ಇನ್ಸ್ಟಿಟ್ಯೂಟ್ ಆಫ್ ಕಾರ್ಪೊರೇಟ್ ಅಫೇರ್ಸ್ ಸಹಯೋಗದೊಂದಿಗೆ ಹಣಕಾಸು ಮತ್ತು ಆರ್ಥಿಕ ಭದ್ರತೆ ವಿಷಯದಲ್ಲಿ ಎರಡನೇ ಆವೃತ್ತಿಯ ಸ್ನಾತಕೋತ್ತರ ಪದವಿ ಕೋರ್ಸ್ಗೆ ಚಾಲನೆ ನೀಡಿದೆ. ನೈಜೀರಿಯಾದ ಲಾಗೋಸ್ನಲ್ಲಿ ನಡೆದಂತಹ ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತ 35 ಪದಕಗಳು ಗೆಲ್ಲುವ ಮೂಲಕ ಒಟ್ಟಾರೆ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. 4 ದಿನಗಳ ಸ್ಪರ್ಧೆಯಲ್ಲಿ ಭಾರತ 13 ಚಿನ್ನ, 8 ಬೆಳ್ಳಿ, 14 ಕಂಚಿನ ಪದಕಗಳನ್ನು ತನ್ನದಾಗಿಸಿಕೊಂಡಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶ ರಾತ್ರಿ 10 ಗಂಟೆಗೆ.

ನಮಸ್ಕಾರ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ ಕಾರ್ಯಕ್ರಮ ನಮ್ಮ ಆಯ್ಕೆ, ಆರ್ಜೆಸ್ ಚಾಯ್ಸ್. ಹೌದು ಕೇಳಿದ್ರಿ, ಪ್ರತಿ ಗುರುವಾರ ನಮ್ಮ ಆಯ್ಕೆ ಕಾರ್ಯಕ್ರಮ 8:03 ಒಂಬತ್ತು ಗಂಟೆಯವರೆಗೆ ಇರುತ್ತೆ. ಅಂದರೆ ಆರ್ಜೆಸ್ ಚಾಯ್ಸ್, ನಮ್ಮ ಅಭಿರುಚಿಯ ಗೀತೆಗಳು ನಿಮಗಾಗಿ ಈ ಸಮಯ ಪ್ರಸಾರವಾಗುತ್ತವೆ.

ಆರ್ಜೆಸ್ ಚಾಯ್ಸ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇನ್ನೀಗ ಅದೇ ಕಣ್ಣು ಚಿತ್ರದ ನಯನ ನಯನ ಅನ್ನೋ ಹಾಡನ್ನ ಕೇಳೋಣ, ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ. ರಾಜ್ಕುಮಾರ್ ಅವರು ಹಾಡಿರುವಂತಹ ಗೀತೆಗಳನ್ನ ಇಷ್ಟಪಡೋದಕ್ಕೆ ಕಾರಣಗಳು ಬೇಕಾ? ಖಂಡಿತ ಬೇಡ. ಆ ಒಂದು ಗೀತೆಯಲ್ಲಿ ಒಂದು ರೀತಿಯ ಸೆಳೆತ ಇರುತ್ತೆ ಅವರು ಹಾಡಿರುವಂತಹ ಗೀತೆಗಳಲ್ಲಿ. ಈಗ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಬೆಂಗಳೂರು ಲತಾ ಅವರು ದನಿಗೂಡಿಸಿರುವಂತಹ ಒಂದು ತುಂಬ ಚಂದದ ಹಾಡಿದು ಅದೇ ಕಣ್ಣು ಚಿತ್ರದ್ದು. ಈ ಹಾಡನ್ನ ಕೇಳೋಣ ಬನ್ನಿ.

ಆರ್ಜಿಸ್ ಚಾಯ್ಸ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ ಅಂದ್ರೆ ನನ್ನ ಮೆಚ್ಚಿನ ಗೀತೆಗಳು ಈ ಸಮಯ ನಿಮಗಾಗಿ ಮೂಡಿ ಬರ್ತಾ ಇದೆ. ಇನ್ನೀಗ ಹೃದಯ ಬಂಧನ ಚಿತ್ರದ ಹಾಡನ್ನ ಕೇಳಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಜೊತೆ ದನಿಗುಡಿಸಿದ್ದಾರೆ ಬೇಬಿ ರೇಖಾ ಅವರು. ಇದು ತಂದೆ ಮತ್ತೆ ಪುಟ್ಟ ಮಗುವಿನ ನಡುವೆ ಚಿತ್ರಿತ ಆಗಿರುವಂತಹ ಗೀತೆ. ಅಂದ್ರೆ ಅಪ್ಪ ಮಗಳು ಇಬ್ರು ಹಾಡುವಂತಹ ಹಾಡಿದು ಹೃದಯ ಬಂಧನ ಚಿತ್ರದ್ದು. ಪಿಂಕಿ ಪಿಂಕಿ ಪಿಂಕಿ ಬಲೆ ತುಂಟಿ ಅಂತ ಹಾಡ್ತಾ ಇದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಕೇಳಿ ಈ ಹಾಡು.

102.9 ಎಫ್ಎಂ ಟ್ಯೂನ್ ಮಾಡಿದಿರಾ. ಇದು ಆರ್ಜಿಸ್ ಚಾಯ್ಸ್ ಕಾರ್ಯಕ್ರಮ. ಕೆಲವು ನೆನಪುಗಳು ಹಳೆಯದಾಗೋದಿಲ್ಲ, ಅಥವಾ ಹಳೆಯದಾಗ್ತಾ ಇದ್ದ ಹಾಗೆ ಅವು ಇನ್ನಷ್ಟು ಹತ್ತಿರ ಅನಿಸುತ್ತೆ. ಒಂದು ಹಾಡು, ಒಂದು ಜಾಗ, ಒಂದು ಮಾತು, ಇವಿಷ್ಟೇ ಸಾಕು ಮನಸ್ಸು ಮತ್ತೆ ಆ ಕ್ಷಣಕ್ಕೆ ಹೋಗಿ ನಿಲ್ಲೋದಕ್ಕೆ. ಜೀವನ ಮುಂದೆ ಸಾಕ್ತಾನೇ ಇರುತ್ತೆ ಕೇಳುಗರೆ, ಆದರೆ ಸುಂದರ ನೆನಪುಗಳು ಮಾತ್ರ ನಮ್ಮೊಳಗೆ ಹಾಗೇ ಉಳಿದುಕೊಂಡು ಹೋಗುತ್ತೆ. ತುಟಿಗಳ ಮೇಲೆ ನಗುವನ್ನು ಮೂಡಿಸುತ್ತೆ, ಹಾಗೆ ಮನಸ್ಸಿನಲ್ಲಿ ಮಧುರವಾದ ಭಾವವನ್ನು ಮೂಡಿಸುತ್ತೆ ನೆನಪುಗಳು. ಈ ನೆನಪುಗಳೇ ಅಲ್ವಾ ನಮ್ಮ ಬದುಕಿನ ಮೌನದ ಸಂಗಾತಿಗಳು. ನೆನಪನ್ನು ಕುರಿತಾದ ಈ ಒಂದು ಹಾಡು ಅಂಡಮಾನ್ ಚಿತ್ರದ್ದು, ನನ್ನ ಫೇವರೇಟ್ ಹಾಡು ನಿಮಗಾಗಿ.

ನಮ್ಮ ಆಯ್ಕೆ ಕಾರ್ಯಕ್ರಮದ ಮುಂದಿನ ಹಾಡು ಭಾಗ್ಯವಂತರು ಚಿತ್ರದ್ದು, ನನ್ನ ನಿನ್ನ ಮನವು ಸೇರಿತು ಅನ್ನೋ ಹಾಡು. ಕೆಳಗ್ರೆ ದಾಂಪತ್ಯ ಅಂದರೆ ಕೇವಲ ಇಬ್ಬರು ಜೊತೆಯಾಗಿ ಬದುಕೋದಲ್ಲ, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಸಂತೋಷದಲ್ಲೂ ಕಷ್ಟದಲ್ಲೂ ಜೊತೆಯಾಗಿ ನಿಲ್ಲುವಂಥದ್ದು. ಕೆಲವೊಮ್ಮೆ ಸಣ್ಣ ಪುಟ್ಟ ಜಗಳಗಳು ಬರುತ್ತೆ, ಮಾತುಗಳು ಕಡಿಮೆ ಆಗುತ್ತೆ, ಆದರೆ ನಾವು ಅನ್ನೋ ಭಾವನೆ ಇದೆಯಲ್ಲ ಅದು ಕಡಿಮೆ ಆಗಬಾರ್ದು. ಒಂದು ಕಾಳಜಿಯ ಮಾತು, ಒಂದು ಸಣ್ಣ ನಗು, ಒಬ್ಬರಿಗೊಬ್ಬರು ಮಾಡಿಕೊಳ್ಳುವಂತಹ ಪುಟ್ಟ ತ್ಯಾಗ ಇರ್ಬೋದು, ಇವೇ ದಾಂಪತ್ಯವನ್ನು ಸುಂದರವಾಗಿಸುವ ದೊಡ್ಡ ಸಂಗತಿಗಳು. ಈ ಒಂದು ಹಾಡಿನಲ್ಲಿಯೂ ಸಹ ಒಂದು ಸುಂದರ ದಾಂಪತ್ಯವನ್ನು ನಾವು ಕಾಣಬಹುದು. ಈ ಹಾಡು ಈಗ ನಿಮಗಾಗಿ.

ಟ್ಯೂನ್ ಮಾಡಿದಿರಾ 102.9 FM, ಕೇಳ್ತಾ ಇದ್ದೀರಾ ನಮ್ಮ ಆಯ್ಕೆ ಆರ್ಜೆಸ್ ಚಾಯ್ಸ್. ಕೇಳುಗರೆ, ಮುಂದಿನ ಹಾಡು ಸ್ವಾತಿ ಮುತ್ತಿನ ಮಳೆಹನಿಯ ಚಿತ್ರದ್ದು. ಈ ಒಂದು ಸಿನಿಮಾದಲ್ಲಿ ಒಂದು ಹಾಡಿದೆ, ಈ ಒಲವನ್ನು ಕುರಿತಾದ ಹಾಡಿದು. ಈ ಒಲವು ಅಂದರೆ ದೊಡ್ಡ ದೊಡ್ಡ ಮಾತುಗಳಲ್ಲ, ಮೌನದಲ್ಲೂ ಒಬ್ಬರ ಮನಸ್ಸನ್ನು ಮತ್ತೊಬ್ಬರು ಅರ್ಥ ಮಾಡಿಕೊಳ್ಳುವಂಥದ್ದು, ನಾನಿದ್ದೀನಿ ಅನ್ನೋ ಭರವಸೆಯನ್ನು ನೀಡುವಂಥದ್ದು. ಇಷ್ಟೇ ಸಾಕು ಅಲ್ವಾ ಒಲವು ಮನಸ್ಸಿಗೆ ನೆಮ್ಮದಿಯನ್ನು ನೀಡೋದಕ್ಕೆ? ಕೆಲವು ಸಂಬಂಧಗಳಿಗೆ ಹೆಸರು ಬೇಕಾಗೋದೇ ಇಲ್ಲ, ಒಲವು ಇದ್ರೆ ಸಾಕು, ಅದು ಹೃದಯದಲ್ಲಿ ಸುಂದರವಾದ ನೆನಪಾಗಿ ಉಳಿಯುತ್ತೆ. ಈಗ ಈ ಹಾಡನ್ನು ಕೇಳಿ, ಒಲವು ಅಂದರೆ ಏನು ಅಂತ ಹೇಳಿ ತುಂಬ ಚೆನ್ನಾಗಿ ವಿವರಣೆಯನ್ನು ನೀಡಿದ್ದಾರೆ ಈ ಒಂದು ಹಾಡಿನಲ್ಲಿ.

ನನ್ನ ಅಭಿರುಚಿಯ ಹಾಡುಗಳನ್ನ ಕೇಳ್ತಾ ಇದ್ದೀರಾ ಆರ್ಜೆಸ್ ಚಾಯ್ಸ್ ಕಾರ್ಯಕ್ರಮದಲ್ಲಿ. ಮುಂದಿನ ಗೀತೆ ಮೀರಾ ಮಾಧವ ರಾಘವ ಚಿತ್ರದ ಹಾಡು. ಈ ಒಂದು ಹಾಡು ಕೃಷ್ಣನನ್ನ ಕುರಿತಾದಂತಹ ಹಾಡಿದು. ಕೆಳಗರೆ ಸಾಮಾನ್ಯವಾಗಿ ಒಂದು ಚಂದದ ಪ್ರೀತಿಗೆ ರಾಧಾಕೃಷ್ಣರ ಪ್ರೀತಿಯನ್ನೇ ಉಲ್ಲೇಖ ಮಾಡ್ತಾರೆ, ಅಂದರೆ ಉದಾಹರಣೆಯಾಗಿ ನೀಡ್ತಾರೆ. ರಾಧಾಕೃಷ್ಣರ ಪ್ರೀತಿ ಅಂದರೆ ಕೇವಲ ಪ್ರೇಮ ಕಥೆ ಅಲ್ಲ, ಅದು ಒಲವು, ಭಕ್ತಿ, ನಂಬಿಕೆ ಮತ್ತು ವಿರಹದ ಸಂಗಮ ಅಂತಲೇ ಹೇಳ್ಬೋದು. ಕೃಷ್ಣನ ಕೊಳಲಿನ ನಾದ ಕೇಳಿದಾಗ ರಾಧೆಯ ಮನಸ್ಸು ಹೇಗೆ ಅರಳತ್ತೋ ಹಾಗೆ ನಿಜವಾದ ಪ್ರೀತಿ ದೂರದಲ್ಲಿ ಇದ್ದರೂ ಸಹ ಹೃದಯಕ್ಕೆ ಹತ್ತಿರವಾಗಿ ಇರುತ್ತೆ. ಕೆಲವು ಪ್ರೀತಿಗಳಿಗೆ ಜೊತೆಯಾಗಿ ಬದುಕುವ ಭಾಗ್ಯ ಸಿಗೋದಿಲ್ಲ, ಆದರೆ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯುವಷ್ಟು ಆಳವಾಗಿ ಇರುತ್ತೆ. ರಾಧಾಕೃಷ್ಣರ ಪ್ರೀತಿಯನ್ನು ತುಂಬ ಚೆನ್ನಾಗಿ ವಿವರಿಸಿರುವಂತಹ ಒಂದು ಹಾಡು, ನನ್ನ ಫೇವರೇಟ್ ಹಾಡು ಸಹ ಹೌದು. ಕೇಳಿ ಈ ಹಾಡು.

ನಮ್ಮ ಆಯ್ಕೆ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ ಕೇಳುಗರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಹಾಡುಗಳನ್ನ ಇಷ್ಟಪಡೋದಕ್ಕೆ ಕಾರಣಗಳು ಬೇಕಾಗಿರೋದಿಲ್ಲ ಅಲ್ವಾ? ಡಾಕ್ಟರ್ ರಾಜ್ಕುಮಾರ್ ಅವರು ಪ್ರೀತಿ, ಪ್ರೇಮ, ಪ್ರಣಯ, ಹಾಗೆಯೇ ತಂದೆ ತಾಯಿಯ ವಾತ್ಸಲ್ಯದ ಹಾಡುಗಳಿರಬಹುದು, ಮಕ್ಕಳ ಗೀತೆಗಳು, ಭಕ್ತಿಗೀತೆಗಳು, ಎಲ್ಲ ರೀತಿಯ ಹಾಡುಗಳನ್ನು ತುಂಬ ಸಲೀಸಾಗಿ ಹಾಡ್ತಾರೆ. ಭಕ್ತ ಪ್ರಹ್ಲಾದ ಚಿತ್ರದಲ್ಲಿ ಒಂದು ಹಾಡಿದೆ, ಸಿಗುವೆಂ ಕ್ಷಣದಲ್ಲಿ ನಿನ್ನನಾಮ್ ಅಂತ ಹೇಳಿ. ಈ ಒಂದು ಹಾಡಿನಲ್ಲಿ ಅವರ ಅಭಿನಯ ಇರಬಹುದು, ಮತ್ತು ಎಷ್ಟು ಕೋಪದಲ್ಲಿ ಹಾಡ್ತಾರೆ ಅಂದರೆ ಅವರ ಮುಖಭಾವ ನೋಡಿದ್ರೆ ಎಂಥವರಿಗೂ ಭಯ ಆಗಬೇಕು. ಆ ರೀತಿಯ ಒಂದು ಮುಖಭಾವ ಇರುತ್ತೆ, ಅಗಲವಾದ ಕಣ್ಣುಗಳು ಇರುತ್ತೆ. ಮತ್ತು ಪುನೀತ್ ರಾಜ್ಕುಮಾರ್ ಅವರು ಈ ಒಂದು ಚಿತ್ರದಲ್ಲಿ ಬಾಲನಟರಾಗಿ ಅಭಿನಯಿಸಿದ್ದಾರೆ. ತುಂಬ ಪುಟ್ಟ ಹುಡುಗ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರನಾಗಿ ಈ ಒಂದು ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಅವರು ಒಂದು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ರು, ಈ ಒಂದು ಸಿನಿಮಾದಲ್ಲಿ ಅಪ್ಪಾಜಿ ಮೇಕಪ್ಪನ್ನು ಮಾಡಿಕೊಂಡು ಅಗಲವಾದ ಕಣ್ಣುಗಳನ್ನು ಬಿಟ್ಟು ಕೋಪದಲ್ಲಿ ಬಂದಾಗ ಅವರ ವೇಷಭೂಷಣ ನೋಡಿ ತುಂಬಾ ಭಯ ಆಗಿತ್ತು. ನಂತರ ಅವರು, ಇಲ್ಲ ಕಂದ, ನೀನು ಭಯ ಪಡಬೇಡ, ಇದು ನಟನೆ ಅಷ್ಟೇ ಅಂತ ಹೇಳಿ ನನಗೆ ಧೈರ್ಯ ತುಂಬಿಸಿದ್ರು ಅಭಿನಯ ಮಾಡೋದಕ್ಕೆ ಅಂತ ಪುನೀತ್ ರಾಜ್ಕುಮಾರ್ ಅವರು ಸ್ವತಃ ಹೇಳಿಕೊಂಡಿದ್ದಾರೆ. ಇಷ್ಟೆಲ್ಲ ಹೇಳಿದ್ಮೇಲೆ ಈ ಒಂದು ಹಾಡು ಇಷ್ಟ ಆಗದೇ ಇರತ್ತಾ? ಇದು ಸಹ ನನ್ನ ಮೆಚ್ಚಿನ ಗೀತೆಗಳಲ್ಲಿ ಒಂದು. ಈಗ ಈ ಹಾಡನ್ನು ಕೇಳಿ.

ಅಬ್ಬಾ, ಡಾಕ್ಟರ್ ರಾಜ್ಕುಮಾರ್ ಅವರು ಗದೆಯನ್ನ ಹೆಗಲ ಮೇಲೆ ಇಟ್ಕೊಂಡು ಹಾಡುವಂತಹ ಹಾಡಿದು. ಅವರ ನಟನೆ, ಆ ಗಾಂಭೀರ್ಯ, ಆ ಕೋಪದ ಕಣ್ಣುಗಳನ್ನ ನೋಡಿದ್ರೆ ಎಂಥವ್ರಿಗೂ ಭಯ ತರಿಸತ್ತೆ. ಒಳ್ಳೆ ಹಾಡನ್ನ ಕೇಳಿದ್ರಿ. ಮುಂದಿನ ಗೀತೆ ಮೈಸೂರು ಮಲ್ಲಿಗೆ ಚಿತ್ರದು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೆ ಎಸ್ ನರಸಿಂಹಸ್ವಾಮಿಗಳ ರಚನೆ ಇದು. ಕೆಳಗರೆ ಕೆ ಎಸ್ ನರಸಿಂಹಸ್ವಾಮಿ ಅವರ ಮೈಸೂರು ಮಲ್ಲಿಗೆ ಅತ್ಯಂತ ಜನಪ್ರಿಯ

ನನ್ನ ಮೆಚ್ಚಿನ ನನ್ನ ಅಭಿರುಚಿಯ ಹಾಡುಗಳನ್ನ ಕೇಳ್ತಾ ಸಮಯ 8:52 ಆಗೋಯ್ತು. ಕಾರ್ಯಕ್ರಮ ಆರ್ ಜೆಸ್ ಚಾಯ್ಸ್ ಕೇಳ್ತಾ ಇದ್ರಿ. ಇದು ಕೊನೆಯ ಹಾಡು, AK-47 ಚಿತ್ರದ್ದು ಓ ಮೈ ಸನ್ ಅನ್ನೋ ಹಾಡು. ಕೇಳಿದ್ರೆ ಇನ್ನೆರಡು ದಿನಗಳಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಇದೆ. ಈ ಸ್ವಾತಂತ್ರ್ಯ ಅನ್ನೋ ಒಂದು ಪದದ ಹಿಂದೆ ಎಷ್ಟೆಲ್ಲ ಹೋರಾಟಗಳಿವೆ ಅಲ್ವಾ, ಎಷ್ಟೋ ತ್ಯಾಗಗಳಿವೆ, ಎಷ್ಟೋ ಕನಸುಗಳು ಇವೆ. ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಅನೇಕ ವೀರರು ಬದುಕನ್ನೇ ಮುಡಿಪಾಗಿ ಇಟ್ಟಿದ್ರು, ಹೋರಾಟವನ್ನು ನಡೆಸಿದ್ದಾರೆ. ಇಂದು ನಾವು ಅನುಭವಿಸ್ತಾ ಇರುವಂತಹ ಈ ಸ್ವಾತಂತ್ರ್ಯ ಕೇವಲ ಒಂದು ದಿನದ ಸಂಭ್ರಮ ಅಲ್ಲ, ಅದು ನಮ್ಮ ಪೂರ್ವಜರ ತ್ಯಾಗದ ಫಲ ಅಂತಲೇ ಹೇಳ್ಬೋದು. ಕೆಳಗರೆ AK-47 ಚಿತ್ರದ ಈ ಹಾಡನ್ನು

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. 9:30 ಇನ್ನೀಗ ಹಿಂದಿ ಮೆಲೋಡೀಸ್ ಕೇಳುಗರೆ. ಇವತ್ತು 13 ನಟಿ ಶ್ರೀದೇವಿ ಅವರ ಜನ್ಮದಿನ. ಶ್ರೀದೇವಿ ಅವರು 13 ಆಗಸ್ಟ್ 1963 ಜನಿಸಿದ್ದು. ಬಾಲನಟಿಯಾಗಿ ಆರಂಭಿಸಿದಂತಹ ಅವರು ತಮಿಳು, ತೆಲುಗು, ಕನ್ನಡ, ಮಲಯಾಳಂ ಮತ್ತು ಹಿಂದಿ ಚಿತ್ರರಂಗದಲ್ಲಿ ತಮ್ಮದೇ ಆದ ಛಾಪನ್ನ ಮೂಡಿಸಿದ್ದಾರೆ. ಭಾರತೀಯ ಚಿತ್ರರಂಗದ ಅತ್ಯಂತ ಪ್ರಭಾವಶಾಲಿ ನಟಿಯರಲ್ಲಿ ಒಬ್ಬರಾಗಿದ್ದಾರೆ. ಅವರ ನೆನಪಲ್ಲಿ ಕೆಲವು ಹಾಡುಗಳನ್ನು ಕೇಳೋಣ.

ಹಿಂದಿ ಮೆಲೋಡೀಸ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಕೆಲವು ಕಲಾವಿದರು ನಮ್ಮನ್ನ ರಂಜಿಸ್ತಾರೆ, ಕೆಲವರು ನಮ್ಮ ಮನಸ್ಸನ್ನ ಗೆಲ್ತಾರೆ, ಆದರೆ ಕೆಲವೇ ಕೆಲವು ಕಲಾವಿದರು ಮಾತ್ರ ನಮ್ಮ ನೆನಪುಗಳಲ್ಲಿ ಒಂದು ಭಾಗವಾಗಿ ಬಿಡ್ತಾರೆ. ಶ್ರೀದೇವಿ ಅವರ ಅಭಿನಯವೂ ಹಾಗೆ, ಅವರ ಕಣ್ಣುಗಳೇ ಒಂದು ಕಥೆಯನ್ನ ಹೇಳ್ತಾ ಇದ್ವು, ಅವರ ನಗು ಒಂದು ದೃಶ್ಯವನ್ನ ಜೀವಂತಗೊಳಿಸ್ತಾ ಇತ್ತು. ಹಾಗೆ ಅವರ ಅಭಿನಯಕ್ಕೆ ಭಾಷೆಯ ಗಡಿ ಇರಲಿಲ್ಲ. ದುಃಖ ಆಗಲಿ, ಸಂತೋಷ ಆಗಲಿ, ತುಂಟತನ ಇರಲಿ, ಗಂಭೀರವಾದ ಪಾತ್ರಗಳೇ ಇರಲಿ, ಶ್ರೀದೇವಿಯವರು ಯಾವ ಪಾತ್ರವನ್ನೇ ಮಾಡಿದ್ರು ಅದನ್ನು ತುಂಬ ಸಲೀಸಾಗಿ, ನಾಜೂಕಾಗಿ ನಿಭಾಯಿಸ್ತಾ ಇದ್ರು.

ಕೆಲವರೇ ಇವತ್ತು ಶ್ರೀದೇವಿಯವರ ಜನ್ಮದಿನ, ಅವರ ಅಭಿನಯದ ಕೆಲವು ಹಾಡುಗಳನ್ನ ಕೇಳ್ತಾ ಇದ್ದೀವಿ. ಸದ್ಮಾ ಅಂತಹ ಚಿತ್ರಗಳಲ್ಲಿ ಮನಸ್ಸನ್ನ ಕಲಕುವಂತಹ ಅಭಿನಯವನ್ನ ನೀಡಿದ್ದಾರೆ ಶ್ರೀದೇವಿಯವರು. ಚಾಂದಿನಿಯಲ್ಲಿ ಪ್ರೇಕ್ಷಕರ ಮನಸ್ಸಿನಲ್ಲಿ ಪ್ರೀತಿಯ ಬಣ್ಣವನ್ನ ತುಂಬಿದವರು. ಮಿಸ್ಟರ್ ಇಂಡಿಯಾ ಈ ಒಂದು ಸಿನಿಮಾದಲ್ಲಿ ಅವರ ಹಾಸ್ಯ ಪ್ರಜ್ಞೆ ಮತ್ತೆ ಚುರುಕುತನದಿಂದ ಮಾಡಿರುವಂತಹ ನಟನೆಯನ್ನ ಮರೆಯೋದಕ್ಕೆ ಸಾಧ್ಯನಾ? ಕಾಲ ಬದಲಾಗಬಹುದು, ಸಿನಿಮಾದ ಶೈಲಿ ಬದಲಾಗಬಹುದು, ಆದರೆ ಪ್ರೇಕ್ಷಕರ ನೆನಪಿನಲ್ಲಿ ಅವರ ಸ್ಥಾನ ಮಾತ್ರ ಯಾವತ್ತಿಗೂ ಬದಲಾಗಲ್ಲ.

ಹಿಂದೆ ಮೆಲೋಡೀಸ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ ಕೆಳಗರೆ. ಇವತ್ತು ಆಗಸ್ಟ್ 13 ನಟಿ ಶ್ರೀದೇವಿ ಅವರ ಜನ್ಮದಿನ. ಅಷ್ಟೇ ಅಲ್ಲ ಕೆಳಗರೆ, ಇವತ್ತು ವೈಜಯಂತಿ ಮಾಲಾ ಅವರ ಜನ್ಮದಿನವೂ ಹೌದು. ವೈಜಯಂತಿ ಮಾಲಾ ಆಗಸ್ಟ್ 13 ಜನಿಸಿದ್ದು. ಮತ್ತೆ ಇವರು ನಟಿ ಮಾತ್ರ ಅಲ್ಲ, ಭರತನಾಟ್ಯ ಕಲಾವಿದೆ ಸಹ ಹೌದು. ಗಾಯಕಿ ಮತ್ತು ರಾಜಕಾರಣಿಯಾಗಿಯೂ ಗುರುತಿಸಿಕೊಂಡವರು. ಅವರ ಅಭಿನಯದ ಕೆಲವು ಹಾಡುಗಳು ನಿಮಗಾಗಿ.

0: ವಿವಿಧ ಭಾರತೀಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಿ. ಸಮಯ 10 ಗಂಟೆ. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಕ್ಷಣಾ ಉತ್ಪಾದನಾ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಸಾರ್ವಜನಿಕ ವಲಯದ ಉದ್ಯಮವಾದಂತಹ ಇಂಡಿಯಾ ಆಪ್ಟೆಲ್ ಲಿಮಿಟೆಡ್ ಸಿವಿಲ್ ಮಾರುಕಟ್ಟೆಗಾಗಿ ಸ್ವದೇಶಿ ಗರುಡ ಹೈ ರೆಸಲ್ಯೂಷನ್ ಬೈನಾಕ್ಯುಲರ್ ಅನ್ನು ಬಿಡುಗಡೆ ಮಾಡಿದೆ. ಸ್ವದೇಶಿ ವಿನ್ಯಾಸ ಮತ್ತು ತಯಾರಿಕೆಯ ಮೂಲಕ ಆತ್ಮನಿರ್ಭರ ಭಾರತದ ಆಶಯವನ್ನು ಗರುಡ ಪ್ರತಿಬಿಂಬಿಸುತ್ತದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ರಾಷ್ಟೀಯ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ಆಯೋಗ NCDRCಯಲ್ಲಿ ಬಾಕಿ ಇರುವ ಪ್ರಕರಣಗಳ ಸಂಖ್ಯೆ ಹೆಚ್ಚುತ್ತಿರುವ ಬಗ್ಗೆ ಸುಪ್ರೀಂಕೋರ್ಟ್ ಇಂದು ಕಳವಳ ವ್ಯಕ್ತಪಡಿಸಿದೆ. ಪ್ರಕರಣಗಳ ತ್ವರಿತ ವಿಲೇವಾರಿಗೆ ಪ್ರಾದೇಶಿಕ ಮತ್ತು ಸಂಚಾರಿ ಪೀಠಗಳನ್ನು ಸ್ಥಾಪಿಸುವ ಕುರಿತು ಕೇಂದ್ರ ಸರ್ಕಾರ ಪರಿಶೀಲಿಸಬೇಕು ಎಂದು ನ್ಯಾಯಾಲಯ ತಿಳಿಸಿದೆ. ಭಾರತವನ್ನು ಜಾಗತಿಕ ಉತ್ಪಾದನಾ ಕೇಂದ್ರವನ್ನಾಗಿಸಲು ಪ್ರಮುಖ ಕ್ಷೇತ್ರಗಳ ಕುರಿತು ಸಿದ್ದಪಡಿಸಲಾದ ವರದಿಯನ್ನು ನೀತಿ ಆಯೋಗದ ಉಪಾಧ್ಯಕ್ಷರಾದಂತಹ ಅಶೋಕ್ ಕುಮಾರ್ ಲಹಿರಿ ಬಿಡುಗಡೆ ಮಾಡಿದ್ದಾರೆ. ಜಾಗತಿಕ ಸ್ಪರ್ಧಾತ್ಮಕತೆ, ದೇಶೀಯ ಮೌಲ್ಯವರ್ಧನೆ, ಉದ್ಯೋಗ ಸೃಷ್ಟಿ ಮತ್ತು ಜಾಗತಿಕ ಪೂರೈಕೆ ಸರಪಳಿಗಳಲ್ಲಿ ಹೆಚ್ಚಿನ ಏಕೀಕರಣಕ್ಕೆ 12 ಕ್ಷೇತ್ರಗಳು ಹೆಚ್ಚಿನ ಸಾಮರ್ಥ್ಯ ಹೊಂದಿವೆ ಎಂದು ವರದಿಯಲ್ಲಿ ತಿಳಿಸಲಾಗಿದೆ. ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ಕನಿಷ್ಠ 3 ಮೀಟರ್ ಅಗಲದ ವಿಸ್ತೀರ್ಣದಲ್ಲಿ ನಿರ್ಮಾಣ ಮಾಡುವಂತೆ ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಸೂಚನೆ ನೀಡಿದ್ದಾರೆ. ಹೊರವರ್ತುಲ ರಸ್ತೆಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ರಸ್ತೆ ಬದಿಯ ಸಂಪೂರ್ಣ ಒತ್ತುವರಿಗಳನ್ನು ತೆರವುಗೊಳಿಸುವಂತೆ ಮತ್ತು ಮುಖ್ಯ ರಸ್ತೆಯಲ್ಲಿ ಬಸ್ ಬೇ ನಿರ್ಮಾಣ ಮಾಡುವಂತೆ ನಿರ್ದೇಶನ ನೀಡಿದ್ದಾರೆ. 80ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಹರ್ಗದ್ ತಿರಂಗ ಅಭಿಯಾನಕ್ಕೆ ಚಿತ್ರದುರ್ಗ ನಗರದಲ್ಲಿ ಮಾಜಿ ಶಾಸಕ ಜಿಹೆಚ್ ತಿಪ್ಪಾರೆಡ್ಡಿ ಚಾಲನೆ ನೀಡಿದರು. ರಾಷ್ಟೀಯ ರಕ್ಷಣಾ ವಿಶ್ವವಿದ್ಯಾಲಯ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಪೊರೇಟ್ ವ್ಯವಹಾರದ ಸಹಯೋಗದೊಂದಿಗೆ ಮಾಸ್ಟರ್ಸ್ ಇನ್ ಫೈನಾನ್ಷಿಯಲ್ ಅಂಡ್ ಎಕನಾಮಿಕ್ ಸೆಕ್ಯೂರಿಟಿ ಕಾರ್ಯಕ್ರಮದ 2ನೇ ಬ್ಯಾಚ್ ಆರಂಭ ಮಾಡಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಖ್ಯಾತ ಯಕ್ಷಗಾನ ಕಲಾವಿದರಾದಂತಹ ಕೆರೆಮನೆ ಶಿವಾನಂದ ಹೆಗಡೆ ಅವರಿಗೆ ಯಕ್ಷಗಾನ ಕ್ಷೇತ್ರಕ್ಕೆ ಅವರು ನೀಡಿದ ಕೊಡುಗೆಗಾಗಿ 2024-25 ಸಾಲಿನ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಪ್ರದಾನ ಮಾಡಿದರು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಕೋಣೆಯಲ್ಲಿ ಮೊಬೈಲ್ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗಾಗಿ ಡಿಐಜಿ ಶ್ರೇಣಿಯ ಅಧಿಕಾರಿಯ ನೇತೃತ್ವದಲ್ಲಿ ವಿಶೇಷ ತಂಡ ರಚನೆ ಮಾಡಲಾಗಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ನಮಸ್ಕಾರ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಕಾರ್ಯಕ್ರಮ ಪ್ರೇಮ ನಿನಾದ. ಪ್ರೀತಿಯ ಕೇಳುಗರೆ, ಪ್ರತಿದಿನ ರಾತ್ರಿ 10:02 ಹನ್ನೊಂದು ಗಂಟೆಯವರೆಗೆ ಪ್ರೇಮ ನಿನಾದ ಕಾರ್ಯಕ್ರಮ ಮೂಡಿಬರುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರೀತಿ, ಪ್ರೇಮ, ಪ್ರಣಯ ಗೀತೆಗಳು ನಿಮಗಾಗಿ ಪ್ರಸಾರವಾಗುತ್ತೆ. ಇವತ್ತು ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಒಂದು ವಿಷಯದ ಬಗ್ಗೆ ಮಾತನಾಡೋಣ, ಹಾಗೆ ಹಾಡುಗಳನ್ನು ಸಹ ಕೇಳೋಣ. ವಿಷಯ ಏನಪ್ಪ ಅಂದರೆ ಪ್ರೇಮಿಗಳ ನಡುವಿನ ಮೊದಲ ಮಾತು. ಇಬ್ಬರು ಪ್ರೇಮಿಗಳ ನಡುವಿನ ಮೊದಲ ಮಾತುಕತೆಯ ಬಗ್ಗೆನೇ ಮಾತಾಡ್ತಾ ಹಾಡುಗಳನ್ನು ಕೇಳ್ತಾ ಸಾಗೋಣ. ನಮ್ಮ ಜೊತೆನೇ ಇರ್ತೀರಾ ಅಲ್ವಾ? ಇದು 102.9 ಎಫ್ಎಂ. ನಾನು ಅನುಪಮ ಕೆ ಎನ್.

ಪ್ರೇಮ ನಿನಾದ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಪ್ರೇಮಿಗಳ ಮೊದಲ ಮಾತು ಈ ವಿಷಯವಾಗಿ ನಾವು ಮಾತಾಡ್ತಾ ಇದ್ದೀವಿ. ಕೆಳಗರೆ, ಪ್ರೇಮದಲ್ಲಿ ಬಹುಶಃ ಮರೆಯಲಾಗದ ಕ್ಷಣ ಯಾವುದು ಗೊತ್ತಾ? ಮೊದಲ ಭೇಟಿ ಇರಬಹುದು, ಮೊದಲ ನೋಟವೂ ಇರಬಹುದು, ಆದರೆ ಮೊದಲ ಮಾತು ಅದು ಮಾತ್ರ ಮನಸ್ಸಲ್ಲಿ ಯಾವುದೋ ಮೂಲೆಯಲ್ಲಿ ಶಾಶ್ವತವಾಗಿ ಉಳಿದ್ಬಿಡತ್ತೆ. ಈ ಮೊದಲ ಮಾತು, ಈ ವಿಷಯದ ಬಗ್ಗೆ ಮಾತಾಡೋಣ. ನೀವು ಸಹ ನಿಮ್ಮ ಪ್ರೇಮಿ ಅಥವಾ ನಿಮ್ಮ ಸಂಗಾತಿಯ ಜೊತೆಗೆ ಆಡಿದಂತಹ ಮೊದಲ ಮಾತು ಯಾವುದು ಅಂತ ಹೇಳಿ ಸಂದೇಶದ ಮೂಲಕ ತಿಳಿಸ್ಬೋದು. 9483091209 ಈ ಸಂಖ್ಯೆಗೆ ಕರೆ ಮಾಡಿ ಮಾತನಾಡ್ತೀನಿ ಅನ್ನೋದಾದರೆ ನಮ್ಮ ಸಂಖ್ಯೆ 0800222611.

2527220220223927 ಈ ಸಂಖ್ಯೆಗೆ ಕರೆ ಮಾಡಿ ಮಾತು ಸಹ ಆಡಬಹುದು. ಇದು ಪ್ರೇಮ ನಿನಾದ ಕಾರ್ಯಕ್ರಮ.

ಜೋಡಿಗಳ ನಡುವೆ ಎಷ್ಟೆಲ್ಲ ವಿಚಾರಗಳು ಇರುತ್ತೆ ಅಲ್ವಾ? ಮೊದಲ ಭೇಟಿ ಇರ್ಬೋದು, ಮೊದಲ ನೋಟ ಇರ್ಬೋದು, ಅಥವಾ ಮೊದಲು ಭೇಟಿ ಮಾಡಿದ ಸ್ಥಳ ಇರ್ಬೋದು, ಇವೆಲ್ಲವೂ ಹೇಗೆ ನೆನಪಲ್ಲಿ ಉಳಿಯುತ್ತೋ ಹಾಗೆ ಮೊದಲ ಮಾತುಗಳು ಸಹ ನಮ್ಮ ಮನಸ್ಸಿನ ಮೂಲೆಯಲ್ಲಿ ಶಾಶ್ವತವಾಗಿ ಉಳಿದು ಬಿಡುತ್ತೆ. ಆ ಒಂದು ಮೊದಲ ಮಾತುಗಳ ಕುರಿತಾಗಿ ಮಾತಾಡ್ತಾ ಇದ್ದೀವಿ. ಅಂದರೆ ಪ್ರೇಮಿಗಳು ಅಥವಾ ಸಂಗಾತಿಗಳಿಬ್ಬರ ಮೊದಲ ಮಾತುಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಮೊದಲ ಮಾತುಗಳು ಹೇಗಿರುತ್ತೆ? ನಿಮ್ಮ ಹೆಸರೇನು, ನೀವೇನು ಕೆಲಸ ಮಾಡ್ತೀರಾ, ನಿಮ್ಮ ಊರು ಯಾವುದು, ಸ್ಥಳ ಯಾವುದು, ಹೀಗೆಲ್ಲ ಇರುತ್ತಾ? ಗೊತ್ತಿಲ್ಲ. ಆದರೆ ಈ ರೀತಿ

ಮೊದಲ ಮಾತು ಆಡುವಾಗ ಅದು ಯಾವುದೇ ರೀತಿ ವಿಶೇಷ ಅರ್ಥ ಇಲ್ಲ ಅಂತ ಅನಿಸುತ್ತೆ. ಆದರೆ ಕೆಲವು ದಿನಗಳ ನಂತರ ಅದೇ ಮಾತು ವಿಶೇಷ ಅನಿಸುತ್ತೆ. ಇಬ್ಬರ ನಡುವೆ ಪ್ರೀತಿ ಮೂಡಿದಾಗ ನಮ್ಮ ಮೊದಲ ಮಾತುಗಳು ಯಾವುದು ಅಂತ ಹೇಳಿ ನೆನಪಲ್ಲಿ ಉಳ್ಕೊಳ್ಳುವಂತಹ ಒಂದು ವಿಚಾರವಾಗಿ ಮೊದಲ ಮಾತುಗಳು ಉಳಿಯತ್ವೆ. ಅದರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಅನೇಕರು ಸಂದೇಶ ಕಳಿಸ್ತಾ ಇದ್ದೀರಿ ಮೊದಲ ಮಾತುಗಳ ಬಗ್ಗೆ. ನೀವು ಸಹ ನಿಮ್ಮ ಸಂಗಾತಿಯ ಜೊತೆಗೆ ನಡೆದ ಮೊದಲ ಸಂಭಾಷಣೆ ಅಥವಾ ಮೊದಲ ಮಾತು ಈ ಕುರಿತಾಗಿ ಮೆಸೇಜ್ ಮಾಡಬಹುದು.

ಪ್ರೇಮಿಗಳ ನಡುವಿನ ಮೊದಲ ಮಾತು ಈ ವಿಚಾರವಾಗಿ ನಾವು ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೇವೆ. ಮೊದಲ ಮಾತಿನಲ್ಲೇ ಬಹುಶಃ ಪ್ರೀತಿ ಹುಟ್ಟುಬಿಡುತ್ತಾ? ಮೊದಲ ಮಾತು ಪ್ರೇಮದ ಬಾಗಿಲನ್ನು ತೆಗೆಯುತ್ತೆ ಅಷ್ಟೆ. ಆಮೇಲೆ ಪರಿಚಯ, ಸ್ನೇಹ, ಕಾಳಜಿ, ಹೀಗೆ ನಿಧಾನವಾಗಿ ಮನಸ್ಸು ತನ್ನದೇ ಆದ ಒಂದು ಸಂಬಂಧವನ್ನು ಕಟ್ಕೊಳ್ತಾ ಸಾಗತ್ತೆ. ಕೆಲವೊಮ್ಮೆ ಮೊದಲ ಮಾತು ತುಂಬ ಚಿಕ್ಕದಾಗಿ ಇರುತ್ತೆ, ಆದರೆ ಅದರ ಹಿಂದೆ ಅಡಗಿರುವಂತಹ ಭಾವನೆ ಇದೆಯಲ್ಲ, ಅದು ತುಂಬಾ ದೊಡ್ಡದಾಗಿರುತ್ತೆ. ಅಂತೂ ಮೊದಲು ಪ್ರೇಮಿಗಳು ಇಬ್ಬರು ಮಾತಾಡಿಕೊಂಡಾಗ ಅದು ಯಾವ ರೀತಿಯ ಅರ್ಥವನ್ನು ನೀಡುತ್ತೆ ಅನ್ನೋದು ಅವರ ಇಬ್ಬರಿಗೆ ಬಿಟ್ಟಿದ್ದು. ಆದರೆ ಅದರಲ್ಲಿ ಅಡಗಿರೋ ಭಾವನೆ ಇದೆಯಲ್ಲ, ಅದು ತುಂಬಾ ದೊಡ್ಡದು ಅಂತ ಹೇಳಬಹುದು.

ಪ್ರೇಮಿಗಳಿಬ್ರು ತಮ್ಮ ಮೊದಲ ಮಾತುಗಳಲ್ಲಿಯೇ ಎಲ್ಲವನ್ನ ಹೇಳಬೇಕು ಅಂತ ಇಲ್ಲ. ಆ ಮಾತುಗಳಲ್ಲಿ ಒಂದು ಕಾಳಜಿ ಇದ್ರೆ ಸಾಕು, ಆ ನಂತರ ಪ್ರೀತಿಯ ಮಾತುಗಳು ಬರಬಹುದು ಅಲ್ವಾ. ಮನೆ ತಲುಪಿದ ಮೇಲೆ ಒಂದು ಮೆಸೇಜ್ ಮಾಡು ಅನ್ನೋ ಮಾತಿರ್ಬಹುದು, ಹಾಗೆ ಊಟ ಆಯ್ತಾ ಅನ್ನೋ ಕಾಳಜಿಯ ಮಾತಿರ್ಬಹುದು, ನಾನಿದ್ದೀನಿ ನಿಮ್ಮ ಜೊತೆ ಚಿಂತೆ ಮಾಡಬೇಡಿ ಅನ್ನೋ ಮಾತಿರ್ಬಹುದು, ಇವೆಲ್ಲವೂ ಒಂದು ಭರವಸೆಯನ್ನ ಹುಟ್ಟು ಹಾಕತ್ತೆ. ಇವುಗಳು ಸಹ ಪ್ರೇಮಿಯ ಮೊದಲ ಮಾತುಗಳೇ ಆಗಿರಬಹುದು ಅಲ್ವಾ. ಕೆಲವರಿಗೆ ನಿಮ್ಮ ಸಂದೇಶಗಳು ಇವೆ, ಖಂಡಿತ ಓದ್ತೇನೆ. ಹಾಗೆ ನೀವು ಕರೆ ಮಾಡಿ ಸಹ ಮಾತನಾಡಬಹುದು. ನಮ್ಮ ಸಂಖ್ಯೆ 0802237707, 88 ಮತ್ತೊಂದು 0802237799. ಮೆಸೇಜ್ ಮಾಡ್ತೀನಿ ಅನ್ನೋದಾದರೆ 9483091029 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ನಿಮ್ಮ ಸಂಗಾತಿಯ ಜೊತೆಗಿನ ಮೊದಲ ಮಾತು ಯಾವುದು, ಹೇಗಿತ್ತು ಅನ್ನೋದ್ರ ಬಗ್ಗೆ.

ಪಕ್ಷಗಳ ನಡುವಿನ ಮೊದಲ ಮಾತುಕತೆ, ಮೊದಲ ಸಂಭಾಷಣೆಯ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಮೊದಲ ಬಾರಿ ಅವರ ಧ್ವನಿ ಕೇಳಿದಾಗ ನಿಮ್ಗೆ ಹೇಗನ್ನಿಸ್ತು? ಮೊದಲ ಮಾತಿನ ನಂತರ ಅವ್ರ ಜೊತೆ ಮತ್ತಷ್ಟು ಮಾತಾಡಬೇಕು ಅನ್ನಿಸ್ತಾ? ಅಥವಾ ಮೊದಲ ಮಾತು ಸಾಮಾನ್ಯವಾಗಿ ಇದ್ರೂ ಸಹ ನಂತರ ಪ್ರತಿಯೊಂದು ಮಾತು ಸಹ ವಿಶೇಷ ಅನ್ನಿಸ್ತಾ ಹೋಯ್ತಾ? ಈ ಎಲ್ಲ ನೆನಪುಗಳನ್ನ ನೀವು ನಮ್ಮ ಹತ್ರ ಹಂಚಿಕೊಳ್ಳಬಹುದು. ಅನೇಕರು ಮೆಸೇಜ್ ಮಾಡಿದಿರಿ. ಮಾಧವನ್ ಚೆನ್ನೈಯಿಂದ ಹೇಳ್ತಾ ಇದ್ದಾರೆ, ಕ್ಷಮಿಸಿ ನನಗೆ ಅದರ ಅನುಭವ ಇಲ್ಲ, ನಮ್ಮದು ಅರೇಂಜ್ ಮ್ಯಾರೇಜ್ ಅಂತ. ಅರೆ, ಅರೇಂಜ್ ಮ್ಯಾರೇಜ್ ಆದರೆ ಮೊದಲ ಮಾತುಕತೆ ಇರೋದೇ ಇಲ್ವಾ? ನಮ್ಮ ಪ್ರಶ್ನೆ ಆಗಿದೆ, ನಿಮ್ಮ ಸಂಗಾತಿ ಅಥವಾ ನಿಮ್ಮ ಪ್ರೇಯಸಿಯ ಜೊತೆಗೆ ನಿಮ್ಮ ಮೊದಲ ಮಾತು ಯಾವುದು ಅಂತ ಹೇಳಿ. ಅದು ಅರೇಂಜ್ ಮ್ಯಾರೇಜ್ ಆಗ್ಬೋದು, ಪ್ರೀತಿನೇ ಆಗ್ಬೋದು, ಮೊದಲ ಮಾತಂತೂ ಇದ್ದೇ ಇರುತ್ತೆ ಅಲ್ವಾ? ಆ ವಿಷಯದ ಬಗ್ಗೆ ಇಲ್ಲಿ ಮಾತುಕತೆ ಆಗ್ತಾ ಇರೋದು ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ. ಹಾಗೆ ಶಮನೇವಾಡಿಯಿಂದ ಒಬ್ಬರು ಸಂದೇಶ ಕಳಿಸಿದರೆ, ಅನಿಲ ಅನ್ನೋರು. ಇವರು ಹೇಳ್ತಾ ಇದ್ದಾರೆ, ನನ್ನ ಮದುವೆ 1993 ಆಗಿದ್ದು, ನಿಶ್ಚಿತಾರ್ಥ ಆದಮೇಲೆ ಮಾತಾಡಲಿಕ್ಕೆ ಅಂದರೆ ಫೋನ್ ಇರಲಿಲ್ಲ ಅವಾಗೆಲ್ಲ. ಏನು ಮಾಡೋದು, ಕೇವಲ ಪತ್ರಗಳೇ ಮಾತ್ರನೇ ನಾನು ಬರಿಬೇಕಾಗಿತ್ತು. ಆವಾಗ ಪತ್ರ ಬರೆಯೋದ್ರ ಜೊತೆಗೆ ಅವ್ರ ಹತ್ರ ಮಾತಾಡಬೇಕು ಹೇಗಾದರೂ ಅಂತ ಅನಿಸೋದು. ಕೆಲವೊಮ್ಮೆ ಹಬ್ಬ ಹರಿದಿನಗಳಲ್ಲಿ ಅವ್ರು ನಮ್ಮನ್ನು ಬರೋಕ್ಕೆ ಹೇಳಿದಾಗ ಹೋಗಿ ಒಂದೆರಡು ಮಾತಾಡಿದ್ವಿ, ಅವು ನೆನಪಾಗ್ತಿದೆ ಅಂತ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಇನ್ನು ಕಾಮನಬಿಲ್ಲು ಚಿತ್ರದ ಹಾಡು ಚೆನ್ನಾಗಿತ್ತು, ನೀನಾಡದ ಮಾತು ಮಾತಲ್ಲ ಅನ್ನೋ ಹಾಡು ಅಂತೇಳಿ ಚಂದ್ರಮತಿ ಪ್ರಕಾಶ್ ಅವರು ರಾಜಾಜಿನಗರಿಂದ ಸಂದೇಶ ಕಳಿಸ್ಕೊಡ್ತಾ ಇದ್ದಾರೆ. ಇನ್ನು ಕಾಲೇಜು ದಿನಗಳಲ್ಲಿ ನಾನು ನನ್ನ ಪ್ರೇಮಿಯ ಜೊತೆ ಆಡಿದ ಮೊದಲ ಮಾತು ಈ ಸಮಯ ನೆನಪಾಗ್ತಿದೆ ಅಂತ ಸಂದೇಶ ಕಳಿಸಿರೋದು ಬಾದಾಮಿ ತಾಲೂಕು ಕಿರೋರ ಪಟ್ಟಣದಿಂದ ತಿರುಪತಿ ಅನ್ನೋರು. ಮಾತು ಯಾವುದು ಅಂತಲೂ ಹೇಳ್ಬೋದಲ್ವಾ? ಇರಲಿ. ಇನ್ನು ಮೊದಲ ಮಾತು ಬಹುವಚನದಿಂದ ಶುರುವಾಗಿ ಆನಂತರ ಏಕವಚನ ಆಗಿಬಿಡತ್ತೆ ಅಲ್ವಾ ಅಂತ. ಹೌದು, ಮೊದಲ ಭೇಟಿಯಲ್ಲಿ ನೀವು ಅಂತಲೇ ಮಾತಾಡೋದು. ಪ್ರೀತಿ ಜಾಸ್ತಿಯಾದಾಗ ಏಕವಚನ ಬರೋದು ಸಾಮಾನ್ಯ. ಈ ರೀತಿ ಸಂದೇಶ ಕಳಿಸಿರೋದು ಅನುಷಾ ಅವರು. ಹೀಗೆ ಅನೇಕ ಮೆಸೇಜ್ಗಳು ಬಂದಿವೆ, ಎಲ್ಲರ ಸಂದೇಶಗಳನ್ನು ಓದ್ತೀನಿ.

ನಿಮ್ಮ ಪ್ರೇಮಿ ಅಥವಾ ಸಂಗಾತಿಯ ಜೊತೆಗಿನ ಮೊದಲ ಮಾತುಗಳು, ಈ ವಿಷಯದ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ. ಮರೆಯಲಾಗದ ಸುಂದರವಾದ ಸುಮಧುರವಾದ ಹಾಡುಗಳು ಅಂತ ಹೇಳಿ ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ಮೊದಲ ಮಾತು ಬಹುಶಃ ಕಣ್ಣಿನಿಂದ ಆರಂಭ ಆಗಬಹುದು ಅಂತ ಹೇಳಿ. ಹಾಗೆ ಇವರು ಸಹ ಇವರ ಸಂಗಾತಿಯ ಜೊತೆಗೆ ಆಡಿದಂತಹ ಮೊದಲ ಮಾತು, ನೀವು ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದೀರಿ ಅಲ್ವೇ ಅಂತ ಹೇಳಿ, ಆಮೇಲೆ ಅವರು ನಗ್ತಾ ಹೌದು ಅಂತ ಹೇಳಿದ್ರಂತೆ, ಹಾಗೆ ಅವರ ಮಾತುಕತೆ ಆರಂಭ ಆಯಿತು ಅಂತ ಹೇಳಿ ಇವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಸುರೇಶ್ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಸಂದೇಶ ಕಳಿಸಿ, ಪ್ರೇಮ ನಿನಾದ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ತುಂಬ ಖುಷಿ ನೀಡ್ತಿದೆ ಅಂತ ಹೇಳ್ತಾ ಇದ್ದಾರೆ. ಸವದತ್ತಿಯಿಂದ ಪ್ರಸನ್ನ, ಆಶಾ ಇವರೆಲ್ಲರೂ ಸಂದೇಶ ಕಳಿಸಿ, ವೆರಿ ನೈಸ್, ಸೂಪರ್ ಸಾಂಗ್ಸ್, ಸೂಪರ್ ಪ್ರೋಗ್ರಾಮ್ ಅಂತ ಹೇಳ್ತಾ ಇದ್ದಾರೆ. ನೀವು ಸಹ ಮೆಸೇಜ್ ಮಾಡ್ಬೋದು ಕೇಳಿದ್ರಿ, ನಿಮ್ಮ ಸಂಗಾತಿಯ ಜೊತೆಗೆ ನಡೆದಂತಹ ಮೊದಲ ಸಂಭಾಷಣೆ ಅಥವಾ ಮೊದಲ ಮಾತುಕತೆ, ಮೊದಲ ಮಾತುಗಳು ಯಾವುದು ಅಂತ ಹೇಳಿ.

0: ಶಾಂತಾಚಾರ ಬಡಿಗೇರ ಕುಕ್ಕನೂರು ಹರಿಹರ ಇಲ್ಲಿಂದ ಸಂದೇಶ ಕಳಿಸ್ತಾ ಇದ್ದಾರೆ. ನಮ್ಮ ಸಂಗಾತಿಯ ಜೊತೆಗಿನ ಮೊದಲ ಮಾತಿನ ನೆನಪು ಯಾವತ್ತಿಗೂ ಮನಸ್ಸಿನಲ್ಲಿ ಹಚ್ಚ ಹಸಿರಾಗಿ ಇರುತ್ತೆ. ಸುಮಾರು 1998 ನಮ್ಮ ಮದುವೆ ನಿಶ್ಚಯ ಆಗಿತ್ತು. ಮೊದಲ ಬಾರಿಗೆ ದೀಪಾವಳಿ ಹಬ್ಬಕ್ಕೆ ನಮ್ಮನ್ನ ಆಹ್ವಾನ ಮಾಡಿದ್ರು. ಆಗ ನನ್ನ ಬಾವಿ ಶ್ರೀಮತಿ ಅವರ ಜೊತೆಗೆ ನಡೆದ ಮೊದಲ ಮಾತು ಯಾವತ್ತಿಗೂ ನೆನಪಲ್ಲಿ ಉಳಿಯುತ್ತೆ ಅಂತ ಹೇಳಿ ಅಂದ್ರೆ, ಜೀವನದ ಪಯಣದಲ್ಲಿ ಎಷ್ಟೇ ವರ್ಷಗಳು ಕಳೆದ್ರು ಸಹ ಮೊದಲ ಮಾತಿನ ನೆನಪು ಮಾತ್ರ ಸದಾ ಹೊಸದಾಗಿಯೇ ಇರುತ್ತೆ ಅಂತ ಸಂದೇಶ ಕಳಿಸ್ಕೊಟ್ಟಿರೋದು ಶಾಂತಾಚಾರ ಬಡಿಗೇರ ಇವರು ಹರಿಹರ ಇಲ್ಲಿಂದ. ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮ ಚೆನ್ನಾಗಿದೆ, ಕೇಳ್ತಾ ಇದ್ದೀವಿ ಅಂತ ಹೇಳಿ ನಮ್ಮ ಮೊದಲ ಮಾತು ಆಡಿದ್ದು ದೀಪಾವಳಿಯಲ್ಲಿ ಅಂತ ಹೇಳಿ ಸುಮಾ ಸುಂಕದ ಕಟ್ಟೆಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ನಮ್ಮ ಮನೆಯವರು ನನ್ನ ಮಲಯಾಳಿ ಹುಡುಗಿ ಅಂದ್ಕೊಂಡು ಮಲಯಾಳಂನಲ್ಲಿ ನಿಮ್ಮ ಹೆಸರೇನು ಅಂತ ಕೇಳಿದರು ಅಂತ ಹೇಳಿ ಸಂದೇಶ ಕಳಿಸಿರೋದು ನಿರ್ಮಲಾ ಗೊರಗುಂಟೆ ಪಾಳ್ಯ ಇಲ್ಲಿಂದ. ಓಕೆ, ಇನ್ನು ಒಲವೇ ಮೌನವೇ ಹಾಡು ಇಷ್ಟವಾಯಿತು ಅಂತ ಶ್ರೀದೇವಿ ಬಿರೂರಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಅನೇಕರು ಮೆಸೇಜ್ ಮಾಡಿದಿರಿ, ತಮ್ಮ ಹೆಸರುಗಳನ್ನು ತಿಳಿಸಿಲ್ಲ. ದಯವಿಟ್ಟು ಕೇಳಿದ್ರೆ ನಿಮ್ಮ ಸಂದೇಶದ ಜೊತೆಗೆ ನಿಮ್ಮ ಹೆಸರನ್ನು ಸಹ ಹಂಚಿಕೊಳ್ಳಿ. ಇನ್ನು ಹನುಮಂತ ನಾಗರಬೆಂಚಿ ಅವರು ಸಂದೇಶ ಕಳಿಸ್ಕೊಟ್ಟು ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರೆ, ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗ ಇವರು ಪ್ರೇಮ ನಿನಾದ ಕಾರ್ಯಕ್ರಮದ ಹಾಡುಗಳನ್ನ ಕೇಳ್ತಾ ಇದ್ದೀವಿ, ಧನ್ಯವಾದಗಳು ಅಂತಿದ್ದಾರೆ. ಈಗ ಮತ್ತೊಂದು ಹಾಡು ನಿಮಗಾಗಿ.
1: ಮೋಹನ್ ಸ್ಪೀಕಿಂಗ್.
2: ಹಲೋ ಡಾರ್ಲಿಂಗ್, ಗುಡ್ ನ್ಯೂಸ್.
1: ಏನು?
2: ನೀನೇ ಗೆಸ್ ಮಾಡು.
1: ನಿಮ್ಮ ಮನೆ ನಾಯಿ ಮರಗಳು ಹಾಕ್ತಾ?
2: ನೋ ನೋ, ರಾಂಗ್. ಗೆಸ್ ಅಗೇನ್.
1: ಗೊತ್ತಾಗ್ಲಿಲ್ಲ, ಹೇಳು.
2: ಸಸ್ಪೆನ್ಸ್. ಹೇಳಲ್ಲ.
1: ಅಯ್ಯೋ, ಡೋಂಟ್ ಟೆಸ್ಟ್ ಮೈ ಪೇಷನ್ಸ್. ಪ್ಲೀಸ್ ಹೇಳು.
2: ಮುಂದಿನ ತಿಂಗಳು 30.

ಸಂಗಾತಿಯ ಜೊತೆಗಿನ ಮೊದಲ ಮಾತು ಈ ವಿಷಯವಾಗಿ ಅನೇಕರು ಸಂದೇಶ ಕಳಿಸ್ಕೊಡ್ತಾ ಇದ್ದೀರಿ. ತುಂಬಾ ಖುಷಿ ಆಗುತ್ತೆ ನಿಮ್ಮ ಅನಿಸಿಕೆಗಳನ್ನ ಅಭಿಪ್ರಾಯಗಳನ್ನ ಹಂಚಿಕೊಳ್ಳೋದಕ್ಕೆ. ಡಿ ಕೆ ಗಿರೀಶ್ ಮೈಸೂರಿಂದ ಸಂದೇಶ ಕಳಿಸಿದ್ದಾರೆ. ಇವರು ಹೇಳ್ತಾರೆ, ನಾನು ಮದುವೆ ಆಗಿದ್ದು 1992 ಹುಡುಗಿಯನ್ನ ನೋಡ್ಕೊಂಡು ಬಂದ್ಮೇಲೆ ಹುಡುಗಿ ಜೊತೆ ಮಾತಾಡಬೇಕು ಅಂತ ನಾನು ಬಯಸಿದ್ದೆ. ಆಗ ಹುಡುಗಿಗೆ ಫೋನ್ ನಂಬರನ್ನ ಕೊಟ್ಟಿದ್ರು. ಮೊದಲ ಮಾತು ನಿನಗೆ ನಾನು ಇಷ್ಟ ಆದ್ನ ಅನ್ನೋದು, ನಿನ್ನ ಅಭಿಪ್ರಾಯವನ್ನು ತಿಳಿಸು ಅನ್ನೋದು, ಆನಂತರ ಮದುವೆ ಸಹ ಆಯಿತು, ಖುಷಿ ಆಯಿತು ಅಂತ ಇವರು ತಮ್ಮ ಮೊದಲ ಮಾತುಗಳನ್ನು ತಿಳಿಸ್ತಾ ಇದ್ದಾರೆ. ಇನ್ನು ಕಲಬುರಗಿ ಜಿಲ್ಲೆ ಕಡಗಂಚಿ ಧರ್ಮಣ್ಣ ದನ್ನಿ ಅವರು ಮೆಸೇಜ್ ಮಾಡಿ, ಪ್ರೇಮಿಗಳ ನಡುವೆ ಪಿಸು ಮಾತುಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತೆ, ಮೊದಲ ಮಾತು ಪಿಸು ಮಾತಿನಲ್ಲಿಯೇ ಇದ್ವು ಅಂತಲೂ ಹೇಳ್ತಾ ಇದ್ದಾರೆ. ಇವರು ತಮ್ಮ ಮೊದಲ ಮಾತುಗಳನ್ನು ಹೇಳ್ಕೊಂಡಿದ್ದಾರೆ. ಆ ಕಾರ್ಯಕ್ರಮದ ಜೊತೆಗೆ ನಾವಿದ್ದೇವೆ ಅಂತ ನಿರ್ಮಲ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ನಮ್ಮ ಮೊದಲ ಮಾತು ಮರೆಯಲಾಗದ ಸವಿ ನೆನಪು ಅಂತ ಹಿತ ನೀಡುತ್ತೆ, ಎಷ್ಟು ನೆನೆಸ್ಕೊಂಡ್ರು ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ವೆಂಕಟೇಶ್ ಚಂದ್ರಕಲಾ ಇವರು ಕಡೂರು ಇಲ್ಲಿಂದ ಸಂದೇಶ ಕಳಿಸಿದ್ದಾರೆ. ಆದರೆ ಮಾತು ಯಾವುದು ಅದನ್ನು ತಿಳಿಸಿ ಆಯ್ತಾ, ನಿಮ್ಮ ಮೊದಲ ಮಾತು ಯಾವುದು ಅಂತಲೂ ನೀವು ನಮ್ಮ ಜೊತೆ ಹಂಚಿಕೊಳ್ಬಹುದು. ಹಾಗೆ ಪ್ರೇಮ ನಿನಾದ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಹೇಳಿ ಸತೀಶ್ ಉಡುಪಿಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಇನ್ನು ಅನೇಕರು ಮೆಚ್ಚುಗೆಯ ಸಂದೇಶಗಳನ್ನು ಕಳಿಸಿದ್ದೀರಿ. ಕೇಳಿದ್ರೆ ವಿಷಯಕ್ಕೆ ಸಂಬಂಧಪಟ್ಟ ಮಾತುಗಳು ಇದ್ದರೆ ಬಹಳ ಒಳ್ಳೆಯದು ಅಂತ ನಾವು ಹೇಳ್ತಾ ಇದ್ದೀವಿ. ಇನ್ನು ಚಿದಾನಂದ್ ಟಿ ವಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶ ಕಳಿಸಿದರೆ, ನಮ್ಮದು ಅಂದರೆ ಅರೇಂಜ್ ಮ್ಯಾರೇಜ್ ಆಯಿತು, ಹಾಗಾಗಿ ಮೊದಲ ಮಾತು ನೆನಪಿಲ್ಲ ಅಂತ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಇರಲಿ, ನಿಮ್ಮ ಸಂದೇಶಗಳನ್ನು ಕಳಿಸಿ. ನಿಮ್ಮ ಸಂಗಾತಿಯ ಜೊತೆಗಿನ ಮೊದಲ ಮಾತು ಯಾವುದು ಅನ್ನೋದು.

ಸಂಗಾತಿಯ ಜೊತೆಗಿನ ಮೊದಲ ಮಾತು, ಮೊದಲ ಸಂಭಾಷಣೆ, ಈ ವಿಷಯ ಚೆನ್ನಾಗಿದೆ. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಅದಕ್ಕೆ ತಕ್ಕಂತೆ ಹಾಡುಗಳು ಪ್ರಸಾರವಾಗ್ತಿವೆ, ಕಾರ್ಯಕ್ರಮ ಖುಷಿ ನೀಡ್ತಾ ಇದೆ ಅಂತ ಹೇಳಿ ಮಮತಾ, ಮೇಘ, ಧ್ರುವ ಇವರು ಕೇಶವಪುರ ಹುಬ್ಬಳ್ಳಿಯಿಂದ ಸಂದೇಶ ಕಳಿಸಿದರೆ, ನನ್ನ ಸಂಗಾತಿಯ ಜೊತೆಗಿನ ಮೊದಲ ಮಾತು ನೀವು ಇಂಪಾಗಿ ಹಾಡು ಹೇಳ್ತೀರಿ ಅನ್ನೋದು ಅಂತ ಹೇಳಿ ವಾಸುದೇವ ಉಡುಪ ಬೆಳಗಾವಿಯಿಂದ ಸಹ ಸಂದೇಶ ಕಳಿಸಿಕೊಟ್ಟಿದ್ದಾರೆ.

ಸಂಗಾತಿಯ ಜೊತೆಗೆ ಆಡಿದ ಮೊದಲ ಮಾತುಗಳ ಬಗ್ಗೆ ಅನೇಕರು ಸಂದೇಶ ಕಳಿಸ್ಕೊಡ್ತಾ ಇದ್ದಾರೆ. ವಿರೂಪಾಕ್ಷ ಮಡಿವಾಳರ ಇಂದರಗಿ ಕೊಪ್ಪಳದಿಂದ ಸಂದೇಶ ಕಳಿಸಿ, ನಾವು ಆಡಿದ ಮೊದಲ ಮಾತು ಊರಿಗೆ ಹೋದಾಗ ಚೆನ್ನಾಗಿದ್ದೀರಾ ಅನ್ನೋದು ಅಂತ ಹೇಳಿ. ಇನ್ನು ನಾನು ಮೊದಲ ಬಾರಿಗೆ ಸೀರೆ ಮತ್ತು ಸ್ವೀಟ್ಸ್ ತಗೊಂಡು ಹೋಗಿದ್ದೆ ಆ ಮದುವೆ ಫಿಕ್ಸ್ ಆದಮೇಲೆ. ಆಗ ನಾವು ಆಡಿದ್ದು ಮೊದಲ ಮಾತು ಅಂತ ಹೇಳಿ, ಆದರೆ ಏನು ಮಾತು ಅಂತ ಇವರು ಸಂದೇಶದ ಮೂಲಕ ತಿಳಿಸಿಲ್ಲ. ಇನ್ನು ಪ್ರೇಮ ನಿನಾದ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ. 2009 ನಾನು ಮೊದಲ ಬಾರಿಗೆ ನನ್ನೊಳಗೆ ಕರೆ ಮಾಡಿ ಮಾತಾಡಿದ್ದು ಪಂಜಾಬ್ನಿಂದ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಓಕೆ, ನಿಮ್ಮೆಲ್ಲರ ಪ್ರೀತಿ.

0: ಇದಾಗಿತ್ತು ಪ್ರೇಮ ನಿನಾದ ಕಾರ್ಯಕ್ರಮ. ಸಮಯ 11 ಗಂಟೆ. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿವಿ ರಾಧಾಕೃಷ್ಣನ್ ಅವರು ಇಂದು ನವದೆಹಲಿಯ ಸಂಸತ್ ಭವನದಲ್ಲಿ ಕೀನ್ಯಾ ರಾಷ್ಟೀಯ ಸಂಸತ್ನ ಸ್ಪೀಕರ್ ಡಾ ಮೋಸೆಸ್ ವೆಂಟಾಗುಲಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಈ ಸಂದರ್ಭದಲ್ಲಿ ಭಾರತ ಮತ್ತು ಕೀನ್ಯಾ ನಡುವಿನ ದ್ವಿಪಕ್ಷೀಯ ಸಂಬಂಧವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಉಭಯ ನಾಯಕರು ಚರ್ಚೆ ನಡೆಸಿದರು. ಸಂಸತ್ತಿನ ಮಳೆಗಾಲದ ಅಧಿವೇಶನ ಮುಕ್ತಾಯವಾಗಿದ್ದು ಇಂದು ಎರಡೂ ಸದನಗಳನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗಿದೆ. ಜುಲೈ 20ರಂದು ಪ್ರಾರಂಭವಾದ ಅಧಿವೇಶನವು 25 ದಿನಗಳಲ್ಲಿ ಒಟ್ಟು 19 ಕಲಾಪಗಳನ್ನು ಕಂಡಿತು. ಪಂಜಾಬ್ನ ಮಾಜಿ ಉಪಮುಖ್ಯಮಂತ್ರಿ ಮತ್ತು ಶಿರೋಮಣಿ ಅಕಾಲಿ ದಳದ ಅಧ್ಯಕ್ಷರ ಸುಖಬೀರ್ ಬಾದಲ್ ಅವರನ್ನು ವ್ಯಕ್ತಿಯೊಬ್ಬ ಚಾಕುವಿನಿಂದ ಇರಿದು ಕೊಲ್ಲಲು ಪ್ರಯತ್ನಿಸಿದ್ದು ಕೂಡಲೇ ಪೊಲೀಸರು ಆರೋಪಿಯನ್ನು ಬಂಧಿಸಿದ್ದಾರೆ. ಮಹಾರಾಷ್ಟದ ನಾಂದೇಡ್ ಜಿಲ್ಲೆಯ ಖಾಸಗಿ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆ ಪಡೆಯುತ್ತಿದ್ದು ಅವರ ಆರೋಗ್ಯ ಸ್ಥಿರವಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಬಳ್ಳಾರಿ ನಗರದಲ್ಲಿ ದುರ್ಗಾಂಬಾ ದೇಗುಲದಿಂದ ಆರಂಭಗೊಂಡ ಹರ್ಗತ್ ತಿರಂಗ ಯಾತ್ರೆಗೆ ಮಾಜಿ ಶಾಸಕ ಗಾಲಿ ಸೋಮಶೇಖರ್ ರೆಡ್ಡಿ ಚಾಲನೆ ನೀಡಿದರು. 500 ಮೀಟರ್ ಉದ್ದದ ಬೃಹತ್ ರಾಷ್ಟ ಧ್ವಜವನ್ನು ಹಿಡಿದು ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಸಾಗಿದ್ದು ಸಾರ್ವಜನಿಕರ ಗಮನ ಸೆಳೆಯಿತು. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪುರಸಭೆ ವ್ಯಾಪ್ತಿಯಲ್ಲಿ ಮನೆ ಬಾಗಿಲಿಗೆ ಈ ಸ್ವತ್ತು ವಿತರಣೆ ಕಾರ್ಯಕ್ರಮ ಪ್ರಾರಂಭಗೊಂಡಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಯಶಸ್ವಿಯಾಗಿ ಮುಂದುವರೆದಿದೆ. ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಇದುವರೆಗೂ 947,741 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಿ 88.62% ಪ್ರಗತಿ ದಾಖಲಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಿತಿ ಸೂಚ್ಯಂಕ ಸೆನ್ಸೆಕ್ಸ್ 114 ಅಂಕಗಳಷ್ಟು ಏರಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 78,080 ಅಂಕಗಳಷ್ಟು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಮಿತಿ ಸೂಚ್ಯಂಕ ನಿಫ್ಟಿ 40 ಅಂಕಗಳಷ್ಟು ಇಳಿಕೆಯನ್ನು ಕಂಡಿದ್ದು ದಿನದ ಅಂತ್ಯಕ್ಕೆ 24,396 ಅಂಕಗಳಷ್ಟು ದಾಖಲಾಗಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 6 ಗಂಟೆಗೆ.
0: ಇದು ಆಕಾಶವಾಣಿ, ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಾಳೆ ಬೆಳಿಗ್ಗೆ 5:55 ಮತ್ತೆ ನಮ್ಮ ಪ್ರಸಾರ ಆರಂಭ. ಎಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.